ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಇಂದು ಶನಿವಾರ. ರಾಷ್ಟ್ರೀಯ ಪಂಚಾಂಗ ಶಾಲೆ ವಾಹನಶಕೆ 1948 ಜ್ಯೇಷ್ಠ ಮಾಸದ ಎರಡನೆಯ ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳ 23ನೇ ತಾರೀಕು. ಈಗ ಸಮಯ 5:58:58. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಶುಭೋದಯಗಳೊಂದಿಗೆ ಅಪೂರ್ವ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಧಾರವಾಡ. ಸಮಯ 6 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳೋಣ. ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಶ್ರೋತೃ ಬಾಂಧವರೇ, ನಯನ ದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15
2: ಇದೇ ದಿನ ರಾತ್ರಿ 9:15
1: ಕೇಳಲಿದ್ದೀರಿ. ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಶ್ರೋತೃ ಬಾಂಧವರೇ, ನಯನ ದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15
2: ಇದೇ ದಿನ ರಾತ್ರಿ 9:15
1: ಕೇಳಲಿದ್ದೀರಿ. ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ.
0: ಈಗ ಡಾಕ್ಟರ್ ಪಿಜಿ ಕೆಂಪಣ್ಣವರ್ ಅವರಿಂದ ಚಿಂತನ.
3: ಅವಳು ಹುಟ್ಟಿನಿಂದಲೇ ಕೊರುಡಿ. ಅಪ್ಪ ಅಂಬ ಮಮ್ಮಲ ಮರುಗಿದ್ದರು, ಆದರೆ ಮಗಳಲ್ಲಿ ಸಾಧಿಸುವ ಹಂಬಲವಿತ್ತು. ಗುರುಗಳು ಬೆನ್ನು ತಟ್ಟಿದರು. ಹಿಡಿದ ಹಠವನ್ನು ಬಿಡದೆ ಮುನ್ನಡೆದ ಆ ಹುಡುಗಿ ಬ್ರೇಲ್ ಲಿಪಿಯ ಸಹಾಯದಿಂದ ಪ್ರಾಥಮಿಕದಿಂದ ಪದವಿಯವರೆಗೆ ಶಿಕ್ಷಣ ಪಡೆದಳು. ಇನ್ನೂ ಮುಂದೆ ಓದಿ ನ್ಯಾಯವಾದಿಯಾಗುವ ಕನಸು ಕಂಡಳು. ಆಗ ಸ್ಕ್ರೀನ್ ರೀಡರ್ ತಂತ್ರಜ್ಞಾನದ ಬಳಕೆಯು ಆಕೆ ಸಾಧನೆಗೆ ಸಹಾಯವಾಯಿತು. ಮನೋಬಲ ಹೆಚ್ಚಿಸಿಕೊಂಡು ಎಲ್ಎಲ್ಬಿಯಲ್ಲಿ ಕಣ್ಣೂರು ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕ್ ಗಿಟ್ಟಿಸಿಕೊಂಡು ಕೆಲ ವರ್ಷಗಳವರೆಗೆ ಅನುಭವಿ ವಕೀಲರ ಹತ್ತಿರ ನ್ಯಾಯವಾದಿಯಾಗಿ ಸೇವೆ ಸಲ್ಲಿಸಿ ಇನ್ನಷ್ಟು ಸಾಧಿಸುವ ಛಲದೊಂದಿಗೆ ಜುಡಿಷಿಯಲ್ ಸರ್ವಿಸ್ ಪರೀಕ್ಷೆಯ ಸಿದ್ಧತೆಗೆ ಅನಿಯಾದಾಗಲೇ 2025 ಸುಪ್ರೀಂ ಕೋರ್ಟ್ ಹೊರಡಿಸಿದ ದೃಷ್ಟಿಹೀನ ಅಭ್ಯರ್ಥಿಗಳನ್ನು ಅನರ್ಹರೆಂದು ಪರಿಗಣಿಸಬಾರದು ಎಂಬ ಆದೇಶ ಹೊರಡಿಸಿದ್ದು ಆಕೆಗೆ ವರವಾಗಿ ಪರಿಣಮಿಸಿ ಕಟ್ಟಿದ ಪರೀಕ್ಷೆಯಲ್ಲಿ ಟಾಪ್ ರ್ಯಾಂಕ್ ಪಡೆದು ಕೇರಳದ ಪ್ರಥಮ ಅಂಧ ನ್ಯಾಯಾಧೀಶಳಾಗುವ ಅವಕಾಶವನ್ನು ಪಡೆದುಕೊಂಡಳು. ಬದುಕಿನಲ್ಲಿ ಸಾಧಿಸಬೇಕೆಂಬ ಛಲ ಸ್ಪಷ್ಟ ಗುರಿಯೊಂದಿದ್ದರೆ ಕಷ್ಟವನ್ನು ಕೂಡ ಮೆಟ್ಟಿ ನಿಲ್ಲಬಹುದೆಂಬುದಕ್ಕೆ ಕೇರಳದ ದಿಟ್ಟ ಬಾಲಕಿ ಧಾನ್ಯನಾಥನ್ ಇಂದಿನ ಯುವ ಜನಾಂಗಕ್ಕೆ ಮಾದರಿಯಾಗಿದ್ದಾಳೆ. ಮುಂದೊಂದು ಗುರಿ, ಹಿಂದೊಬ್ಬ ಗುರು ಇರಬೇಕೆಂಬುದು ಇದಕ್ಕಾಗಿಯೇ. ಇಂದು ದಾರವಿಲ್ಲದ ಗಾಳಿ ಪಡೆದಂತಾಗಿರುವ ಯುವ ಜನಾಂಗವು ಅಧ್ಯಯನ ಹಾಗೂ ದೈಹಿಕ ಶ್ರಮದಿಂದ ದೂರವಾಗಿ ಸುಲಭ ಗಳಿಕೆಯ ಮಾರ್ಗವನ್ನು ಹಿಡಿದಿದ್ದರಿಂದ ಅವರ ಭವಿಷ್ಯತ್ತು ಕರಾಳವಾಗುತ್ತಿದೆ. ಗುರಿಯಿಲ್ಲದೆ ಅಲೆದಾಡುತ್ತಿರುವವರನ್ನು ಕಂಡ ನಮ್ಮ ಕವಿ ಗೋಪಾಲಕೃಷ್ಣರು, ಅಳಿಯಾಸೆಗಳ ಸುಳಿಗೆ ಸಿಲುಕಿದೆಲೆ ಮನವೇ, ನೆಲ ಇರದೆ ತೊಳಲುವುದು ಮನುಜ ಜೀವನವೇ, ನನೆಬೇಕು ಕೊನೆಬೇಕು ನರನ ಬಾಳುವಿಗೆ, ದಿನದ ಗೈಮೆಯ ಹೂವು ಫಲಿಸಿ ಬರುವುದಕ್ಕೆ ಎಂದು ಮಾರ್ಮಿಕವಾದ ಸಂದೇಶವನ್ನು ನೀಡಿದ್ದಾರೆ. ಗುರಿಯಿಟ್ಟು ಅದರ ಯಶಸ್ಸಿಗೆ ಪ್ರಯತ್ನ ಮಾಡುತ್ತಲೇ ಇರಬೇಕು. ಪ್ರಯತ್ನವಿಲ್ಲದೆ ಯಾವುದೂ ಫಲಿಸದು. ನೂರಾರು ಆಸೆಗಳ ಸುಳಿಗೆ ಸಿಕ್ಕು ಒದ್ದಾಡುವುದಕ್ಕಿಂತ ಒಂದು ಗುರಿಯನ್ನು ಸಾಧಿಸಿ ತೃಪ್ತಿಪಟ್ಟು ನಂತರ ಮುಂದಿನ ಸಾಧನೆಗೆ ಹೆಜ್ಜೆ ಇಡಬೇಕು. ಅದಕ್ಕೆ ನನೆಬೇಕು ಕೊನೆಬೇಕು ನರನ ಬಾಳುವಿಗೆ ಎಂಬ ಕಿವಿಮಾತನ್ನು ಹೇಳಿದ ಕವಿ ಬಂದುದನ್ನು ಬಂದ ಹಾಗೆ ಎದುರಿಸಿ ಮುನ್ನುಗ್ಗುವ ಛಲವನ್ನು ಬೆಳೆಸಿಕೊಳ್ಳಲೇಬೇಕೆನ್ನುವರು. ಅದು ಸತ್ಯದ ಮಾತೂ ಕೂಡ ಹೌದು. ಆ ಗುರಿಯನ್ನು ತಲುಪುವಲ್ಲಿ ಅಡ್ಡದಾರಿಯನ್ನು ಹಿಡಿಯದೆ ಸಾತ್ವಿಕ ಮಾರ್ಗದ ಮೂಲಕ ಬೆವರು ಸುರಿಸಿ ಅಂಬಲಿಯನ್ನು ಕುಡಿದರೂ ಪರವಾಗಿಲ್ಲ, ಅದು ಅಮೃತವಾಗುತ್ತದೆ. ಅದನ್ನೇ ಶರಣರು ಶುದ್ಧ ಕಾಯಕವೆಂದರು. ದಿಢೀರನೆ ಶ್ರೀಮಂತನಾಗ ಬಯಸುವವರು ಅನ್ಯಾಯದ ಮಾರ್ಗವನ್ನು ಅನುಸರಿಸಿ ಹೇಸಿ ಕೆಲಸಕ್ಕೆ ಕೈ ಹಾಕಿ ಇದ್ದ ಮರ್ಯಾದೆಯನ್ನು ಕಳೆದುಕೊಳ್ಳುವ ಉದಾಹರಣೆಗಳು ಕೂಡ ಸಹ ನಿತ್ಯವೂ ನಡೆಯುತ್ತಲೇವೆ. ಇಂಥವರನ್ನು ಕಂಡ ಅಣ್ಣ ಬಸವಣ್ಣನವರು, ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಇತ್ಯಾದಿ ಸಪ್ತಸೂತ್ರಗಳನ್ನು ಆಚರಣೆಗೆ ತಂದಾಗ ಮನುಜನ ಬದುಕಿಗೆ ಬೆಲೆ ಬರಲು ಸಾಧ್ಯವೆಂಬ ನೈಜ ಅಂಶದ ಮೇಲೆ ಬೆಳಕು ಚೆಲ್ಲುತ್ತಾರೆ. ಗುರಿಯನ್ನು ತಲುಪಲು ಛಲ ಇರಬೇಕಾದು ಅವಶ್ಯ, ಆದರೆ ಅದು ಒಳಿತಾಗಿರಬೇಕಾದುದು ಅವಶ್ಯವೆನ್ನುವ ಜಗದ್ಘೋಷಿ ಬಸವಣ್ಣನವರು, ಛಲ ಬೇಕು ಶರಣಂಗೆ ಪರಧನವನು ಒಲ್ಲೆನೆಂಬ, ಛಲ ಬೇಕು ಶರಣಂಗೆ ಪರಸತಿಯನ್ನು ಒಲ್ಲೆನೆಂಬ ಇತ್ಯಾದಿ ಅನುಭಾವದ ನುಡಿಗಳನ್ನು ಅರುಹಿ ನಾವು ಸಾಗುವ ದಾರಿ ಸಾಧಿಸುವ ಗುರಿ ಹೇಗಿರಬೇಕೆಂಬ ಎಚ್ಚರಿಕೆಯನ್ನು ನೀಡುತ್ತಾರೆ. ಗೊತ್ತು ಗುರಿ ಇಲ್ಲದ ಯುವ ಜನಾಂಗವು ಸಮಾಜ ವಿದ್ರೋಹಿ ಕಾರ್ಯಗಳಲ್ಲಿ ತೊಡಗಲು ಮುಖ್ಯ ಕಾರಣವೆಂದರೆ ಅವರಿಗೆ ಬಾಲ್ಯದ ಸಂಸ್ಕಾರದ ಕೊರತೆ, ದಿಢೀರನೆ ಹಣ ಗಳಿಸಿ ಮೋಜು ಮಾಡುವ ಹಂಬಲ. ಅದಕ್ಕಾಗಿಯೇ ಟೀಕೆಯಿಂದ ದೂರವಿದ್ದು ಪ್ರಯತ್ನದ ಮೇಲೆ ಪ್ರಯತ್ನ ಮಾಡುತ್ತಾ ಸಾಗಿದಾಗ

0: ಒಳಿತಾದ ಗುರಿಯತ್ತ ಸಾಗಲು, ಸಮಾಜಕ್ಕೆ ಹೆತ್ತವರಿಗೆ ಗೌರವವನ್ನು ತರಲು ಸಾಧ್ಯ. ಕೈ ಕಟ್ಟಿ ಕುಳಿತರೆ ಎಲ್ಲವೂ ಅಸಾಧ್ಯ.
1: ಇದುವರೆಗೆ ಡಾಕ್ಟರ್ ಪಿಜಿ ಕೆಂಪಣ್ಣವರ್ ಅವರಿಂದ ಚಿಂತನವನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ರೈತರಿಗೆ ಸಲಹೆಗಳು.
2: ನಮಸ್ಕಾರ ರೈತ ಬಾಂಧವರೇ. ಕುರಿಗಳಲ್ಲಿ ಸಿಡುಬು ರೋಗ, ಈ ರೋಗ ವೈರಸ್ನಿಂದ ಬರ್ತದೆ. ಬೇಸಿಗೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ರೋಗ ಪೀಡಿತ ಕುರಿಯಿಂದ ಆಹಾರ, ನೀರು, ಗಾಳಿಯ ಮುಖಾಂತರ ಬೇರೆ ಕುರಿಗಳಿಗೆ ಈ ರೋಗ ಸುಲಭವಾಗಿ ಹರಡುತ್ತದೆ. ರೋಗ ಪೀಡಿತ ಕುರಿಗಳಲ್ಲಿ 105-107 ಡಿಗ್ರಿ ಫ್ಯಾರನ್ಹೀಟ್ ಜ್ವರ ಕಂಡು ಬರ್ತದೆ. ತುಪ್ಪಟ ಇಲ್ಲದ ಜಾಗಗಳಾದ ಕಂಕಳ, ಪಕ್ಕೆಯಲ್ಲಿ, ತೊಡೆಯ ಒಳಭಾಗ, ಹೊಟ್ಟೆಯ ಮೇಲಿನ ಭಾಗ, ಬಾಯಿ, ತುಟಿ ಮತ್ತು ಮೂಗಿನ ಮೇಲೆ ಸಣ್ಣ ಸಣ್ಣ ಗುಳ್ಳಿಗಳಾಗಿ ನಂತರ ಅವುಗಳಿಂದ ತಿಳಿಯಾದ ರಕ್ತ ಮಿಶ್ರಿತ ನೀರು ಸೋರಲು ಪ್ರಾರಂಭವಾಗ್ತದೆ. ಅಲ್ಲದೆ ಗುಳ್ಳೆಗಳು ಗಟ್ಟಿಯಾದ ಕೀವಿನಿಂದ ಕೂಡಿರುತ್ತದೆ. ಸರಿಯಾಗಿ ರೋಗ ನಿರ್ವಹಣೆ ಮಾಡದೇ ಇದ್ದರೆ ಈ ರೋಗದಿಂದ 50%-ಕ್ಕೂ ಹೆಚ್ಚು ಕುರಿಗಳು ಸಾಯ್ತವೆ. ರೋಗ ಕಂಡ ತಕ್ಷಣ ಪಶುವೈದ್ಯರ ಬಳಿ ಔಷಧ ಉಪಚಾರ ಮಾಡಿಸಬೇಕು. ರೋಗ ಪೀಡಿತ ಕುರಿಗಳನ್ನು ಹಿಂಡಿನಿಂದ ಬೇರ್ಪಡಿಸಿ ಚಿಕಿತ್ಸೆ ಮಾಡಿಸಬೇಕು. ಈ ರೋಗದ ತಡೆಗೆ ಮುಂಜಾಗ್ರತೆ ಕ್ರಮವಾಗಿ ರೋಗ ಪೀಡಿತ ಪ್ರದೇಶದಲ್ಲಿ ವರ್ಷಕ್ಕೊಮ್ಮೆ ಲಸಿಕೆ ಹಾಕಿಸಬೇಕು. ಒಂದು ಸಲ ರೋಗದಿಂದ ಮುಕ್ತಗೊಂಡ ಕುರಿಗಳಿಗೆ ಈ ಸೋಂಕು ಪುನಃ ಬರೋದಿಲ್ಲ. ಆರೋಗ್ಯವಿರುವ ಕುರಿಗಳಿಗೆ ಕುರಿ ಸಿಡುಬು ಲಸಿಕೆ ಹಾಕಿಸಬೇಕು. ಇನ್ನು ಮೇವು ಪೋಲಾಗದಂತೆ ತಡೆಯುವ ಮುನ್ನೆಚ್ಚರಿಕೆ ಕ್ರಮಗಳು ಏನಪ್ಪಾ ಅಂದ್ರೆ, ಸಂಗ್ರಹಿಸಿದ ಮೇವು ಕೀಟಗಳಿಂದ, ಶಿಲೀಂಧ್ರಗಳಿಂದ ಸುರಕ್ಷಿತವಾಗಿ ಇರುವಂತೆ ನೋಡಿಕೊಳ್ಬೇಕು. ಮೇವನ್ನು ಬಳಸುವಾಗ ಒಂದು ಕಡೆಯಿಂದ ತೆಗೆಯಲು ಪ್ರಾರಂಭಿಸಿ ಇನ್ನೊಂದೆಡೆಗೆ ಮುಂದುವರಿಬೇಕು. ಈ ಸಂದರ್ಭದಲ್ಲಿ ಕೇವಲ ಅಗತ್ಯಕ್ಕೆ ಅನುಗುಣವಾಗಿ ಮೇವನ್ನು ಹೊರತೆಗೆದು ಬಳಸಬೇಕು. ಮಳೆಗಾಲದಲ್ಲಿ ಮತ್ತು ಇತರೆ ಸಂದರ್ಭಗಳಲ್ಲಿ ಹಸಿರು ಮೇವು ದೊರೆತಲ್ಲಿ ಹಸಿರು ಮೇವಿನ ಉಪಯೋಗವನ್ನು ಹೆಚ್ಚುಗೊಳಿಸಿ ಒಣಮೇವನ್ನು ಇತರೆ ಸಂದರ್ಭಗಳಲ್ಲಿ ಬಳಸಲು ಕಾಯ್ದಿರಿಸಬೇಕು. ರಸಮೇವು ತಯಾರಿಸಿಟ್ಕೊಳ್ಬೇಕು. ಬರಗಾಲದ ಸಮಯದಲ್ಲಿ ದನಗಳು ತಿನ್ನದೇ ಉಳಿದ ಒಣಮೇವನ್ನು ಹಾಳು ಮಾಡದೆ ಒಣಗಿಸಿ ಕಾಯ್ದಿಟ್ಟಲ್ಲಿ ಅದನ್ನು ರುಚಿಪಡಿಸಿ ಮತ್ತೆ ಉಪಯೋಗಿಸಬಹುದು. ಮೇವನ್ನು ಸಣ್ಣ ಸಣ್ಣ ತುಂಡುಗಳಾಗಿ 0.5-1 cm ಕತ್ತರಿಸಿ ತಿನ್ನಿಸಬೇಕು. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟು ಮೇವಿನ ನಿರ್ವಹಣೆ ಮಾಡಿದ್ದಲ್ಲಿ ಮೇವಿನ ಬಳಕೆಯನ್ನು ಹೆಚ್ಚು ಸಮರ್ಥವಾಗಿಸಬಹುದು. ಇನ್ನು ಬೇಸಿಗೆಯಲ್ಲಿ ಕುಡಿಯಲು ಹಾಗೂ ಅಡುಗೆಗೆ ಬಳಸುವ ನೀರು ಅತಿ ಶುದ್ಧವಾಗಿರಬೇಕು. ಇದಕ್ಕಾಗಿ ಅನುಸರಿಸಬೇಕಾದ ಕ್ರಮಗಳು ಏನಪ್ಪಾ ಅಂದ್ರೆ, ಕುಡಿಯುವ ನೀರನ್ನು ಸಂಗ್ರಹಿಸುವ ಟಾಕಿ ಇಲ್ಲವೇ ಮಣ್ಣಿನ ಗಡಿಗೆಯನ್ನು ಸರಿಯಾದ ಮುಚ್ಚಳದಿಂದ ಮುಚ್ಚಬೇಕು. ಟಾಕಿ ಇಲ್ಲವೇ ಮಣ್ಣಿನ ಗಡಿಗೆಯ ನಳವನ್ನು ಹೊಂದಿರಬೇಕು. ಕೈಗಳನ್ನು ಸಾಬೂನಿನಿಂದ ತೊಳೆದು ನೀರು ಸಂಗ್ರಹಿಸಬೇಕು. 2-3 ದಿನಗಳಿಗೊಮ್ಮೆ ಟಾಕಿಗಳನ್ನು ತೊಳೆದು ಸ್ವಚ್ಛಗೊಳಿಸಬೇಕು. ನೇರವಾಗಿ ಕೈಗಳನ್ನು ನೀರಿನ ಟಾಕಿಯಲ್ಲಿ ಹಾಕದೆ ಹಿಡಿಕೆ ಇರುವ ಲೋಟಗಳನ್ನು ಬಳಸಬೇಕು. ಬೇಸಿಗೆಯಲ್ಲಿ ಮಲಿನಗೊಂಡ ನೀರನ್ನು ಕುಡಿಯೋದ್ರಿಂದ ವಾಂತಿಭೇದಿ, ಅತಿಸಾರ, ಆಮಶಂಕೆ, ಕಾಮಾಲೆ, ಟೈಫಾಯ್ಡ್ನಂತಹ ತೀವ್ರ ಪ್ರಾಣ ಅಪಾಯಕಾರಿ ರೋಗಗಳು ಬರುವ ಸಂಭವ ಹೆಚ್ಚು. ಆದುದರಿಂದ ಕುದಿಸಿ ಆರಿಸಿದ ನೀರನ್ನು ಬಳಸುವುದು ಅತ್ಯುತ್ತಮ. ವಾಂತಿಭೇದಿ ಬಂದಾಗ ಅಲಕ್ಷಿಸದೆ ತಕ್ಷಣ ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟು ಚಿಕಿತ್ಸೆ ಪಡೆಯಿರಿ. ಇದಕ್ಕೂ ಮುಂಚಿತವಾಗಿ ORS ಪುಡಿಯನ್ನು ಕಾಯಿಸಿ ಆರಿಸಿದ ನೀರಿನಲ್ಲಿ ಬೆರೆಸಿ ಕುಡಿಸಬೇಕು. ಇಲ್ಲವಾದಲ್ಲಿ ಪ್ರಾಣಾಪಾಯ ಸಂಭವ ಹೆಚ್ಚು. ಇನ್ನು ಸಿರಿಧಾನ್ಯಗಳ ವಿಶೇಷತೆ. ಸಿರಿಧಾನ್ಯಗಳಾದ ನವಣೆ, ಸಾವೆ, ಹಾರಕ, ಬರುಗು, ಊದಲು, ಸಜ್ಜೆಗಳು ಕಡಿಮೆ ಪ್ರಮಾಣದ ಶರ್ಕರ ಪಿಷ್ಟವನ್ನು ಹೊಂದಿವೆ. ಅದರಲ್ಲೂ ನವಣೆ ಅತ್ಯಂತ ಕಡಿಮೆ ಪ್ರಮಾಣದ ಶರ್ಕರ ಪಿಷ್ಟವನ್ನು ಹೊಂದಿದೆ. ಕಡಿಮೆ ಪ್ರಮಾಣದ ಶರ್ಕರ ಪಿಷ್ಟವನ್ನು ಹೊಂದಿರುವ ಸಿರಿಧಾನ್ಯಗಳ ಸೇವನೆಯು ಸಕ್ಕರೆ ರೋಗ, ಬೊಜ್ಜು ಹಾಗೂ ಹೃದಯ ಸಂಬಂಧಿತ ವ್ಯಾಧಿಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಸಿರಿಧಾನ್ಯಗಳಲ್ಲಿ ಅಕ್ಕಿ, ಗೋಧಿಗಳಿಗಿಂತ 6-7 ಪಟ್ಟು ಹೆಚ್ಚಿನ ಪ್ರಮಾಣದ ನಾರಿನಂಶ ಇದೆ. ಈ ಉಪಯುಕ್ತ ನಾರಿನಂಶವೇ ಸಿರಿಧಾನ್ಯಗಳ ವಿಶೇಷ ಆರೋಗ್ಯಕಾರಿ ಗುಣ ಹೊಂದಿರ್ತದೆ. ಈ ನಾರಿನಂಶವು ರಕ್ತದಲ್ಲಿನ ಕೊಲೆಸ್ಟ್ರಾಲ್, ಸಕ್ಕರೆ ಮುಂತಾದ ಅಂಶಗಳನ್ನು ಕಡಿಮೆ ಮಾಡಿ ಡಯಾಬಿಟೀಸ್, ಬೊಜ್ಜು, ಹೃದಯ ರೋಗಗಳ ನಿಯಂತ್ರಣಕ್ಕೆ ಸಹಾಯ ಮಾಡ್ತದೆ. ಅಷ್ಟೇ ಅಲ್ಲದೆ ಮಲಬದ್ಧತೆ, ದೊಡ್ಡ ಕರುಳಿನ ಕ್ಯಾನ್ಸರ್ಗಳಂಥ ರೋಗಗಳನ್ನು ತಡೆಗಟ್ಟಬಲ್ಲದು. ಸಿರಿಧಾನ್ಯಗಳ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ, ಇವುಗಳಲ್ಲಿ ಖನಿಜಾಂಶವು ಇತರೆ ಧಾನ್ಯಗಳಿಗಿಂತ 4-5 ಪಟ್ಟು ಹೆಚ್ಚಿರ್ತದೆ. ಇತ್ತೀಚಿನ ವರದಿಯ ಪ್ರಕಾರ ಭಾರತದಲ್ಲಿ ರಕ್ತಹೀನತೆಯು ಬಹಳ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಈ ರಕ್ತಹೀನತೆಯು ಮಕ್ಕಳಲ್ಲಿ 80%, ಗರ್ಭಿಣಿ ಮತ್ತು ಬಾಣಂತಿಯರಲ್ಲಿ 90%, ಹದಿಹರೆಯದ ಹುಡುಗಿಯರಲ್ಲಿ 90%ರಷ್ಟು ಕಂಡು ಬರ್ತದೆ. ಸಿರಿಧಾನ್ಯಗಳಲ್ಲಿರುವ ಹೆಚ್ಚಿನ ಕಬ್ಬಿಣಾಂಶವು ಈ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಸಹಾಯಕವಾಗಿದೆ. ಅತ್ಯಂತ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಅಥವಾ ಸುಣ್ಣವಿರುವುದು ರಾಗಿಯ ವಿಶೇಷ ಗುಣ. ಜೀವಕೋಶಗಳ ರಚನೆಯನ್ನು ಸಂರಕ್ಷಿಸಲು ಬೇಕಾಗಿರುವ ರಂಜಕವು ಅಕ್ಕಿಗೆ ಹೋಲಿಸಿದರೆ ಸಿರಿಧಾನ್ಯಗಳಲ್ಲಿ ಹೇರಳವಾಗಿದೆ. ಬೆಳೆಯುವ ಮಕ್ಕಳಿಗಷ್ಟೇ ಅಲ್ಲದೆ ಋತುಬಂಧದ ಹಂತದಲ್ಲಿರುವ ಮಹಿಳೆಯರಿಗೂ ಅವಶ್ಯಕವಾಗಿರುವ ಕ್ಯಾಲ್ಸಿಯಂ ಸಿರಿಧಾನ್ಯಗಳಲ್ಲೊಂದಾದ ರಾಗಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿದೆ. ಮಕ್ಕಳಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸಲು ಅವಶ್ಯಕವಿರುವ ಜಿಂಕ್ ಅಥವಾ ಸತುವು ಈ ಸಿರಿಧಾನ್ಯಗಳಲ್ಲಿದೆ.
1: ರೈತರಿಗೆ ಸಲಹೆಗಳನ್ನು

0: ಇದುವರೆಗೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ.
2: ಆಲೋಚನೆ ಸಮ ಆಲೋಚನೆ, ಕೇಳುತ್ತ ಆಡುತ್ತ ನೋಡುತ್ತ ಕಲಿಬುದು ಆಲೋಚನೆ.
1: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಪಾಲನೆ ಪೋಷಣೆ ಬೇಕಾಲೋಚನೆ.
3: ಕೇಳುಗರಿಗೆಲ್ಲ ನಮಸ್ಕಾರ. ಗೆಳೆತನ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳುತ್ತೀರಿ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
4: ಸುಬೋಧ ಸಮಾಲೋಚನೆಯ ಮತ್ತೊಂದು ಆತ್ಮೀಯ ಸಂಚಿಕೆಗೆ ಕೇಳುಗರಿಗೆ ಸ್ವಾಗತ. ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯುತ್ತಮ ಜೀವನ ಸಂದೇಶಗಳನ್ನು ನೀಡ್ತಾ ಇರುವಂತಹ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಗೂ ಕೂಡ ಪ್ರೀತಿಯ ಸ್ವಾಗತ.
5: ನಮಸ್ಕಾರ
4: ಗುರುರಾಜ್ ಪಾಟೀಲ್ ಅವರ. ನಂಗೆ ಯಾಕೋ ಇವತ್ತು ನಿಮಗ್ ನೋಡಿದ್ರ ಒಂದೆರಡು ಪ್ರಶ್ನೆ ಕೇಳ್ಬೇಕು ಅನಿಸ್ಲಿಕ್ಕೆ.
5: ಕೇಳ್ರಲ್ಲ
4: ಅಂದ್ರೆ ನೀವು ವಾರ ಎಲ್ಲಿ ಬಿಡ್ತೀಯ ಅಂತ ಅನ್ಬೇಡ್ರಿ, ಆದ್ರೆ ಇವತ್ತಿನ ಪ್ರಶ್ನೆ ಸ್ವಲ್ಪ ಭಿನ್ನ ಆಗ್ಯಾವ. ಈಗ ತಾವು ಆಪ್ತ ಸಮಾಲೋಚಕರಾಗಿ ಸುಮಾರು ವರ್ಷಗಳಿಂದ ಕಾರ್ಯ ನಿರ್ವಹಿಸ್ತಾ ಬಂದಿರಿ, ಸಾಕಷ್ಟು ಅನುಭವದಿಂದ ಜನರ ಮನೆ ಮನವನ್ನ ಗೆದ್ದಿರಿ. ನಿಮಗ ಎಷ್ಟು ಜನ ಗೆಳೆಯಂದಿರಿದ್ದಾರ, ಎಷ್ಟು ಜನ ಗೆಳತಿಯರಿದ್ದಾರೆ?
5: ಹಾ ನೋಡ್ರಿ, ನನಗ ಗೆಳೆಯ ಗೆಳತಿಯರದು ಸಾಗರದ ನನ್ನ ಹತ್ರ. ಹೌದು, ನಾ ಯಾರು ಸಿಕ್ಕರು ನಾನ್ ಬಿಡಂಗಿಲ್ಲ. ನನಗ ನಮ್ಮಪ್ಪ ಹೇಳಿದ್ರು ಏನಂದ್ರ, ಜೀವನದೊಳಗ ವೈರತ್ವ ಮಾಡೋದು ಬಹಳ ಸರಳದ ಕೆಲಸ, ಸಂಬಂಧಗಳನ್ನ ಗಟ್ಟಿ ಇಟ್ಕೊಂಬುದು ಏನದಲ್ಲ ಅದು ಬಹಳ ಶ್ರೀಮಂತಿಕೆ ಜೀವನದ್ದು ಅಂತ. ಅದಕ್ಕ ನಂಗ ಗೆಳೆಯಂದ್ರ ಬಹಳ ಪ್ರೀತಿ ರೀ. ಆಮೇಲೆ ಎಲ್ಲಾ ಸಾಲಿ ಗೆಳೆಯಂದ್ರ ಏನಿದ್ದಾರಲ್ಲ, ಒಂದನೇತ ಸಾಲಿ ಗೆಳೆಯಂದ್ರು, ಈ ನಾಲ್ಕನೇತಾದವ್ರು, ಎಂಟನೇತಾದವ್ರು, ಕಾಲೇಜ್ನವರು, ಡಿಗ್ರಿ ಅವರು, ಎಲ್ಲಾ ಫ್ರೆಂಡ್ಸು ಹಂಗ ಇದ್ದಾರ. ನಾನು 2014 ಇಸ್ವಿಯೊಳಗೆ ರಿಯೂನಿಯನ್ ಮಾಡಿದ್ದೆ, 60 ಗೆಳೆಯರನ್ನ ನಾನ ಕೂಡಿ ಹಾಕಿದೆ. ಆಮೇಲೆ ಮತ್ತ 6 ಟೀಚರ್ಸ್ ಅನ್ನ ನಾನ ಹಿಡ್ಕೊಂಡ್ ಬಂದೆ. ಹೌದು, ಇದು ನನ್ನ ಎಲ್ಲಾ ಗೆಳೆಯಂದ್ರು ಕೊಟ್ಟಂತ ನನಗೊಂದು ಇದು ಏನು
4: ಕಿರೀಟ.
5: ಆ ಕಿರೀಟ ಇಟ್ಕೊಂಡು ಅಡ್ಡಾಡ್ತಿರ್ತೀನಿ ಅವತ್ತು ನಾನು.
4: ಗುರುಜ್ ಪಾಟೀಲ್ ಅವರ, ಮನುಷ್ಯನ ಜೀವನದೊಳಗ ಮನುಷ್ಯ ಸಮಾಜ ಜೀವಿ ಸಂಘ ಜೀವಿ ಅಂದ್ರ ಒಬ್ಬನೇ ಬದುಕಲಾರ. ಹಂಗಂದ್ರ ಮನೆಯೊಳಗ ಅಪ್ಪ ಅಮ್ಮ ಇರ್ತಾರ, ಅಣ್ಣ ತಮ್ಮ ಅಕ್ಕ ತಂಗಿ ಇರ್ತಾರ, ಆಗಬಹುದೇನು ಅಂತ ಅಂತೀವಿ. ಆದ್ರ ಕೆಲವು ವಿಷಯಗಳು, ಕೆಲವು ಮಾತುಗಳು ನಾವು ಅಪ್ಪ ಅಮ್ಮನ ಜೊತೆ ಹಂಚ್ಕೊಳ್ಳೋದಿಲ್ಲ, ಅಕ್ಕ ತಂಗಿ ಹಂಚ್ಕೊಳ್ಳೋದಿಲ್ಲ, ಅಣ್ಣ ತಮ್ಮ ಹಂಚ್ಕೊಳ್ಳೋದಿಲ್ಲ. ಅದಕ್ಕಂತ ನಮಗ ವಿಶಿಷ್ಟವಾದ ಗೆಳೆಯ ಗೆಳತಿಯರ ಇರ್ತಾರೆ. ಅವ್ರ ಜೊತೆಗೇನೆ ನಾವು ಹಂಚ್ಕೊಳ್ತೀವಿ, ಅವ್ರ ಜೊತೆಗೆ ಬರಿತೀವಿ. ನಾವೆಲ್ಲೋ ತಪ್ಪು ದಾರಿಗೆ ಹೋದಾಗ ಅವ್ರು ಹೇಳುವ ಆ ಎರಡು ಮಾತು ನಮ್ಮ ಜೀವನವನ್ನ ಪರಿವರ್ತನೆ
5: ಮಾಡ್ತಾವೆ.
4: ತಮಗೂ ಸಾಕಷ್ಟು ಅನುಭವ.
5: ನೀವು ಖರೇನ ಬಹಳ ಚಂದ ಪಾಯಿಂಟ್ ಹೇಳಿದ್ರಿ. ಏನಂದ್ರ ಈಗ ನೋಡ್ರಿ, ಎಲ್ಲಾ ವಿಷಯನ್ನು ಎಲ್ಲಾರ ಮುಂದೆ ಹಂಚ್ಕೊಳಕ್ ಆಗಂಗಿಲ್ಲ. ಆಯಾ ವಿಷಯಕ್ಕ ಆಯಾ ಡಿಪಾರ್ಟ್ಮೆಂಟ್ಸ್ ಬೇರೆ ಬೇರೆ. ನಾವು ಕೆಲವೊಂದು ವಿಷಯವನ್ನ ಹೆಂಡತಿ ಹೇಳೋದನ್ನ ಅಪ್ಪಗೆ ಹೇಳಲಿಕ್ಕೆ ಆಗಿಲ್ಲ, ಅಪ್ಪಗೆ ಹೇಳಿದ್ದನ್ನ ಹೆಂಡತಿ ಹೇಳಲಿಕ್ಕೆ ಆಗಿಲ್ಲ, ಹೆಂಡತಿ ಅಪ್ಪಗೆ ಹೇಳಲಿಕ್ಕೆ ಆಗಿದ್ದನ್ನ ಮಗನಿಗೆ ಹೇಳಲಿಕ್ಕೆ ಆಗಿಲ್ಲ. ಆದ್ರೆ ಮಗನಿಗೂ ಹೇಳಲಿಕ್ಕೆ ಒಂದಿಷ್ಟು ವಿಷಯಗಳಿರ್ತಾವ, ಮಗಳಿಗೆ ಹೇಳಲಿಕ್ಕೆ ಒಂದಿಷ್ಟು ವಿಷಯಗಳಿರ್ತಾವ. ಹಿಂಗ ಪ್ರತಿಯೊಂದಕ್ಕೂ ಅವರದೇ ಆದಂತಹ ಸ್ಥಾನಮಾನದ ಒಳಗ ಗೆಳೆಯ ಮತ್ತು ಗೆಳತಿಯರಂತ ಏನಿದ್ದಾರಲ್ಲ, ಇದು ಒಂದು ಬಹಳ ಪವಿತ್ರವಾದ ಸಂಬಂಧ.
4: ಹೌದು ಹೌದು. ಮತ್ತೆ ಈ ಸಂಬಂಧ ನಮ್ಮಿಂದ ಏನನ್ನೂ ನಿರೀಕ್ಷೆ ಪಡೆಯುವುದಿಲ್ಲ. ಬರೀ ನಾವು ಸಿಕ್ಕಾಗ ಒಂದ್ಸತಿ ಈಗ ಶಾಲಾ ದಿನಗಳಲ್ಲಿ ಯಾರಾದ್ರೂ ಗೆಳೆಯ ಗೆಳತಿ ಸಿಕ್ಕರು ಅಂದ್ರೆ ಆ ದಿನಗಳ ಸವಿ ನೆನಪುಗಳನ್ನ ಮೆಲಕ್ ಹಾಕ್ತಿವಿ. ಅದ್ರ ಬಗ್ಗೆ ಏನು ಅವ್ರು ನಮ್ಮನ್ನ ನಿರೀಕ್ಷೆ ಮಾಡುದಿಲ್ಲ ನಮ್ಮಿಂದ. ಆದ್ರೆ ಒಂದು ಆತ್ಮೀಯ ಬಂಧವನ್ನ ಬೆಸಿತಾರೆ. ಹಂಗಾಗಿ
5: ಆತ್ಮೀಯ ಬಂಧ ಎಷ್ಟು ಡೆಪ್ತ್ ಇರ್ತದೆ ಅಂತ ಹೇಳ್ತೀನಿ ಗೆಳೆತನಕ್ಕ. ಎಷ್ಟು ಡೆಪ್ತ್ ಇದೆ ಅಂತಂದ್ರ, ನಾ ಖಾಲಿ ಹೊಟ್ಟಿಲೆ ಹೋಗಿ ಊಟ ಆಗ್ಯದ ಅಂದ್ರ ನನ್ ಗೆಳೆಯ ತಿಳಿತದ, ಸುಸುಳು ಹೇಳ್ಬೇಡ ಬಾ ಊಟ ಕೊಡುವ ನನ್ ಜೊತೆ ಅಂತ. ಇದು ಗೆಳೆತನ. ಈ ಒಂದು ಪ್ರೀತಿ ಅಂತಃಕರಣ ಮತ್ತು ಆ ಕನೆಕ್ಟಿವಿಟಿ ಆ ಗೆಳೆತನದೊಳಗೆ ಮಾತ್ರ ಇದೆ.
4: ಹೌದು ಹೌದು. ಅದು ಎಲ್ಲಿ ತನಕ ಇರ್ತದೆ ಅಂತಂದ್ರೆ, ನಿಮ್ಗೊಂದು ಸಣ್ಣ ಇದನ್ನ ಹೇಳಬೇಕು ನಾನಂದ್ರೆ, ಎಷ್ಟೊಂದು ಜನರನ್ನ ನಾನು ನೋಡಿದ್ದೀನಿ ಕೇಳಿದ್ದೀನಿ, ಅವರ ಗೆಳೆತನ ಸಾವನಾಗ ಅಂತ್ಯ ಆಗಿದೆ. ಅಂದ್ರೆ ಗೆಳೆಯ ಈ ಕಡೆ ಒಬ್ಬ ಬೇರೆ ಊರಿನಲ್ಲಿ ಬೇರೆ ವೃತ್ತಿಯಲ್ಲಿ ವಯೋಸಹಜವಾದ ಸಮಸ್ಯೆಯಿಂದ ಒಬ್ಬ ವ್ಯಕ್ತಿ ಮೃತಪಟ್ರ, ಆ ಕಡೆ ಎಂಡಿನಾಗ ಇನ್ನೊಂದು ವ್ಯಕ್ತಿ ಕೂಡ ಮೃತಪಟ್ಟಿರ್ತಾರೆ. ಅಂದ್ರೆ ಈ ಗೆಳೆತನ ಅನ್ನೋದಕ್ಕೂ ಸಾವನೊಳಗೂ ಒಟ್ಟಾಗಿ ಹೋಗಿರ್ತದೆ. ಅದು ಬಹಳ ಅಪರೂಪ. ಆದ್ರೆ ನೀವು ಹೇಳಿದಂಗ ಈ ಗೆಳೆತನದ ಆಳ ಎಷ್ಟು ವಿಶಾಲವಾಗಿದೆ.
5: ಆಮೇಲೆ ಇನ್ನೊಂದದೆ ಇದನ್ನ ನಾ ಇವತ್ತಿನ ವಿಷಯ ಯಾಕಿದು ತಗೋಬೇಕು ಅಂತಂದ್ರೆ, ಗೆಳೆತನ ಇದು ಕಂಟ್ರೋಲ್ಡ್ ಅಂಡ್ ಡಿಸೈನ್ಡ್ ಅಲ್ಲ. ದಿಸ್ ಈಸ್ ಇನ್ವಾಲಂಟರಿ. ಈಗ ನಾನು ಇದನ್ನ ನಾನು ಯಾರೋ ಒಬ್ಬ ವ್ಯಕ್ತಿ ನೋಡ್ತೀನಿ ಅವನ ಜೊತೆಗೆ ನಾನು ಗೆಳೆತನ ಮಾಡಬೇಕು ಅಂತ ಹೋಗಂಗಿಲ್ಲ, ಅದು ತನ್ನಷ್ಟಕ್ಕೆ ತಾನೇ ಡಿಸೈನ್ ಆಗ್ತದೆ, ಇದು ಇನ್ವಾಲಂಟರಿ ಆಗಿ. ಈ ಪ್ರೊಸೆಸ್ ಏನಿದೆ ಅಲ್ಲ, ನಮ್ಮ ಜನರಿಗೆ ನಮ್ಮ ಪಾಲಕರಿಗೆ ಗೊತ್ತಾಗಬೇಕು. ಯಾಕಿವತ್ತಿನ ಈ ವಿಷಯ ಬಹಳ ಇಂಪಾರ್ಟೆಂಟ್

0: ನಾವು ಎಷ್ಟೋ ಸಾರಿ ಗೆಳೆಯಂದ್ರ ಜೊತೆ ಹೊರಗೆ ಬಿಸಿಲಾಗ ತಿರುಗಬೇಡ ಅಂತ ಹೇಳ್ತೀವಿ ನಾವು. ಆಮೇಲೆ ಆ ಗೆಳೆಯಂದ್ರ ಮನೆಗೆ ಬಂದಿರ್ತಾರೆ, ಅವ್ರಿಗೆ ಬೈದು ಕಳಿಸ್ತೀವಿ, ಮಧ್ಯಾಹ್ನ ಇಲ್ಲ ಸಂಜೆ ಇಲ್ಲ ರಾತ್ರಿ ಇಲ್ಲ ಬರ್ತೀರಿ ಬೆಳ್ಳ ಬೆಳ್ಳ ಆಟ ಆಡ್ಲಿಕ್ಕೆ ನಡ್ರೇನ ಅಂತ ಹೇಳಿ. ಈಗೇನಾಯ್ತು, ನಾವು ತಿಳ್ಕೊಂಡ್ವಿ ನಮ್ಮ ಮಕ್ಕಳನ್ನ ಆ ಗೆಳೆಯಂದ್ರ ಜೊತೆ ದೂರ ಮಾಡಿ ಅಂತ ನಾವು ತಿಳ್ಕೊಂಡಿವಿ. ಪಾಲಕರಾದವರು ಪಾಲಕರೇ ಇದನ್ನ ಒಂದ್ ತಿಳ್ಕೊಡ್ರಿ, ಅವ್ರು ಎಂದೂ ದೂರ ಆಗಂಗಿಲ್ಲ. ನಿಮ್ ಜೊತೆಗೆ ಮನ್ಯಾಗ ಅವ್ರು 4 ತಾಸು ಇರ್ತಾರೆ, 8 ತಾಸು ಮಲ್ಕೋತಾರೆ, 8 ತಾಸು ಶಾಲೆಗೆ ಹೋಗ್ತಾರೆ, 4 ತಾಸು ಆಟ ಆಡ್ತಾರೆ, 24 ತಾಸು ಮುಗೀತು. ಈ 8 ತಾಸು ಹೊರಗಡೆ ಏನ್ ಹೋಗ್ತಾರಲ್ಲ ಶಾಲೆ ಒಳಗಡೆ, ಅವ್ರು ಮತ್ತೆ ಕೂಡ್ತಾರೆ, ಮತ್ತೆ ತಮ್ಮ ವಿಚಾರಗಳನ್ನ ವಿನಿಮಯ ಮಾಡ್ಕೋತಾರೆ. ಅವಾಗ ನಾನು ಹೇಳಿದ್ನಲ್ಲಾಗ್ಲೇ, ಅಪ್ಪ ಅಮ್ಮ ಹೇಳಲಾರ್ದನ್ನ ಅಲ್ಲಿ ಗೆಳೆಯನಿಗೆ ಹೇಳುವಂತ ಒಂದು ಅವಕಾಶ ಅದಲ್ಲಿ, ಅವನಿಗೆ ವೆಂಟ್ ಔಟ್ ಅಂತೇನು ಹೇಳ್ತೀವಿ, ಮನಸ್ಸಿನಾಗಿಂದ ಹಂಚಿಕೊಳ್ಳಿಕ್ಕಿರುವಂತ ಜಾಗ ಆ ಗೆಳೆತನ. ಸೊ ಅದು ಗೆಳೆತನ ಅನ್ನೋದು ಪವಿತ್ರ ಬಂಧನ. ಅಂತ ಪವಿತ್ರತೆಯನ್ನ ನಾವು ಹಿರಿಯರಾದವರು ಪಾಲಕರಾದವರು ಅದನ್ನ ನಾವು ಗೌರವಿಸಬೇಕು ಅನ್ನೋದು ನನ್ನ ವಿಚಾರ.
1: ಹೌದು, ಮತ್ತೆ ಎಷ್ಟೋ ಸಂದರ್ಭದಲ್ಲಿ ಗುರುರಾಜ್ ಪಾಟೀಲ್ ಅವರ, ಕೆಲವು ಸತಿ ನಾವು ಅಂತೀವಿ ಈ ಹುಡುಗ ಹೆಂಗಿದ್ದಾನೆ ಅಂದ್ರೆ ಇವನ್ ಗೆಳೆಯನ್ ಕೇಳ್ಬೇಕು ಅಂತೀವಿ. ಅಂದ್ರ ಆ ಹುಡುಗನ ಸ್ವಭಾವ ನಾವು ತಿಳ್ಕೊಳ್ಳೋಕ್ಕಿಂತ ಹೆಚ್ಚು ಆ ಗೆಳೆಯ ತಿಳ್ಕೊಂಡ್ಬಿಟ್ಟಿರ್ತಾನ.
0: ಹೌದೌದೌದು,
1: ಹಂಗೂ ಕೂಡ ನಾವು ಮಾತಾಡ್ತಿರ್ತೀವಿ. ಮತ್ತೆ ಈ ಗೆಳೆತನ ಅಂತ ಹೇಳಿದ್ರಲ್ಲ ನೀವು, ಇದು ಬಹಳ ವಿಶಾಲವಾದದ್ದು. ಆದ್ರೆ ಗೆಳೆಯ ಗೆಳತಿಯರ ಆಯ್ಕೆ ಬಗ್ಗೆ ಕೂಡ ನಾವು ಒಂದೆರಡು ಮಾತು ಹೇಳಬೇಕು.
0: ಈ ಗೆಳೆಯ ಮತ್ತು ಗೆಳತಿಯರ ಆಯ್ಕೆ ನಾನು ಆಗ್ಲೇ ಹೇಳಿದೆ, ಇದು ಇನ್ವಾಲಂಟರಿ ಆಗಿರ್ತದೆ, ಇನ್ವಾಲಂಟರಿ ಆಗಿರ್ತದೆ. ಆದ್ರೆ ಈಗ ನಾನು ಆಸೆ ಪಟ್ಟು ಹೋಗುವಂತಹದ್ದಲ್ಲ ಅದು, ಅದು ಗೆಳೆತನ ಅಲ್ಲ
1: ಅಲ್ಲ,
0: ಅದರಷ್ಟು ತಾನೇ ಆ ಸಂದರ್ಭದೊಳಗೆ ಅದು ಕನೆಕ್ಟ್ ಆಗಿಬಿಡ್ತದೆ. ಹೌದಾ, ಇಲ್ಲಿ ಪಾಲಕರಾದವರು ಇದು ಸೂಕ್ಷ್ಮವಾದಂತಹ ಒಂದು ರೇಷ್ಮೆ ದಾರದಷ್ಟು ಸೂಕ್ಷ್ಮವಾದಂತಹ ವಿಚಾರ ಏನಂದ್ರೆ, ಇಲ್ಲಿ ಪಾಲಕರಾದವರು ಆ ಸ್ನೇಹಕ್ಕೆ ಏನು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟ್ ಅದ, ಸರಿನೋ ತಪ್ಪೋ ಅಂತ ನಿರ್ಧಾರ ಮಾಡೋದು. ಅದಕ್ಕೆ ನಾನೊಂದು ಮಾತು ಹೇಳ್ತಿರ್ತೇನೆ ಯಾವತ್ತು ಏನಂದ್ರೆ, ನಿಮ್ಮ ಮಕ್ಕಳ ಸ್ನೇಹಿತರ ಜೊತೆಗೆ ಗೆಳೆತನ ಮಾಡಿ ಅಂತ. ಅಂದ್ರೆ ಅರ್ಥ ಏನು, ನನ್ನ ಮಗನ ಫ್ರೆಂಡ್ಸ್ ಏನಿದ್ದಾರಲ್ಲ ಅವರೆಲ್ಲ ಇವತ್ತು ನನ್ನ ಫ್ರೆಂಡ್ಸ್ ಆದ್ರೆ ಹೆಂಗಿರ್ತದೆ, ಆದ್ರೆ ಏನಾಗ್ತದೆ ಅಂತ ಹೇಳ್ತೀನಿ. ಅವರೆಲ್ಲರೂ ಅವನ ಗೆಳೆಯಂದ್ರ ನನಗೆ ಗೆಳೆಯಂದ್ರ ಆದ್ರೆ 5 ಮಂದಿ ಇದ್ದಾರೆ ಅಂತ ಹೇಳಿರಿ, ನನ್ನ ಮಗನ ಹಿಡ್ಕೊಂಡು, ನನ್ನ ಮಗನ ಬಿಟ್ಟರೆ 4 ಮಂದಿ, ಆ 4 ಮಂದಿ ನನ್ನ ಗೆಳೆಯಂದ್ರಾದ್ರಂದ್ರೆ ಸಿಸಿ ಕ್ಯಾಮ್ರಾ ಇದ್ದಂಗೆ, ಅವರು ದ್ರೋಣ್ ಇದ್ದಂಗೆ, ಅವ ಏನೇನ್ ಮಾಡ್ತಾನಲ್ಲ ಹೊರಗೆ ನಾ ಕೇಳಿಲ್ಲ ಅಂದ್ರೆ ಅವ್ರು ಬಂದು ಹೇಳ್ತಾರೆ. ಇದು ಮಕ್ಕಳ ಸಣ್ಣವರಿದ್ದಾಗ ಬಹಳ ಅವಶ್ಯಕತೆ ಆದಂತ ಕೆಲಸ ಇದು. ಯಾಕೆ ಇದು ಬೇಕು ಅಂತಂದ್ರೆ, ನಿಮ್ ಮಗನ್ನ ಸ್ಪೈ ಮಾಡ್ಲಿಕ್ಕಲ್ಲ, ನಿಮ್ ಗೂಢಚಾರ ರೀತಿಯಿಂದ ಕೆಲಸ ಮಾಡ್ಲಿಕ್ಕಲ್ಲ, ನಿಮ್ ಮಗುವನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಗಣಿತ ತಿಳಿದಿಲ್ಲ, ಟೀಚರ್ ಕಡೆ ಬೈಸ್ಕೊಂಡ, ಸ್ಟೇಜ್ ಮೇಲೆ ಹತ್ತಿದ್ದ ಅವಾಗೇನೋ ಆಯ್ತು, ಅಥವಾ ಸ್ಟೇಜ್ ನಾಗ ಒಳ್ಳೆ ಭಾಷಣ ಮಾಡಿದ, ಮಗ ನಿಮ್ಮಂದ್ ಹೇಳಲಿಕ್ಕೆ ಹಿಂಚ್ ಮುಂದ್ ಮಾಡ್ತಿರ್ತಾನೆ, ಇರ್ಸು ಮುರುಸ್ ಆಗ್ತಿರ್ತದ, ಅಥವಾ ಕಡಿಮೆ ಮಾರ್ಕ್ಸ್ ಬಿದ್ದಿರ್ತಾವ, ಶಾಲೆ ತಪ್ಪಿಸಿರ್ತಾನ, ಕಿಸ್ದಾಗ 50 ರೂಪಾಯಿ ಸಿಕ್ಕಿರ್ತಾವ, ಇವೆಲ್ಲ ಘಟನೆಗಳು ನಡೆದಾವಲ್ಲ, ಇದು ಹೆಂಗ್ ಗೊತ್ತಾಗ್ಬೇಕು ನಿಮಗೆ? ಯಾರು ಏನಿಲ್ಲ, ನಿಮ್ ಗೆಳೆತನ ಅವನ ಜೊತೆ ಆಗ್ಬಿಟ್ರೆ ಒಂದ್ ತಿಳ್ಕೊಡ್ರಿ, ಇಂಥ ಸಂದರ್ಭದೊಳಗ ಆ 4 ಬೇರೆ ಫ್ರೆಂಡ್ಸ್ ಏನಿದ್ದಾರಲ್ಲ ಅವ್ರು ಕರೆಕ್ಟ್ ಇದ್ರಂದ್ರೆ ನಿಮ್ ಜೊತೆಗೆ ಕನೆಕ್ಟ್ ಆಗ್ತಾರೆ, ಅವ್ರು ಕರೆಕ್ಟ್ ಇದ್ರೆ ನಿಮ್ ಜೊತೆಗೆ ಕನೆಕ್ಟ್ ಆಗ್ತಾರೆ, ಅವ್ರು ಕರೆಕ್ಟ್ ಇದ್ದಿದ್ದಿಲ್ಲ ಅಂದ್ರೆ ನಿಮ್ ಜೊತೆಗೆ ಡಿಸ್ಕನೆಕ್ಟ್ ಆಗ್ತಾರೆ, ನಿಮ್ ಮಗನ ಜೊತೆ ಡಿಸ್ಕನೆಕ್ಟ್ ಆಗ್ಬಿಡ್ತಾರೆ. ಇದು ಹಂಗ ವ್ಯವಸ್ಥೆ ಸೆಟ್ ಆಗ್ತದೆ ಇದು. ಆದ್ರೆ ಸಪೋಸ್ ಅವ್ರು ಕನೆಕ್ಟ್ ಆಗ್ಬಿಟ್ರು ಅಂತ ತಿಳಿರಿ, ಆ 4 ಮಕ್ಕಳು ಬೆಳೀತಾರ, ನಿಮ್ ಮಗನು ಬೆಳಿತಾನ, ನೀವು ಬೆಳಿತೀರಿ. ಸೊ ಇದು ಸಂಪೂರ್ಣವಾಗಿ ಒಂದು ಗೆಳೆತನದಿಂದ ಆಗುವಂತ ಬಹಳ ಪ್ರಮುಖ ಲಾಭ ಹೆಂಗಿರ್ತದೆ ನೋಡ್ರಿ.
1: ಹೌದು, ಅಂದ್ರ ಮಕ್ಕಳ ಗೆಳೆಯಂದ್ರ ಜೊತೆಗೆ ನಾವು ಪಾಲಕರು ಅಂತ ಅನಿಸ್ಕೊಂಡಿದ್ದವರು ಒಂದು ಸೌಹಾರ್ದಯುತ ಸ್ನೇಹವನ್ನ ಬೆಳೆಸ್ಕೊಳ್ಬೇಕು.
0: ಹೋದ ವಾರ ಮಾತಾಡಿದ್ರಲ್ಲ ಆತ್ಮೀಯತೆ ಅನ್ನೋದು, ಇಲ್ಲೂ ಸಹ ಆ ಆತ್ಮೀಯತೆಯನ್ನ ನಾವು ತರಬಹುದು. ಎಷ್ಟೋ ಸರಿ ನಾವು ಹೊರಗೆ ನಿಂತಿರ್ತೀವಿ, ಹುಡುಗರು ಬಂದು ನಿಂತಿರ್ತಾವ ಬಿಸಿಲಾಗ, ಬಂದ ತಡಿಯಾವ ಅಂತ ನಾವು ಒಂಥರ ಹಿಂಗೇನೋ ಇರಸ್ ಮುರುಸ್ ಆಗಿ ಹೇಳಿದ್ವಿ ಅಂದ್ರೆ ಅವರಪ್ಪ ದಾನ ಲೇಪ ಅಂತಂದ್ರೆ ಅಲ್ಲೇ ನಿಂತಿರ್ತಾರ ಅವ್ರು. ಸೊ ಅಂದ್ರೆ ಅವ್ರ ಅಪ್ಪ ದಾನ ಅಂದ್ರೆ ಹಿಂಗ ಸುತ್ತ ತಿಳ್ಕೊಂಡ್ಬಿಟ್ರೆ ಟ್ರೀಟ್ಮೆಂಟ್ ಏನ್ ಸಿಕ್ತು ಅಂತ. ಅದನ್ನ ನಾವು ಬಿಸಿಲಾಗ ಯಾಕೆ ನಿಂತಿರೋ, ಇಲ್ಲಿ ಕುಂದರ್ ಬರೀ ಬರ್ತಾಂತೇಳಿ ಡ್ರೆಸ್ ಹಾಕೋಣ ಅಂತ ಅಂದ್ರೆ ಅಂತೇಳಿರಿ, ನಿಮ್ಗೇನ್ ಸವಲತ್ತು ಸಿಕ್ತು, ನಿಮ್ಗೇನ್ ಸಿಕ್ತಂದ್ರೆ ಹೊಸ ಪ್ರಪಂಚನೇ ಸಿಕ್ತು.
1: ಹೌದು, ಅಂದ್ರೆ ತಾವು ಹೇಳಿದ್ರಲ್ಲ ಈಗ ಇಂತ ಅನುಭವ ಬಹುಶಃ ನಮ್ಮ ಕೆಳಗುರಿಗೂ ಸಾಕಷ್ಟು
0: ಆಗಿರ್ಬೋದು.
1: ಅದು ಎಷ್ಟು ಅಂದ್ರೆ ಆ ಗೆಳೆಯಂದ್ರು ಬಂದಾಗ ಬಾಗಲ್ದಾಗ ಬೈಕ್ ಗೈಕ್ ನಿಂತಿತ್ತಂದ್ರೆ ಏ ಬ್ಯಾಡ್ ನಡೀಲಿ, ಅವ್ರ ಮನೆಯಾಗಿದ್ದಾನೆ, ಅವ್ ಹೋದ್ಮೇಲೆ ಬರೋಣ ಅಂತ ಅನ್ನುವಂತ ಹುಡುಗರು
0: ಇರ್ತಾವ.
1: ಅದೇ ಕೆಲವ್ರ ಆದ್ರೆ ಏ ಅವರಪ್ಪ ಇದಾರೆ, ಎಷ್ಟು ಚಂದ ಮಾತಾಡ್ತಾರ, ಒಳಗ್ ಹೋಗೋಣ ಬಾ ಕೂಡೋಣ, ಚಂದಾಗಿ ಹೇಳ್ತಾರ ಅವರು ಅನ್ನೋಂತೂ ಇರ್ತಾರೆ.
0: ಅಡ್ವಾಂಟೇಜ್ ಹೇಳ್ತೀನಿ, ಇವತ್ತಿನ ಕಾಲದೊಳಗೆ ಒಬ್ರು ಇಬ್ರು ಮಕ್ಳು ಇರ್ತಾರೆ, ನೀವು ಆ ಸ್ವಭಾವವನ್ನ ಬೆಳೆಸ್ಕೊಂಡ್ರೆ ನಿಮ್ಗೆ 8 ಮಕ್ಕಳಾಗ್ತಾವ.
1: ಹೌದು, ನಿಜ,
0: ಇದು ಬೋನಸ್ ಅಲ್ರಿ ಲೈಫ್ನಾಗ. ಈ ಸ್ವಭಾವವನ್ನ ಬೆಳೆಸ್ಕೊಂಬೋದೇ ನಮ್ಮ ಸ್ವಭಾವ ಆಗ್ಬೇಕು.
1: ಒಂದು ಗುರುರಾಜ್ ಪಾಟೀಲ್ ಅವರ, ಮತ್ತೆ ಈ ಸ್ನೇಹ ಈ ಬಂಧ ಅನ್ನೋದು 2 ದಿನಕ್ಕೆ ಮುಗಿದು ಹೋಗುದಲ್ಲ. ಈಗ ತಾವು ಮಾತಾಡ್ತಾ ಹೇಳಿದ್ರಿ 2014 ಇಸ್ವಿ ಒಳಗ ನಿಮ್ಮ ಒಟ್ಟು ಗೆಳೆಯಂದ್ರ ಒಂದ್ ಕಡೆಗೆ ಸೇರಿಸಿದ್ದೆ ಅಂತ ಅಲೂಮ್ನಿಗಳು ಇವತ್ತು ಬಹಳ ಸಾಮಾನ್ಯ ಆಗ್ಯಾವ. ಎಲ್ಲರೂ ಕೂಡ ಎಷ್ಟೋ ವರ್ಷದ ನಂತರ ಒಂದ್ ಕಡೆಗೆ ಸೇರ್ತಾರೆ, ತಮಗೆ ಕಲಿಸಿದ ಗುರುಗಳನ್ನ ಕರೀತಾರ, ಸ್ಮರಿಸ್ತಾರ, ಅವ್ರಿಗೊಂದು ಸನ್ಮಾನ ಮಾಡ್ತಾರ. ಇದು ಒಂದು ಬಹಳ ಖುಷಿ ವಾತಾವರಣ,
0: ಖುಷಿ ವಾತಾವರಣ ಅಪರೂಪ. ಇದೆಲ್ಲ ಸಾಧ್ಯ ಆಗೋದು ಅದಕ್ಕೆ ಗೊತ್ತೇನ್ರಿ, ಗೆಳೆತನಕ್ಕೆ ಸಾಧ್ಯ. ಗೆಳೆತನ ಇಲ್ಲ ಅಂದ್ರೆ ಇದು ಸಾಧ್ಯ ಇಲ್ಲ, ಅವ್ನ ನಿಮ್ಮ ಹತ್ರ ಆ ಭಾವನೆ ಇಲ್ಲ ಅಂದ್ರೂ ಅದು ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು ಹೇಳ್ತೇನೆ,

0: ಎಳೆತನ ಆಗ್ತದೆ ಒಂದು ವಯೋಮಿತಿ ಒಳಗಡೆ, ಅದನ್ನ ನಡೆಸುವಂತಹದ್ದು, ಬೆಳೆಸ್ಕೊಂಡು ಹೋಗುವಂತಹದ್ದು, ಮುಂಬರುವ ದಿವಸಗಳು ಜೀವಂತವಾಗಿ ಇಡುವಂತಹದ್ದು ಇದೆಯಲ್ಲ, ಇದು ನಮ್ಮ ಸಂಸ್ಕಾರದಿಂದ ಬರ್ತದೆ. ಅದಕ್ಕೆ ಗೆಳೆತನ ಅನ್ನೋದು ಬಹಳ ಪವಿತ್ರವಾದಂತಹದ್ದು. ಯಾವಾಗ ಇದನ್ನ ಯಾರು ಗೆಳೆಯರನ್ನ, ನಾಗಲೇ ಹೇಳಿದೆ ನಿಮ್ಗ, ನಾನು ಜಗ್ಗ ಮಂದಿ ಗೆಳೆಯಂದ್ರಿದ್ದಾರೆ ಅಂತ ಹೇಳಿ, ನಾ ಯಾಕೆ ಆರಾಮಿರ್ತೇನೆ, ಯಾವಾಗ ಖುಷಿಯಿಂದ ಇರ್ತೇನೆ ಅಂದ್ರೆ, ಯಾಕಂದ್ರೆ ಎಲ್ಲಾ ಕಡೆನೂ ನನ್ನ ಗೆಳೆಯಂದ್ರೆ ಸಿಗ್ತಾರೆ. ಯಾರು ಹೆಚ್ಚಿಗೆ ಗೆಳೆಯಂದಿರ್ತಾರೆ ನೋಡ್ರಿ, ಅವ್ರು ಹೆಚ್ಚು ವೆಂಟ್ ಔಟ್ ಆಗ್ತದೆ. ಏನರ ಟೆನ್ಷನ್ ಇತ್ತು, ಏ ಬಾರ್ವ ಮರ ಇವತ್ತು ಹಿಂಗ ಆತು ಅಂತ, ಯಾರು ಬೇಕಾದ್ರು ಇರ್ಬೋದು, ಯಾಕೋ ಅವ್ರನ್ನ
1: ಭೇಟಿ,
0: ಯಾರು ಎಲ್ಲರ ಭೇಟಿ ಆದ್ರೆ ಅಂತ ಹೇಳಿ, ಅವ್ರ ಮುಸುಡಿ ನೋಡಿದ್ರೆ ಹೇಳ್ತಾರೆ, ನೀನ್ ಏನಾಗೈತಿ, ಹಿಂಗ್ ಯಾಕೆ ಕಾಣಿಸ್ಲಿಕ್ಕೈತಿ ಅಂತ. ಅವಾಗ ಯಾವಾಗ ನಾವು ಹಂಚ್ಕೋತೀವಿ, ನಮ್ಮ ಮನಸ್ಸು ಸ್ವಾಭಾವಿಕವಾಗಿ ಹಗುರ ಆಗ್ತದೆ. ಯಾಕೆ ಇದು ಬೇಕು ಅಂತ ಇವತ್ತಿನ ದಿವಸದೊಳಗಂದ್ರೆ, ಯಾಕೆ ನಮಗೆ ಹೆಚ್ಚು ಗೆಳೆಯಂದ್ರೆ ಬೇಕಂದ್ರೆ, ನಾವು ನೋಡ್ಲಿಕ್ಕತ್ತೀವ್ರಿ, ಯಾವ ವಯೋಮಿತಿನೂ ಇಲ್ಲ, ಹುಚ್ಚುಚ್ಚಾರಿ ಯಾವ್ದು ಬೇಕಾದ ವಯಸ್ಸಿಗೆ ಆತ್ಮಹತ್ಯೆ ಅನ್ನೋದಕ್ಕೆ ಗುರಿಯಾಗ್ಲಿಕ್ಕತ್ತೀವಿ. ಯಾಕಂದ್ರೆ ಅವ್ರ ಒಳಗಿರುವಂತಹ ವಿಚಾರನ್ನ ಕೇಳುವಂತವ್ರು ಯಾರು ಸಿಗದೇ ಇದ್ದಾಗ,
1: ಮತ್ತೆ ಏಕಾಂಗಿತನವನ್ನು ಅನುಭವಿಸ್ತಾ
0: ಇದ್ದಾಗ, ಏನೆಲ್ಲ ಚಟಕ್ಕೆ ಕಾರಣ, ಮೊಬೈಲ್ಗೆ ಅಡಿಕ್ಷನ್ ಕಾರಣ, ಗ್ಯಾಂಬ್ಲಿಂಗಿಗೆ ಕಾರಣ, ಇವೆಲ್ಲ ಬಗೆಹರಿಸ್ಬೇಕಂತಂದ್ರೆ ಆ ಗೆಳೆತನ, ಆ ಪ್ರೀತಿ, ಆ ಬಾಂಧವ್ಯ ಇದ್ದಾಗ ಇವೆಲ್ಲವೂ ಕಡಿಮೆ, ಕಾಲಕ್ರಮೇಣ ಕಡಿಮೆ ಆಗ್ತದೆ.
1: ಮತ್ತೆ ನಾವು ಎಲ್ಲಕ್ಕೂ ಕೊನೆಗೆ ಬರುವುದು ಮನೆಯ ಒಂದು ಸಂಸ್ಕಾರ ಪದ್ಧತಿ ಇದೆ, ಅಲ್ಲಿಗೆ ಬರ್ತೀವಿ. ಹಂಗಾಗಿ ಉತ್ತಮ ಸಂಸ್ಕಾರ, ಉತ್ತಮ ಪದ್ಧತಿ ಇದ್ದಲ್ಲಿ ಮಕ್ಕಳಿಗೆ ಉತ್ತಮ ಗೆಳೆಯಂದ್ರು ಲಭ್ಯ ಆಗ್ತಾರೆ, ಅವ್ರ ಜೀವನ ಕೂಡ ಉತ್ತಮ ರೀತಿಯಲ್ಲಿ ಬೆಳೆಯುತ್ತದೆ.
0: ಎಲ್ಲವನ್ನೂ ಅನುಕರಣೆ ಮಾಡಿ ಕಲಿತಾರೆ ಅಂತ ಹೇಳ್ತೀವಲ್ಲ ನಾವು. ಆಮೇಲೆ ಎಷ್ಟೋ ಸರಿ ಮಕ್ಕಳಿಗೆ ನಾವು ಹೇಳ್ತೀವಿ, ಏ ಒಳ್ಳೆ ಗೆಳೆಯಂದ್ರೆ ಮಾಡ್ಕೋಬೇಕು ಅಂತ ನಾವು ಎಷ್ಟೋ ಪಾಲಕರು ಅಡ್ವೈಸ್ ಮಾಡ್ತಿರ್ತಾರೆ. ಆದ್ರೆ ನಾ ಏನಂತೀನಿ, ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಬೇಕು, ಅದನ್ನ ತೋರಿಸ್ಬೇಕು. ನಮ್ಮನೆಗೆ ನಮ್ಮ ಗೆಳೆಯಂದ್ರೆ ಬಂದಾಗ ಅವರ ಇರುವಿಕೆ, ಅವರ ಹಾವಭಾವ, ಅವರ ಬೆಳವಣಿಗೆಯನ್ನ ನೋಡಿ ನಮ್ಮ ಮಕ್ಕಳು ಸಹ ಅದನ್ನ ಅನುಕರಣೆ ಮಾಡ್ತಾರೆ. ಅದಕ್ಕೆ ಗೆಳೆತನ ಅನ್ನೋದು ಬಹಳ ಪವಿತ್ರವಾಗಿರುವಂತಹದ್ದು.
1: ಗುರುರಾಜ್ ಪಾಟೀಲ್ ಅವರ, ಇವತ್ತು ನಾನೇ ಒಂದು ಪ್ರಶ್ನೆ ಹೇಳ್ಬಿಡ್ತೀನಿ. ನಿಮ್ಮ ಜೀವನದಲ್ಲಿ ನಿಮ್ಮ ಮೆಚ್ಚಿನ ಗೆಳೆಯ ಅಥವಾ ಗೆಳತಿ ಬಗ್ಗೆ ಒಂದು ನಾಲ್ಕು ಸಾಲು ಬರೀರಿ,
0: ಅಥವಾ ಅವರಿಗೆ ಪತ್ರ ಬರದಂಗೆ ನನಗೆ ಪತ್ರ ಬರೀರಿ,
1: ಅಡ್ಡಿಲ್ಲ, ಹಂಗೂ
0: ಆಗ್ಬೋದು.
1: ಆಯ್ತು ಗುರುರಾಜ್ ಪಾಟೀಲ್ ಅವರ, ಗೆಳೆತನದ ಬಗ್ಗೆ ಸಾಕಷ್ಟು ನಾವು ಚರ್ಚೆ ಮಾಡಿದ್ದೀವಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ 580030. ಇದುವರೆಗೆ ಗೆಳೆತನ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳಿದಿರಿ.
3: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.
4: ಪಾಲನೆ ಪೋಷಣೆ ಬೇಕಾಲೋಚನೆ.
2: ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಕೇಳುಗರೆ, ಇಂದು ಬೆಳಗ್ಗೆ 7:15 ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. 8:30 ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮ ಸರಣಿಯಲ್ಲಿ ಕಲಾವಿದ ಬಾನುಲಿ ಪ್ರೇಮಿ ಉಮೇಶ್ ನಾಯಕ್ ಅವರೊಂದಿಗೆ ಮಾತು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಪೇಸ್ ಮೇಕರ್ ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕ.

0: ಪ್ರಾಧ್ಯಾಪಕರಾದ ಅಶ್ವಿನಿ ಗರಡ್ಡಿ.
1: ಮಾನವ ಹೃದಯ ಸಾಮಾನ್ಯವಾಗಿ ಒಂದು ನಿಮಿಷಕ್ಕೆ ಸುಮಾರು 60-100 ಬಾರಿ ಸ್ಪಂದಿಸುತ್ತದೆ. ಆದರೆ ಕೆಲವು ಜನರಲ್ಲಿ ಹೃದಯದ ಸ್ಪಂದನ ಕಡಿಮೆಯಾಗಬಹುದು ಅಥವಾ ಅಸಮರ್ಪಕವಾಗಬಹುದು. ಇದರಿಂದ ತಲೆ ಸುತ್ತುವುದು, ದೌರ್ಬಲ್ಯ, ಉಸಿರಾಟದ ತೊಂದರೆ, ಮೂರ್ಛೆ ಇತ್ಯಾದಿ ಸಮಸ್ಯೆಗಳು ಕಾಣಿಸಬಹುದು. ಇಂತಹ ಸಂದರ್ಭಗಳಲ್ಲಿ ವೈದ್ಯರು ಪೇಸ್ ಮೇಕರ್ ಅಳವಡಿಸಲು ಸಲಹೆ ನೀಡುತ್ತಾರೆ. ಪೇಸ್ ಮೇಕರ್ ಒಂದು ಸಣ್ಣ ಎಲೆಕ್ಟ್ರಾನಿಕ್ ಸಾಧನವಾಗಿದೆ. ಹೃದಯವು ಸರಿಯಾದ ವೇಗದಲ್ಲಿ ಸ್ಪಂದನ ಮಾಡದಿದ್ದ ಸಂದರ್ಭಗಳಲ್ಲಿ ಇದನ್ನು ದೇಹದಲ್ಲಿ ಅಳವಡಿಸಲಾಗುತ್ತದೆ. ಹೃದಯದ ಸ್ಪಂದನ ನಿಧಾನವಾಗಿದ್ದರೆ ಅಥವಾ ಅಸಮರ್ಪಕವಾಗಿದ್ದರೆ ಪೇಸ್ ಮೇಕರ್ ವಿದ್ಯುತ್ ಸಂವೇದನೆಗಳನ್ನು ನೀಡಿ ಹೃದಯವನ್ನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಮಾನವನ ಹೃದಯದಲ್ಲಿ ಸ್ವಾಭಾವಿಕ ವಿದ್ಯುತ್ ಸಂವೇದನೆಗಳನ್ನು ಉತ್ಪಾದಿಸುವ ವ್ಯವಸ್ಥೆ ಇದೆ. ಅದರಲ್ಲಿ ಪ್ರಮುಖವಾದದ್ದು ಸೈನೋಆಂಡ್ರಿಯಲ್ ನೋಡ್. ಇದು ಹೃದಯದ ಸ್ವಾಭಾವಿಕ ಫೇಸ್ ಮೇಕರ್ ಆಗಿದೆ. ಇದು ವಿದ್ಯುತ್ ಸಂವೇದನೆಗಳನ್ನು ಉತ್ಪಾದಿಸಿ ಹೃದಯ ಸ್ಪಂದಿಸುವಂತೆ ಮಾಡುತ್ತದೆ. ಈ ವ್ಯವಸ್ಥೆಯಲ್ಲಿ ತೊಂದರೆ ಉಂಟಾದರೆ ಹೃದಯ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಆಗ ಕೃತಕ ಫೇಸ್ ಮೇಕರ್ ಬಳಸಲಾಗುತ್ತದೆ. ಈಗ ಫೇಸ್ ಮೇಕರ್ ಭಾಗಗಳನ್ನು ತಿಳಿಯೋಣ. ಪಲ್ಸ್ ಜನರೇಟರ್ ಅಂದರೆ ನಾಡಿ ಉತ್ಪಾದನೆ ಯಂತ್ರ. ಇದು ಫೇಸ್ ಮೇಕರ್ನ ಮುಖ್ಯ ಭಾಗ. ಅದರಲ್ಲಿ ಬ್ಯಾಟರಿ ಮತ್ತು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಇರುತ್ತದೆ. ಇದು ವಿದ್ಯುತ್ ಸಂವೇದನೆಗಳನ್ನು ಉತ್ಪಾದಿಸುತ್ತದೆ. ಮತ್ತೆ ಲೀಡ್ಸ್ ತಂತಿಗಳು, ಇವು ಫೇಸ್ ಮೇಕರ್ ಅನ್ನು ಹೃದಯಕ್ಕೆ ಸಂಪರ್ಕಿಸುವ ವಿದ್ಯುತ್ ಸಂವೇದನೆಗಳನ್ನು ಹೃದಯಕ್ಕೆ ಸಾಗಿಸುತ್ತದೆ. ಎಲೆಕ್ಟ್ರೋಡ್ಸ್ ಅಂದರೆ ವಿದ್ಯುತ್ ದ್ವಾರಗಳು. ಲೀಡ್ಗಳ ತುದಿಯಲ್ಲಿ ಇರುವ ಭಾಗಗಳನ್ನು ಎಲೆಕ್ಟ್ರೋಡ್ಗಳು ಎಂದು ಕರೆಯುತ್ತಾರೆ. ಇವು ಹೃದಯದ ಗೋಡೆಯನ್ನು ಸ್ಪರ್ಶಿಸಿ ವಿದ್ಯುತ್ ಸಂವೇದನೆಗಳನ್ನು ಒದಗಿಸುತ್ತದೆ. ಫೇಸ್ ಮೇಕರ್ನ ಕಾರ್ಯವಿಧಾನ ತಿಳಿಯೋಣ. ಫೇಸ್ ಮೇಕರ್ನ ಹೃದಯದ ಸ್ಪಂದನವನ್ನು ನಿರಂತರವಾಗಿ ಗಮನಿಸುತ್ತದೆ. ಹೃದಯ ನಿಧಾನಗತಿಯಲ್ಲಿ ಸ್ಪಂದಿಸಿದರೆ ಆಗ ಸಾಧನವು ವಿದ್ಯುತ್ ಸಂವೇದನೆಗಳನ್ನು ಕಳುಹಿಸುತ್ತದೆ. ಈ ಸಂವೇದನೆಗಳಿಂದ ಹೃದಯವು ಸಾಮಾನ್ಯ ವೇಗದಲ್ಲಿ ಸ್ಪಂದಿಸಲು ಪ್ರಾರಂಭಿಸುತ್ತದೆ. ಹೃದಯ ಸ್ವಾಭಾವಿಕವಾಗಿ ಸರಿಯಾಗಿ ಕೆಲಸ ಮಾಡುತ್ತಿದ್ದರೆ ಫೇಸ್ ಮೇಕರ್ ಯಾವುದೇ ಸಂವೇದನೆ ನೀಡುವುದಿಲ್ಲ. ಫೇಸ್ ಮೇಕರ್ಗಳ ವಿಧಗಳನ್ನು ಯಾವುವು ಎಂದು ತಿಳಿಯೋಣ. ಮೊದಲನೇದಾಗಿ ಸಿಂಗಲ್ ಚೇಂಬರ್ ಫೇಸ್ ಮೇಕರ್, ಡ್ಯುಯಲ್ ಚೇಂಬರ್ ಫೇಸ್ ಮೇಕರ್, ಬೈ ವೆಂಟ್ರಿಕ್ಯುಲಾರ್ ಫೇಸ್ ಮೇಕರ್. ಹೃದಯ ವೈಫಲ್ಯ ಇರುವವರಿಗೆ ಇದನ್ನು ಅಳವಡಿಸಲಾಗುತ್ತದೆ. ಈಗ ಫೇಸ್ ಮೇಕರ್ ಉಪಯೋಗಗಳನ್ನು ತಿಳಿಯೋಣ. ಇದು ಹೃದಯದ ಸ್ಪಂದನವನ್ನು ನಿಯಂತ್ರಿಸುತ್ತದೆ, ದೌರ್ಬಲ್ಯ ಮತ್ತು ತಲೆ ಸುತ್ತುವಿಕೆ ಕಡಿಮೆ ಮಾಡುತ್ತದೆ, ಹೃದಯ ವೈಫಲ್ಯದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಪೇಸ್ ಮೇಕರ್ ಬಳಸುವಾಗ ಹಲವು ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು. ವೈದ್ಯರ ಸಲಹೆಯಂತೆ ನಿಯಮಿತ ತಪಾಸಣೆ ಮಾಡಿಸಬೇಕು. ಮೊಬೈಲ್ ಫೋನಿನ ಬಳಕೆಯಿಂದ ರೋಗಿಯು ದೂರವಿರಬೇಕು. ಆದರೆ ಕೆಲವು ಅಂಕಿ ಅಂಶಗಳನ್ನು ಪಾಲಿಸಿದರೆ ಫೇಸ್ ಮೇಕರ್ ತಂತ್ರಜ್ಞಾನದ ಬಳಕೆಯಿಂದ ಮಾನವ ದೂರವಿರಬಹುದು. ಅವುಗಳಲ್ಲಿ ಪ್ರಮುಖವಾಗಿ ವ್ಯಾಯಾಮ, ವೇಗದ ನಡಿಗೆ, ಈಜು ಅಥವಾ ಸೈಕ್ಲಿಂಗ್, ಯೋಗಾಸನ, ಇವುಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು.
0: ಪೇಸ್ ಮೇಕರ್ ಈ ಬಗ್ಗೆ ಮಾತನಾಡಿದವರು ಅಶ್ವಿನಿ ಗರಡ್ಡಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಹೃದಯವು ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಸ್ಪಂದಿಸುತ್ತದೆ? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637.
2: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.

ಒದಗಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

0: ತೂಗಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು ನಮ್ಮ ಕನ್ನಡ ನಾಡು.
1: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
0: ನಮ್ಮ ಕನ್ನಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ಧತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ವಾರ್ತೆಗಳ ವಿವರ: ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ಧ ಹಲವಾರು ವರ್ಷಗಳಿಂದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯುವ ನಿರ್ಧಾರವನ್ನು ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಘಟನೆಗಳ ವಿರುದ್ಧದ ಒಟ್ಟು 52 ಪ್ರಕರಣಗಳನ್ನು ಇದೀಗ ವಾಪಸ್ ಪಡೆಯಲು ನಿರ್ಧರಿಸಲಾಗಿದೆ. ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವಂತೆ ಸಂಘಟನೆಗಳು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು ಎಂದು ಹೇಳಿದರು. ಪ್ರಕರಣಗಳ ಕುರಿತಂತೆ ಪರಾಮರ್ಶಿಸಲು

0: ರಾಜ್ಯ ಸರ್ಕಾರವು ಸಂಪುಟ ಉಪಸಮಿತಿಗೆ ಶಿಫಾರಸು ಮಾಡಿತ್ತು. ಇಲ್ಲಿ ಪ್ರತಿಯೊಂದು ಪ್ರಕರಣದ ಬಗ್ಗೆ ವೈಯಕ್ತಿಕವಾಗಿ ಚರ್ಚೆ ನಡೆಸಿದ ನಂತರ ಕಾನೂನಾತ್ಮಕವಾಗಿ ಇವುಗಳನ್ನು ವಾಪಸ್ ಪಡೆಯಲು ಅವಕಾಶವಿದೆ ಎಂದು ತೀರ್ಮಾನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಕನ್ನಡ ಪರ ಮತ್ತು ರೈತಪರ ಸಂಘಟನೆ ವಿರುದ್ಧ ದಾಖಲಾದ 52 ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾನೂನು ರಕ್ಷಕರಿಗೆ ರಕ್ಷಣೆ ಇಲ್ಲದಂತಾಗಿದೆ, ಗಲಭೆಕೋರರನ್ನು ಸರ್ಕಾರ ಬಿಡುಗಡೆ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಆಳಂದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 100 ಹೆಚ್ಚಿನ ಆರೋಪಿಗಳ 7 ಕ್ರಿಮಿನಲ್ ಪ್ರಕರಣಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂಪಡೆದಿರುವುದು ಸರಿಯಲ್ಲ. ರೈತರು ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆಯ ಪ್ರಕರಣಗಳನ್ನು ಗಲಭೆಕೋರರ ಪ್ರಕರಣಗಳೊಂದಿಗೆ ಸೇರಿಸುವ ಕ್ರಮವು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪಿಎಂ ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಿಸುವ ಸಂಬಂಧ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರೊಂದಿಗೆ ಮಹತ್ವದ ಸಭೆ ನಡೆಸಲಾಯಿತು ಹಾಗೂ ರಾಜ್ಯದ ಟೆಕ್ಸ್ಟೈಲ್ಸ್ ಉದ್ಯಮಕ್ಕೆ ಹೊಸ ಆಯಾಮ ನೀಡುವ ಈ ಮಹತ್ವಾಕಾಂಕ್ಷಿ ಯೋಜನೆಯ ಮೊದಲ ಹಂತವನ್ನು ಕೆಐಎಡಿಬಿ ಮೂಲಕ ಜಾರಿಗೊಳಿಸುವ ಕುರಿತು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಯೋಜನೆಗೆ ಅಗತ್ಯವಾದ ಆಡಳಿತಾತ್ಮಕ ಅನುಮೋದನೆಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲು ಸಹ ನಿರ್ಧರಿಸಲಾಯಿತು ಎಂದಿದ್ದಾರೆ. ಈ ಟೆಕ್ಸ್ಟೈಲ್ಸ್ ಪಾರ್ಕ್ ಸ್ಥಾಪನೆಯಿಂದ ಕಲಬುರಗಿ ಭಾಗದಲ್ಲಿ ಭಾರೀ ಪ್ರಮಾಣದ ಹೂಡಿಕೆ, ಸಾವಿರಾರು ಉದ್ಯೋಗಾವಕಾಶಗಳು ಹಾಗೂ ಜವಳಿ ಕ್ಷೇತ್ರದಲ್ಲಿ ಸಮಗ್ರ ಕೈಗಾರಿಕಾ ಪರಿಸರ ನಿರ್ಮಾಣವಾಗಲಿದ್ದು ಹೈದರಾಬಾದ್ ಕರ್ನಾಟಕ ಭಾಗದ ಆರ್ಥಿಕ ಅಭಿವೃದ್ಧಿಗೆ ಹೊಸ ಚೈತನ್ಯ ದೊರೆಯಲಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದಾಗಿ ಈಗಾಗಲೇ ಲಕ್ಷಾಂತರ ಮಂದಿ ಮತದಾನದ ಹಕ್ಕು ಕಳೆದುಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದಿಂದ ಎಸ್ಐಆರ್ ವಿರುದ್ಧ ಕಾನೂನು ಹೋರಾಟ ಮುಂದುವರಿಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಐಟಿಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ, ಇದು ಅತ್ಯಂತ ಗಂಭೀರ ವಿಷಯ ಎಂದರು. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಹಾರದಲ್ಲಿ ಸಾಫ್ಟ್ವೇರ್ ಇರಲಿಲ್ಲ, ಅದನ್ನು ಪಶ್ಚಿಮ ಬಂಗಾಳದಲ್ಲಿ ಬಳಸಿದರು. ಕರ್ನಾಟಕದಲ್ಲಿ ಪಂಜಾಬ್ನಲ್ಲಿ ಏನು ಮಾಡುತ್ತಾರೋ ಗೊತ್ತಿಲ್ಲ. ಮುಖ್ಯ ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರ ನೀಡಲಾಗಿದೆ. ಕೋರ್ಟ್ಗಳು ಕೂಡ ಚುನಾವಣಾ ಆಯೋಗವನ್ನು ಪ್ರಶ್ನಿಸುವಂತಿಲ್ಲ, ಅಂತಹ ಕಾನೂನು ತರಲಾಗಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳದ ಕಲಮಚೇರಿಯ HMT ಘಟಕಕ್ಕೆ ಭೇಟಿ ನೀಡಿದ ಅವರು, HMT ಕಾರ್ಖಾನೆ ಭಾರತದ ಕೈಗಾರಿಕಾ ಮತ್ತು ಎಂಜಿನಿಯರಿಂಗ್ ಕೌಶಲ್ಯದ ಸಂಕೇತವಾಗಿದೆ. ರಾಷ್ಟದ ಉತ್ಪಾದನಾ ವಲಯ ಬಲಪಡಿಸಲು ಕಳೆದ ಹಲವು ದಶಕಗಳಿಂದ ಗಮನಾರ್ಹ ಕೊಡುಗೆ ನೀಡಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಕಲ್ಪನೆ ಅನುಸಾರ ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ಗುರಿ ಸಾಧನೆಯಲ್ಲಿ ತಯಾರಿಕಾ ವಲಯ ಮಹತ್ವದ ಜವಾಬ್ದಾರಿ ನಿಭಾಯಿಸುವುದನ್ನು ಖಾತ್ರಿಪಡಿಸಲು ಸಕಲ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ಧತಿಯಂತೆ ಆಯಾ ರಾಜ್ಯದಲ್ಲಿಯೇ CET ಮೂಲಕ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪಡೆಯುವ ವ್ಯವಸ್ಥೆಯನ್ನು ಮುಂದುವರಿಸುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾ. MC ಸುಧಾಕರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಸದನದಲ್ಲಿ ನಿರ್ಣಯ ಕೈಗೊಂಡು ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ಕೇಂದ್ರ ಸರ್ಕಾರ ತನ್ನ ಅಹಂ ಬಿಟ್ಟು ನೈಜತೆಯನ್ನು ಒಪ್ಪಿಕೊಂಡು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಬೇಕು ಎಂದು

0: ಆಗ್ರಹಿಸಿದರು. ನೀಟ್ ಪರೀಕ್ಷೆಯಲ್ಲಿ ಆಗಿರುವ ಗೊಂದಲದಿಂದ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದೆ. ನೀಟ್ ಅಂಕಗಳಿಗೆ ಹೆಚ್ಚು ಮಾನ್ಯತೆ ನೀಡುವ ಬದಲು 12ನೆಯ ತರಗತಿಯ ಅಂಕದ ಶೇಕಡ 50 ಪರಿಗಣನೆಗೆ ತೆಗೆದುಕೊಳ್ಳುವುದು ಕೂಡ ಉತ್ತಮ. ಇಲ್ಲವಾದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಅಡಿಪಾಯವಾಗಿರುವ ಇಂತಹ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸದೆ ಕೇವಲ ನೀಟ್ ಕಡೆಗೆ ಮಾತ್ರ ಗಮನ ಹರಿಸುತ್ತಾರೆ. ಕೇಂದ್ರ ಸರ್ಕಾರ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಇದು ಸರಿಯಾದ ಸಮಯ ಎಂದರು. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಿಸಲಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿದ್ದು, ಜೂನ್ 1 ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು ಜೂನ್ 8 ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. ಜೂನ್ 9 ನಾಮಪತ್ರಗಳ ಪರಿಶೀಲನೆ ಹಾಗೂ ಜೂನ್ 11 ಉಮೇದುವಾರಿಕೆ ಹಿಂಪಡೆಯಲು ಕಡೆಯ ದಿನವಾಗಿದೆ. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳು ಜೂನ್ 25 ತೆರವಾಗಲಿದ್ದು, ಹಾಲಿ ಸದಸ್ಯರಾಗಿರುವ HD ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ ಹಾಗೂ ನಾರಾಯಣ ಕೊರಗಪ್ಪ ಅವರ ಅಧಿಕಾರಾವಧಿ ಅಂದು ಕೊನೆಗೊಳ್ಳಲಿದೆ. ಶಿವಮೊಗ್ಗ ಜಿಲ್ಲೆಯ ಬಾಳೆಹೊನ್ನೂರು ವ್ಯಾಪ್ತಿಯಲ್ಲಿ ಮತ್ತು ಇತರ ಕೆಲವೆಡೆ ಇತ್ತೀಚೆಗೆ ಬಿರುಗಾಳಿ ಮತ್ತು ಮಳೆಯಿಂದಾಗಿ ಅನೇಕ ರೈತರ ಅಡಿಕೆ ಮರಗಳು ಧರೆಗುರುಳಿ ಸಂಭವಿಸಿದ ಹಾನಿಗೆ ಸರ್ಕಾರ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಿಸಬೇಕೆಂದು ಒತ್ತಾಯಿಸಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಮಟ್ಟದ KDP ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು.
1: ಮೊನ್ನೆ ಏನು ಅನಾಹುತ ಆಗಿದೆ, ಮತ್ತೆ ಅಡಿಕೆ ಮರಗಳು ಇವೆಲ್ಲರೂ ಕೂಡ ಅವತ್ತು ನಾನು ಕೂಡ ಹೋಗಿದ್ದೆ, ಮತ್ತೆ ಎಲ್ಲರೂ ಶಾಸಕರು ಎಲ್ಲರೂ ಕೂಡ ಕೇಳ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಸೇರಿಸಿ ಒಂದು ಸ್ಪೆಷಲ್ ಪ್ಯಾಕೇಜ್ ಏನಾರು ಒಂದು ಕೊಡ್ಬೇಕಂತ ನೋಡ್ಬಿಟ್ಟು ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಿ. ಏನಾಗುತ್ತೆ, SDR, MDR ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಮತ್ತೆ ಇದಕ್ಕೆ ಎಲ್ಲ ಇರ್ತದೆ, ಅದ್ರ ಮೇಲೆ ಮಾಡ್ತಾರೆ ಯಾವಾಗಲೂ ಕೂಡ. ಅದನ್ನು ಏನಾಗ್ತದೆ, ಅದನ್ನು ಪಾಲಿಸಿ ಮೇಲೆ ಕೊಡ್ತಾರೆ. ಇಲ್ಲಿ ಕೇಳ್ತಾ ಇರೋದು ಸ್ಪೆಷಲ್ ಪ್ಯಾಕೇಜ್. ಆ ಸ್ಪೆಷಲ್ ಪ್ಯಾಕೇಜ್ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿರ್ತದೆ, ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಸ್ಪೆಷಲ್ ಪ್ಯಾಕೇಜ್ ಕೊಡ್ಬೇಕು. ಈಗ ಏನಾಗುತ್ತೋ ನೋಡ್ಬಿಟ್ಟು ನಾನು ಹೇಳ್ತಕ್ಕಂಥದ್ದು ಹೇಳ್ತೇನೆ.
0: ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಮತಕ್ಷೇತ್ರದ ಪ್ರಯಾಣಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ನಿಯಮಿತದ ಅಧ್ಯಕ್ಷ JT ಪಾಟೀಲ್ ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನವನಗರದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಸೂಕ್ತ ಸಮಯದಲ್ಲಿ ಬಸ್ ಸೌಲಭ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇದೇ 29 ನಡೆಯಲಿರುವ ದಾವಣಗೆರೆಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಸಂಸ್ಥೆ BDT ಎಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭವನ್ನು ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿದ್ದು, ಇದೇ ತಿಂಗಳ ಅಂತ್ಯ ಅಥವಾ ಜೂನ್ ತಿಂಗಳಲ್ಲಿ ನಿವೇಶನ ವಿತರಣೆ ಮಾಡಲಾಗುವುದು ಎಂದು ಉಸ್ತುವಾರಿ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ಧತಿಯಂತೆ CET ಅವಕಾಶ ನೀಡಬೇಕು, ಸಚಿವ ಡಾ MC ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ಧಾರವಾಡ.
3: ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಡುವಣಿ PUC ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಧಾರವಾಡ. ನಿಡುವಣಿ PUC ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಶ್ರೀನಗರ ಸರ್ಕಲ್ ಧಾರವಾಡ. ನೀಟ್, JEE, NDA, KCET ಹಾಗೂ ವಾಣಿಜ್ಯ ವಿದ್ಯಾರ್ಥಿಗಳಿಗೆ CA ಫೌಂಡೇಶನ್ ಕೋರ್ಸ್, ಜೊತೆಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಂಪರ್ಕಿಸಿ 8762825976.

ನಿಡುವಣಿ ಪಿಯುಸಿ ಆರ್ಟ್ಸ್ ಕಾಮರ್ಸ್ ಹಾಗೂ ಬಿಕಾಂ ಕಾಲೇಜು, ಹೆಡ್ ಪೋಸ್ಟ್ ಹತ್ತಿರ, ರೈಲ್ವೆ ಸ್ಟೇಷನ್ ರೋಡ್, ಧಾರವಾಡ. ಇಂಡಸ್ಟ್ರಿಯಲ್ ವಿಸಿಟ್, ಷೇರು ಮಾರುಕಟ್ಟೆಯ ಜ್ಞಾನ, ಎಂಎನ್ಸಿಗಳಿಂದ ಜಾಬ್ ಡ್ರೈವ್, ಉಚಿತ ಸ್ಪರ್ಧಾತ್ಮಕ ಹಾಗೂ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ತರಬೇತಿ, ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದ ಆಟಗಾರರನ್ನು ಹೊಂದಿದ ಕಾಲೇಜಿಗೆ ಪ್ರವೇಶ ಪಡೆಯಲು ಸಂಪರ್ಕಿಸಿ 8762929876. ನಿಡವಣಿ 8th, 9th ಹಾಗೂ 10th ಬೇಸಿಗೆ ರಜೆಯ ಕೋಚಿಂಗ್ ಕ್ಲಾಸಸ್, ಶ್ರೀನಗರ ಸರ್ಕಲ್, ಧಾರವಾಡ. ಪ್ರವೇಶಕ್ಕಾಗಿ ಸಂಪರ್ಕಿಸಿ 8762050376. ನಿಡವಣಿ ಕಂಪ್ಯೂಟರ್ ಹಾಗೂ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್, ಜುಬಿಲಿ ಸರ್ಕಲ್ ಹಾಗೂ ಶ್ರೀನಗರ ಸರ್ಕಲ್, ಧಾರವಾಡ. ಸಂಪರ್ಕಿಸಿ 8762829876.

0: ಆತ್ಮೀಯ ಕೇಳುಗರೆ, ಆಲಯ ಗಣಿತ ಪ್ರಯೋಗಾಲಯ ನೋಡಿಕಲಿ ಮಾಡಿತಿಳಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಗಣಿತ ಕಬ್ಬಿಣದ ಕಡಲೆ ಅಲ್ಲ, ಅದು ಕಬ್ಬಿನ ರಸ ಥರ ನಮ್ಮ ನಿತ್ಯ ಜೀವನದೊಳಗೆ ನಮಗೆ ಸಹಕಾರಿಯಾಗಿರುವಂತಹ ವಿಷಯ. ಆಮೇಲೆ ಗಣಿತವನ್ನು ಮಕ್ಕಳು ಆನಂದಿಸೋ ನಿಟ್ಟಿನೊಳಗೆ ಪ್ರಯೋಗಾಲಯದೊಳಗೆ ನಾವು ನೋಡಿ ಕಲಿತು ಮಾಡಿ ತಿಳಿದ್ರೆ ಅದು ಸ್ಪಷ್ಟವಾಗಿ ನಮ್ಮ ತಾರ್ಕಿಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಮತ್ತು ತಾರ್ಕಿಕ ಶಕ್ತಿಯ ಮೂರ್ತ ರೂಪ ಆಗೋದನ್ನೇ ಒಂದು ವ್ಯಕ್ತಿತ್ವ ಬೆಳವಣಿಗೆ ಆಗೋ ಥರ ಆಗ್ತದೆ. ಯಾಕಂದರೆ ಇವತ್ತು ಜೀವನದೊಳಗೆ ನಾವು ಏನನ್ನಾದರೂ ಸಾಧನೆ ಮಾಡಬೇಕು ಅಂದರೆ ಮುಂದಿನ ಭವಿಷ್ಯ ಏನು, ಯಾಕಂದರೆ ದೊಡ್ಡ ದೊಡ್ಡ ಒಂದು ಇಂಡಸ್ಟ್ರಿಯಲಿಸ್ಟು ಅಥವಾ ಕ್ಯಾಪಿಟಲಿಸ್ಟು ಅಥವಾ ಎಂಟರ್ಪ್ರೈನರ್ಸ್ ಏನಾದರೂ ಒಂದು ಜೀವನದಲ್ಲಿ ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಕೆಲಸ ಮಾಡುವಂಥವ್ರು ಇವತ್ತಿಗೆ ಕೆಲಸ ಮಾಡ್ತಿರೋದ್ರೆ ಮುಂದಿನ 5 ವರ್ಷಕ್ಕೆ ಏನು ಆಗಬೇಕು ಅಂತ ಮಾಡ್ತಿರ್ತಾರೆ. ಅದಕ್ಕೆ ಅದು ಒಂದು ಈ ತಾರ್ಕಿಕ ಸ್ವರೂಪವನ್ನು ಜೀವನದ ಒಂದು ಉದ್ದಕ್ಕೂ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಅದು ಸಾಧ್ಯ ಆಗ್ತದೆ ಆ ಒಂದು ಸಾಧನೆ ಮಾಡಲಿಕ್ಕೆ. ಅದಕ್ಕೆ ಬೇಕಾಗಿರೋದು ಗಣಿತದ ಒಂದು ಲೆಕ್ಕಾಚಾರಣೆ. ಆಮೇಲೆ ಲೆಕ್ಕಾಚಾರ ಹಾಕಿ ಇವತ್ತಿಷ್ಟು ಮಾಡಿದ್ರೆ ನಾಳೆ ಎಷ್ಟಾಗುತ್ತೆ, ನಾಳೆ ಅಷ್ಟಾದರೆ ಅದು ಮುಂದೆ ಎಷ್ಟಾಗ್ತದೆ, ಹಿಂಗೆ 5 ವರ್ಷ ಆದಮೇಲೆ ಏನಾಗ್ಬೋದು ಅಂಥೇಳಿ ಲೆಕ್ಕ ಹಾಕ್ತಾರೆ ಅವ್ರು. ಅಂದರೆ ಗಣಿತ ಎಷ್ಟು ಅದ್ಭುತವಾಗಿ ನಮಗೆ ಸಹಕಾರ ಆಗ್ತದೆ ನೋಡ್ರಿ. ಅದಕ್ಕೆ ಇವತ್ತು ನಾವು ನಿತ್ಯ ಜೀವನದೊಳಗೆ ಗಣಿತದ ಸಾಕಷ್ಟು ಆಯಾಮಗಳಿದೆ. ಉದಾಹರಣೆಗೆ ಕ್ಯಾಲ್ಕುಲಸ್ ಇರ್ಬೋದು, ಅಲ್ಜಿಬ್ರಾ ಇರ್ಬೋದು, ಆಮೇಲೆ ಟ್ರಿಗ್ನೋಮೆಟ್ರಿ ಇರ್ಬೋದು, ಮೆಟ್ರಾಸಿಸ್ ಇರ್ಬೋದು, ಮೆನ್ಸರೈಸನ್ ಅಂತ ಒಂದು ಬರ್ತದೆ, ಅಂದರೆ ಅಳತೆಯ ಮಾಪಗಳು ಅದೊಂದು ಬರ್ತದೆ ಹಿಂಗೆ. ಆಮೇಲೆ ಸಂಖ್ಯಾಶಾಸ್ತ್ರ ಅದು ಗಣಿತದ ಭಾಗವಾಗಿಯೇ ಇವತ್ತು ಸಾಕಷ್ಟು ಉದ್ಯಮಗಳಲ್ಲಿ ಉಪಯೋಗ ಆಗ್ತದೆ. ಹಂಗೆ ಒಂದೊಂದಾಗಿ ನಾವು ಗಣಿತ ಹೆಂಗೆ ನಿತ್ಯ ಜೀವನದೊಳಗೆ ನಮಗಿಷ್ಟು ಸಹಕಾರಿಯಾಗ್ಯದ. ಎಷ್ಟೋ ಮಂದಿ ವಿದ್ಯಾರ್ಥಿಗಳು ಅಂದ್ಕೊಂಡಿರ್ತಾರೆ, ಅಂದರೆ ವೈದ್ಯಕೀಯ ವಿದ್ಯಾರ್ಥಿಗಳು, ನಾನು ಗಣಿತ ಬಿಟ್ಟು ಭಾಳ ದೂರ ಬಂದುಬಿಟ್ಟೇನೆ, ಪಾರಾಂದಪ್ಪ ಅಂತಿರ್ತಾರೆ. ಆದರೆ ಖಂಡಿತವಾಗಿ ಗಣಿತ ಅವ್ರ ಹಿಂದೆ ಇರ್ತದೆ. ಅಂದರೆ ಪ್ರತಿಯೊಂದು ನಿತ್ಯ ಜೀವನದೊಳಗೆ ಗಣಿತದ ಲೆಕ್ಕಾಚಾರ ನಾವು ಕಲೀಲಿಲ್ಲ ಅಂದರೆ ಯಶಸ್ವಿ ಆಗೋದು ಬಹಳ ಕಷ್ಟ ಸಾಧ್ಯ. ಮತ್ತು ಮುಖ್ಯವಾಗಿ ನಾವು ಜಗತ್ತಿಗೆ ಶೂನ್ಯವನ್ನು ಕೊಟ್ಟಂಥವ್ರು, ಭಾರತದ ಆರ್ಯಭಟನ ಅವ್ರ ಹೆಸರು ಮೇಲೇ ನಾವು ಇವತ್ತು ಸ್ಯಾಟಲೈಟ್ಗಳನ್ನು ಮಾಡ್ತೀವಿ, ಜಾಗತಿಕವಾಗಿ ನಂಬರ್ 1 ಆಗಿ ನಾವು ಅಂದರೆ ಈ ಬಾಹ್ಯಾಕಾಶ ತಂತ್ರಜ್ಞಾನದೊಳಗೆ ಸಾಧನೆ ಮಾಡ್ತಾ ಮುನ್ನಡೆದೇವಿ. ಅದಕ್ಕೆ ಈ ಆರ್ಯಭಟನ ಕಾರಣ, ರಾಮಾನುಜಮ್ ಇರ್ಬೋದು, ಹೀಗೆ ಇವತ್ತಿನ ಸಾಕಷ್ಟು ಗಣಿತಜ್ಞರಿಗೆ ಅವರು ಪ್ರೇರಕರಾಗಿ ಕೆಲಸ ಮಾಡ್ಯಾರ. ಇವತ್ತು ನಮ್ಮ ಜೊತೆಗೆ ಹಿರಿಯ ಗಣಿತಜ್ಞರು, ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಿರ್ದೇಶಕರಾಗಿ ಅಪಾರ ಸೇವಾ ಅನುಭವ ಹೊಂದಿರುವಂಥ ಡಾಕ್ಟರ್ ವೀರಣ್ಣ ಬೋಳಿಶೆಟ್ಟಿ ಅವರಿದ್ದಾರೆ. ಅಂದರೆ ಹೆಂಗೆ ಗಣಿತ ನಮ್ಮ ನಿತ್ಯ ಜೀವನದೊಳಗೆ ಹಾಸುಹೊಕ್ಕಾಗಿದೆ, ಅದನ್ನು ನಾವು ಹೆಂಗೆ ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಳೋದನ್ನು ನೋಡ್ತಾ ಇರಬೇಕು. ನೋಡಿ ಆ ಒಂದು ಏನು ಉತ್ಸಾಹ ಬರ್ತದಲ್ಲ, ಅದನ್ನೇ ಗಣಿತ ಕಲಿಯೋನಿಟ್ಟಿನೊಳಗೆ ಮಕ್ಕಳಿಗೆ ಒಂದು ಪ್ರೇರಕ ಶಕ್ತಿಯಾಗಿ ನಾವು ಹೆಂಗೆ ನಿಲ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ವೀರಣ್ಣ ಬೋಳಿಶೆಟ್ಟಿ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಬೋಳಿಶೆಟ್ಟಿ ಅವರೇ, ಸ್ವಾಗತ, ಸುಸ್ವಾಗತ.
1: ನಮಸ್ಕಾರ ಸರ್.
0: ನಮಗೆ ಡಾಕ್ಟರ್ ವೀರಣ್ಣ ಬೋಳಿಶೆಟ್ಟಿ ಅಂದರೆ ಈ ಆಲಯ ಗಣಿತ ಪ್ರಯೋಗಾಲಯಕ್ಕೆ ಬಹಳ ಚಿರಪರಿಚಿತ ಹೆಸರು. ಆಲಯ ಗಣಿತ ಪ್ರಯೋಗಾಲಯ ಏನಿದಲ್ಲ, ಪ್ರಯೋಗಾಲಯದಲ್ಲಿ ಈ ಬೇರೆ ವಿಷಯಗಳಿಗಿಂತ ಹೆಚ್ಚು ಆನಂದವನ್ನು ಪಡಿಬಹುದು ಅನ್ನೋದನ್ನು ತಾವು ಮಕ್ಕಳಿಗೆ ಮಾಡಿ ತೋರಿಸಿರಿ. ಮತ್ತು ಇವತ್ತು ಎಷ್ಟೋ ಕಡೆ ಈ ಪ್ರಾಕ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನು
1: ಮಾಡುತ್ತಾ ಕಲಿ ಅನ್ನೋ ತತ್ವದ
0: ಅಂದ್ರೆ ಮಾಡಿ ತೋರಿಸಿ. ಈ ವೀಕೆಂಡ್ ವಿತ್ ಮ್ಯಾಥಮೆಟಿಕ್ಸ್ ಅಂತ ಹುಡುಗರು ಬಹಳ ಖುಷಿಯಿಂದ ತಾವು ಮನೆಯೊಳಗನ ಕೆಲವೊಂದಿಷ್ಟು ಗಣಿತದ ಪ್ರತಿಕೃತಿಗಳು ಮಾಡುವಂಥದ್ದು, ಘನಾಕೃತಿಗಳು ಮಾಡುವಂಥದ್ದು, ಪೈಥಾಗೊರಸ್ ಥಿಯರಂ ಮಾಡುವಂಥದ್ದು, ಅದು ನೋಡಿದ್ರೆ ಎಷ್ಟು ಉತ್ಸಾಹವನ್ನ ನೀವು ಮಕ್ಕಳಲ್ಲಿ ಹುಟ್ಟಾಕಿರಿ ಅಂತ ನಮ್ಗೆ ಬಹಳ ಸಂತೋಷ ಅನಿಸ್ತದೆ. ಇದು ಏನು ಇದರ ಮರ್ಮ ಡಾಕ್ಟರ್ ವೀರಣ್ಣ ಬೋಳಿಶೆಟ್ಟಿ ಅವರೇ, ಅಂದ್ರೆ ಗಣಿತವನ್ನು ಇಷ್ಟು ಆಸಕ್ತಿದಾಯಕವಾಗಿ ಮಾಡಲಿಕ್ಕೆ ತಮ್ಗೆ ಹೆಂಗೆ ಸಾಧ್ಯ ಆಯ್ತು?
1: ಮೊದಲನೇದಾಗಿ ನಾವು ಈಗ ಗೌರ್ಮೆಂಟ್ ನ್ಯಾಷನಲ್ ಪಾಲಿಸಿ ಪ್ರಕಾರ ಕೂಡ ಗಣಿತವನ್ನ ನಾವು ಮಾಡುತ್ತಾ ಕಲಿ ಅನ್ನೋ ತತ್ವದ ಮೇಲೆ ನೋಡುತ್ತಾ ಕಲಿಯ ಜೊತೆಗೆ ಅದನ್ನು ಆ್ಯಕ್ಚುಲಿ ನಾವು ಸ್ಕಿಲ್ನೊಂದಿಗೆ ಅದನ್ನು ಅವುಗಳನ್ನು ನಾವು ನಮಗೆ ಒಂದು ಲಭ್ಯವಿರುವಂಥ ವಸ್ತುಗಳಿಂದ ಅವುಗಳನ್ನು ತಯಾರಿಸಿ ಮಾಡಿ ನೋಡೋದೇನಿದೆಯಲ್ಲ ಅದು ಬಹಳಷ್ಟು

0: ಪರಿಣಾಮಕಾರಿಯಾಗಿ ಆಗುವಂತಹದ್ದು. ಆ ದಿಸೆಯಲ್ಲಿ ನಾವು ಅವುಗಳನ್ನು ಮಕ್ಕಳಿಗೆ ಕೊಟ್ಟಾಗ ಅವು ವಿವಿಧ ಮಾದರಿಗಳ ಮೂಲಕ ಅವುಗಳನ್ನು ಮನೆಯಲ್ಲಿ ಯಾವುದೇ ಒಂದು ವೇಸ್ಟ್ ಮಟೀರಿಯಲ್ ಅನ್ನು ಯೂಸ್ ಮಾಡಿಕೊಂಡು ಅದರೊಂದಿಗೆ ತಮ್ಮ ಅಮೂಲ್ಯವಾದ ವೇಳೆಯನ್ನು ಈಗ ಟಿವಿ ನೋಡ್ತಿರ್ತಾರ, ಮೊಬೈಲ್ ನೋಡ್ತಿರ್ತಾರ, ಅಂಥವುಗಳ ಸದುಪಯೋಗ ವೇಳೆಯ ಸದುಪಯೋಗ ಮಾಡಿಕೊಂಡು ಏನು ಮಾಡೆಲ್ ಮಾಡೋದಿದೆಯಲ್ಲ ಅದು ವೀಕೆಂಡ್ ವಿತ್ ಮ್ಯಾಥ್ಸ್ ಮಾಡೆಲ್ ಅಂತ ಹೇಳಿ ನಾವು ಲ್ಯಾಮಿಂಗ್ಟನ್ ಸ್ಕೂಲ್ನಲ್ಲಿ ಅವನು ಪ್ರಪ್ರಥಮ ಬಾರಿಗೆ ಇಂಪ್ಲಿಮೆಂಟ್ ಮಾಡಿದಾಗ ಬಹಳಷ್ಟು ಉತ್ಸಾಹದಿಂದ ಅದನ್ನು ಮಾಡಿದರು. ಒಂದು ಜಾತ್ರೆ ರೂಪದಲ್ಲಿ ಆಯ್ತದ್ದು ವೀಕೆಂಡ್ ವಿತ್ ಮ್ಯಾಥ್ಸ್ ಮಾಡೆಲ್ ಅಂದಾಗ. ಅಂದರೆ ವಾರದ ಕೊನೆಯ ಒಂದು ಅವಧಿಯಲ್ಲಿ ಒಂದು ನಿರ್ದಿಷ್ಟ ಮಾದರಿಯನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟು ಒಂದು ವಾರದ ಅವಧಿಯಲ್ಲಿ ಅವನು ಮನೆಯಲ್ಲಿ ತನಗೆ ಲಭ್ಯವಿರುವ ವಸ್ತುಗಳನ್ನು ಮಾಡಿಕೊಂಡು ಅದನ್ನು ತಂದುಕೊಡುವಂಥದ್ದು ಅದು ವೀಕೆಂಡ್ ವಿತ್ ಮ್ಯಾಥ್ಸ್ ಮಾಡೆಲ್ ಅಂತೇಳಿ. ಅದರಿಂದ ಅವರಿಗೆ ಒಂದು ಸ್ಕಿಲ್ ಬೆಳೆಯುವಂಥದ್ದು ಮತ್ತು ಆ ಒಂದು ಆಕಾರದ ಮೇಲೆ ನಿತ್ಯ ಜೀವನದಲ್ಲಿ ಅದನ್ನು ನಾವು ಎಲ್ಲಿ ಬಳಸ್ಬೋದು, ಎಲ್ಲಿರ್ತದೆ, ಈ ರೀತಿ ಎಲ್ಲ ಒಂದು ಹಲವಾರು ಯೋಚನೆಗಳನ್ನು ಹುಟ್ಟುಹಾಕುವಂಥ ಮಾದರಿಗಳು. ಅದರಲ್ಲಿ ಪ್ಯಾರಲಲ್ ಲೈನ್ ಆಗಿರ್ಬೋದು, ಕ್ಯೂಬ್ ಆಗಿರ್ಬೋದು, ಶಂಕು ಆಗಿರ್ಬೋದು, ಮತ್ತು ಪೈಥಾಗೊರಸ್ ಥಿಯರಂ ಆಗಿರ್ಬೋದು, ಈ ರೀತಿ ಅವರಿಗೆ ಪಠ್ಯಕ್ಕೆ ಸಂಬಂಧಪಟ್ಟಂಥ ಮಾದರಿಗಳು, ಪಠ್ಯ ರಹಿತವಾದಂಥ ಮಾದರಿಗಳು ಕೂಡ ಇರ್ತಾವೆ, ಜನರಲ್ ಮಾದರಿಗಳು. ಅಂಥವುಗಳನ್ನು ನಾವು ಟೀಚರ್ಸಿಗೆ ಟ್ರೈನಪ್ ಮಾಡಿ ಕೊಡುವಂಥವು ಏನಿದೆಯಲ್ಲ ಬಹಳಷ್ಟು ಅವರಿಗೆ ಒಂದು ಪ್ರಯೋಜನಕಾರಿ ಮತ್ತು ಅವರು ಒಂದು ಸ್ಕಿಲ್ ಬೆಳೆದು ಅದನ್ನು ತಾವೇ ಸ್ವತಃ ತಯಾರಿಸಿ ಅದರಿಂದ ಅವರು ಒಂದು ಉತ್ಸಾಹಭರಿತರಾಗಿ ಅವುಗಳನ್ನು ಮಾಡೋದು, ನಂತರ ಅವುಗಳನ್ನೊಂದು ಮೌಲ್ಯಮಾಪನ ಮಾಡಿ ಅವರಿಗೆ ಒಂದು ಪ್ರಶಸ್ತಿ ಕೊಡುವಂಥದ್ದು, ಪ್ರೈಸ್ ಕೊಡುವಂಥ ಕೆಲಸವನ್ನು ಸಂಬಂಧಪಟ್ಟ ಶಾಲಾ ಗಣಿತ ಶಿಕ್ಷಕರು, ಒಂದು ಮ್ಯಾನೇಜ್ಮೆಂಟ್ ಸಮಿತಿ ಈ ರೀತಿ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಒಂದು ಉತ್ಸಾಹ ಬರ್ತದಂತೆ.
1: ಡಾಕ್ಟರ್ ವೀರಣ್ಣ ಬೋಳಶೆಟ್ಟಿಯವರೇ, ಇವತ್ತು ನಾವು ಒಂದಿಷ್ಟು ಈ ಗಣಿತದ ಆಯಾಮಗಳನ್ನು ನೋಡೋಣ. ಅಂದರೆ ಒಂದಿಷ್ಟು ಯಾವ್ಯಾವ ವಿಭಾಗಗಳು ಹೆಂಗೆ ನತ್ತಿ ಜೀವನದೊಳಗೆ ಹಾಸುಹೊಕ್ಕಾಗ್ಯಾವ, ಮತ್ತು ಇವತ್ತು ಆಧುನಿಕ ಜಗತ್ತಿನೊಳಗೆ ವೈಜ್ಞಾನಿಕವಾಗಿ ಮುಂದುವರೆದ ಇಂದು ಸಂದರ್ಭದೊಳಗೆ ಹೆಂಗೆ ಗಣಿತದ ಶಾಸ್ತ್ರಗಳು ಹೆಂಗೆ ಸಹಕಾರಿಯಾಗ್ಯವ ಅನ್ನೋದನ್ನ ಒಂದೊಂದಾಗಿ ನೋಡೋಣಂತ. ಈಗ ಉದಾಹರಣೆಗೆ ಕ್ಯಾಲ್ಕುಲಸ್ ತೊಗೊಂಡ್ರೆ, ಕ್ಯಾಲ್ಕುಲಸ್ ಅದು ಖಂಡಿತ ಮೊದಲು ಒಂದಿಷ್ಟು ನಾವು ಓದ್ಬೇಕಾದ್ರೆ ಈ ಕ್ಯಾಲ್ಕುಲಸ್ ಅನ್ನೋದು ಕವರು ಏರಿಯಾ ಕವರ್ ಮಾಡುವಂಥದ್ದು ಇರ್ಬೋದು, ಆಮೇಲೆ ಡೆಪ್ತ್ ಅನ್ನು ತೆಗೆಯುವಂಥದ್ದು ಇರ್ಬೋದು, ಅಷ್ಟೊಂದು ಜನಕ್ಕೆ ಅರ್ಥ ಆಗೋದಿಲ್ಲ ಅದು ಮೊದಲು. ಅದಕ್ಕೆ ಒಂದಿಷ್ಟು ಈ ಪ್ರತಿಕೃತಿಗಳನ್ನು ಮಾಡಿ ಒಂದು ಪ್ರಯೋಗಾಲಯಗಳನ್ನು ಮಾಡಿ ತೋರಿಸಾಗ ಒಂದು ಗೊತ್ತಾಗ್ತದೆ. ಈಗ ನೋಡ್ರಿ, ಸಮುದ್ರದ ಕೆಳಗಡೆ ಎಷ್ಟು ಅಡಿ ಇದೆ, ಮತ್ತು ಅಲ್ಲಿಂದ ನಾವು ಹೇಗೆ ಒಂದು ಸಬ್ಮರೀನ್ಗಳು ಮೇಲ್ಗಡೆ ಬಂದರೆ ಸೇಫ್ ಆಗಿರ್ತದೆ, ಎಷ್ಟು ಕೆಳಗಡೆ ಹೋದರೆ ಹೆಂಗೆ ಆ ಮೇಲ್ಮೈಯಿಂದ ಅದು ಎಷ್ಟು ದೂರದಲ್ಲದ, ಮತ್ತು ಕೆಲವೊಂದಿಷ್ಟು ನಾವು ಏನಾದರೂ ಅಲ್ಲಿ ಒಂದಿಷ್ಟು ಮಹತ್ವಾಕಾಂಕ್ಷೆ ಇಟ್ಕೊಂಡು ಸಮುದ್ರ ಒಳಗಿಂದ ಸರ್ವೆ ಮಾಡ್ಲಿಕ್ಕೆ ಸಾಧ್ಯ ಆದರೆ ಹೆಂಗೆ ಈ ಸಂಖ್ಯಾತ ಅನ್ನೋದು ಸಹಕಾರಿ ಆಗ್ತದೆ ಅನ್ನೋದು ಭಾಳ ಅದ್ಭುತವಾಗಿರ್ತದೆ. ಹೇಗೆ ಇದನ್ನ ತಾವು ಲೆಕ್ಕ ಹಾಕ್ತೀರಿ?
0: ಒಂದು ವಿಷಯ ಏನಂದ್ರೆ, ನಾವು ಪಠ್ಯದಲ್ಲಿ ಬಹಳಷ್ಟು ವಿಷಯಗಳನ್ನ ವಿದ್ಯಾರ್ಥಿಗಳಿಗೆ ಕಲಿಸ್ತೀವಿ. ಕ್ಯಾಲ್ಕುಲಸ್ ಆಗಿರ್ಬೋದು, ಆಲ್ಜಿಬ್ರಾ ಆಗಿರ್ಬೋದು, ನಂತರ ಮೆಟ್ರೈಸಿಸ್ ಆಗಿರ್ಬೋದು, ಮೆಂಜುರೇಷನ್ ಕಲಿಸ್ತೇವೆ, ಸ್ಟಾಟಿಸ್ಟಿಕ್ಸ್ ಅನ್ನು ಕಲಿಸ್ತೀವಿ, ಪ್ರೊಬಬಿಲಿಟಿಯನ್ನು ಕಲಿಸ್ತೀವಿ. ಪ್ರತಿ ಹಂತದಲ್ಲಿಯೂ ನಾವು ಡೈಲಿ ಲೈಫ್ ನಿತ್ಯ ಜೀವನದಲ್ಲಿ ನಾವು ಅವುಗಳನ್ನ ಯಾವ ರೀತಿ ನಾವು ಮಾಡ್ತೀವಿ ಅನ್ನೋದನ್ನ ರೇರ್ ಎಕ್ಸಾಂಪಲ್ ಕೊಟ್ಟು ನಾವು ಕಲಿಸೋದು ಒಂದಿಷ್ಟು ಸಲ ಆಗ್ಲಿಕ್ಕಿಲ್ಲ. ಆದ್ರೆ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳನ್ನ ಕೊಟ್ಟು ಕಲಿಸಿದ್ರೆ ಬಹಳಷ್ಟು ಅವರಿಗೆ ನೆನಪಿಳಿಯುವಂತದ್ದಾಗುತ್ತೆ. ಉದಾಹರಣೆಗೆ ನೀವು ಕ್ಯಾಲ್ಕುಲಸ್ ಹೇಳಿದ್ರಿ, ಕ್ಯಾಲ್ಕುಲಸ್ ಅನ್ನು ನಾವು ಇಂಟಿಗ್ರೇಷನ್ ಆಗಲಿ, ಲಿಮಿಟ್ಸ್ ಆಗಲಿ, ಡಿಫರೆನ್ಸಿಯೇಷನ್ ಆಗಲಿ, ಇವುಗಳನ್ನ ನಾವು ಕರ್ ಶೇಪ್ ಅನ್ನು ಕಂಡುಹಿಡಿಯಲಿಕ್ಕೆ, ಕರ್ ಇರುವಂತ ಒಂದು ಬಿಲ್ಡಿಂಗ್ ನಲ್ಲಿ ಅದು ಎಲ್ಲಿ ಕರ್ವ್ ಇದೆ, ಅದರ ಕ್ವಾಂಟಿಟಿ ಎಷ್ಟು, ಅದರದ್ದು ಎಷ್ಟು ಮೆಟೀರಿಯಲ್ ತಗೋತತೆ, ಅದರ ಉದ್ದ ಏನು ಕಂಡುಹಿಡಿಯಲಿಕ್ಕೆ, ಆಮೇಲೆ ಈಗ ಸಮುದ್ರದಲ್ಲಿ ನಾವು ಕೇಬಲ್ ಹಾಕಿ ಎಕ್ಸಾಕ್ಟ್ ಡಿಸ್ಟೆನ್ಸ್ ಕಂಡುಹಿಡಿಯಲಿಕ್ಕೆ ಕ್ಯಾಲ್ಕುಲಸ್ ಅನ್ನು ಯೂಸ್ ಮಾಡ್ತೀವಿ. ಹಿಂಗೆ ಹತ್ತು ಹಲವಾರು ಇದರಲ್ಲಿ ನಾವು ಕ್ಯಾಲ್ಕುಲಸ್ಗಳನ್ನ ಯೂಸ್ ಮಾಡ್ತೀವಿ.
1: ಸಬ್ಮರೀನ್ ಹೋಗ್ತಾ ಇತ್ತು ಅಂದ್ರೆ ಮೇಲ್ಮೈಯಿಂದ ಎಷ್ಟು ದೂರದಲ್ಲಿದೆ ಅದನ್ನ ನಾವು ಲೆಕ್ಕ
0: ಹಾಕೋ,
1: ಒಂದಿಷ್ಟು ವಿಶೇಷವಾಗಿ ಈಗ ಯುದ್ಧದ ಸನ್ನಿವೇಶ ಈ ತರ ಒಂದು ಸಬ್ಮರೀನ್ ಹೆಂಗ್ ಬರ್ತಾ ಇದೆ ನಮ್ಮ ಮೇಲ್ಗಡೆ, ಅದರಿಂದ ಹೆಂಗ್ ನಾವು ರಕ್ಷಣೆ ಮಾಡ್ಕೊಳ್ಬೇಕು, ಅಥವಾ ಸಬ್ಮರೀನ್ ಒಳಗಡೆ ಇದ್ದಾಗ ಅಲ್ಲಿ ಒಂದಿಷ್ಟು ಏನಾದ್ರು ತೊಂದರೆ ಆತಂದ್ರೆ ಮೇಲ್ಗಡೆ ಬರ್ಬೇಕಲ್ಲ, ಅದಕ್ಕೆ ಮೇಲ್ಮೈಯಿಂದ ಎಷ್ಟು ದೂರದಲ್ಲಿದೆ ಅನ್ನೋದು
0: ಲೆಕ್ಕ ಹಾಕ್ಲಿಕ್ಕೆ ಕ್ಯಾಲ್ಕುಲಸ್.
1: ಈ ಸಂಖ್ಯಾತ ಬಹಳ ಅನುಕೂಲ ಆಗುತ್ತೆ, ಮತ್ತು ಕರಾರುವಾಕ್ಕಾಗಿ ನಾವು ಏನಿಲ್ಲ ಅಂದ್ರೂ ಎಂತ ಒಂದು ಕಷ್ಟ ಪರಿಸ್ಥಿತಿ ಬಂದ್ರು ಮೇಲ್ಮೈಯನ್ನು ತಲುಪ್ತೀವಿ ಅನ್ನೋ ಒಂದು ಅಭಯ ಹಸ್ತವನ್ನು ನೀಡ್ತದೆ ಈ ಗಣಿತ. ಕರ್ವ್ ಇಂಟಿಗ್ರೇಷನ್ ಎಲ್ಲ ಮಾಡ್ಬೇಕಾದ್ರೆ ಮೊದಲು ಮಾಡ್ಬೇಕಾದ್ರೆ ಇದರಿಂದ ಏನು ಉಪಯೋಗ ಅಂತ ಅನಿಸ್ತದೆ ಗಣಿತ ಕಲಿಬೇಕಾದ್ರೆ, ಅದ್ರ ಒಳಗಡೆ ಇಷ್ಟು ಅಗಾಧವಾದ ಒಂದು ಅಪ್ಲಿಕೇಶನ್ ಅನ್ನೋದು ಖಂಡಿತವಾಗಿ ನಮ್ಗೆ ಗೊತ್ತಿರೋದಿಲ್ಲ. ಈಗ ನೀವು ಹೇಳ್ತಾ ಹೋದ್ರೆ ವಿಜ್ಞಾನಕ್ಕೆ ಇದು ಎಷ್ಟು ಅವಶ್ಯಕತೆ ಗೊತ್ತಾಗ್ತದೆ.
0: ಪ್ರತಿ ಇಂಟಿಗ್ರೇಷನ್ ಲೆಕ್ಕದಲ್ಲಿಯೂ ಕೂಡ ನಾವು ಇಂಟಿಗ್ರೇಷನ್ ಒಂದು ಬಿಡಿಸ್ತೀವಿ, ಆದ್ರೆ ಅದರ ಹಿಂದಿನ ಒಂದು ಡಯಾಗ್ರಾಮ್ ಅನ್ನು ತೆಗೆದು ನೋಡಿದಾಗ ಮತ್ತು ಅದನ್ನ ಇಂಟಿಗ್ರೇಷನ್ ಬಿಟ್ವೀನ್ ಟೂ ಕರ್ವ್ಸ್ ಅನ್ನು ಅದರ ಯಾವ ರೀತಿ ಇರ್ತಾವ, ಬಿಲ್ಡಿಂಗ್ ನಲ್ಲಿ ಯಾವ ರೀತಿ ಕರ್ವ್ಸ್ ಅನ್ನು ಏರಿಯಾ ಕಂಡುಹಿಡಿಯಲಿಕ್ಕೆ ನಾವು ಅವನ್ನ ಬಳಸ್ತೀವಿ. ಅದರಂತೆ ಬಯಾಲಜಿ ಕೂಡ
1: ಈಗ ಬಯಾಲಜಿ ಒಳಗೆ ನೋಡ್ರಿ, ಈಗ ಆರೋಗ್ಯ ಒಂದು ಸವಾಲು. ಈಗ ಇವತ್ತು ನೋಡ್ರಿ ಸಾಕಷ್ಟು ಈ ಸಕ್ಕರೆ ಪ್ರಮಾಣ ದೇಹದೊಳಗೆ ಜಾಸ್ತಿ ಆಯ್ತಂದ್ರ ಯಾವಾಗ ರಕ್ತದೊಳಗೆ ಬ್ಯಾಕ್ಟೀರಿಯಾ ಪ್ರಮಾಣ ಜಾಸ್ತಿ ಆಗ್ತದೆ, ತೊಂದರೆ ಕೊಡೋಕೆ ಶುರು ಮಾಡೋದು ಯಾವಾಗ ಅನ್ನೋದನ್ನ ನಾವು ಕಂಡುಹಿಡಬೇಕಂದ್ರೆ ಈ ಒಂದು ಗಣಿತದ ಜ್ಞಾನ ಬೇಕಾಗ್ತದೆ,
0: ಗಣಿತ ಜ್ಞಾನ ಮತ್ತು ಕ್ಯಾಲ್ಕುಲಸ್ ಅದರಲ್ಲಿ
1: ಅಪ್ಲೈ ಆಗ್ತದೆ. ಹೆಂಗೆ

0: ಬೆಳೀತು, ಎಷ್ಟು ಪ್ರಮಾಣದಲ್ಲಿ ಬೆಳೀತು ಅನ್ನೋದನ್ನ ನಾವು ಅಕ್ಯುರೇಟ್ ಆಗಿ ಕಂಡಿಡಲಿಕ್ಕೆ ಅದನ್ನ ಕ್ಯಾಲ್ಕುಲಸ್ ಒಂದು ಲೆಕ್ಕಾಚಾರದಿಂದ ಕೂಡ ನಾವು ಅದನ್ನ ಅಳಿಬಹುದು ಬಯಾಲಜಿಯಲ್ಲಿ.
1: ಬ್ಯಾಕ್ಟೀರಿಯಾಗಳು ಎಷ್ಟು ಪ್ರಮಾಣದಲ್ಲಿ ಇದಾವು ಮತ್ತೆ ಅವುಗಳ ಆಗುವ ತೊಂದರೆ ಏನು ಅನ್ನೋದು ಮೊದಲ ಕಂಡುಹಿಡಿದ್ಬಿಟ್ರೆ ಖಂಡಿತವಾಗಿ ಕೂಡ ಅದಕ್ಕೊಂದು ಪರಿಹಾರ ಹುಡುಕ
0: ಪರಿಹಾರ ಹುಡುಕಬಹುದು.
1: ಇನ್ನೊಂದು ಬೀಜಗಳ ತರ ತಗೊಂಡು ಅದು ಎಷ್ಟು ಬಹಳ ಅನುಕೂಲತೆ ಇದೆ ರೀ. ವ್ಯಾಲ್ಯೂ ಎಫೆಕ್ಟ್ಸ್ ಏನಿದೆಲ್ಲ ನಾವು ಯಾವಾಗಲೂ ವ್ಯಾಲ್ಯೂ ಎಫೆಕ್ಟ್ಸ್ ಕಂಡುಹಿಡಿಯೋದನ್ನ ನಮ್ಗೆ ತಿಳ್ಕೊಂಡ್ಬಿಟ್ಟು ಅಂದ್ರೆ ಇವತ್ತು ಎಷ್ಟು ಸಾಕಷ್ಟು ಈ ಬೀಜಗಣಿತ
0: ಡಿಎನ್ಎ ಸ್ಟಡಿ ಮಾಡುವುದರಲ್ಲಿ ಕೂಡ ಅದು
1: ಹೆಲ್ಪ್ ಆಗ್ತದೆ.
0: ಆಲ್ಜಿಬ್ರಾ ಮಹತ್ವ
1: ನೋಡ್ರಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಎಲ್ಲ ನಾವು ಮಾಡ್ತೀವಲ್ಲ ಬೀಜಗಣಿತದ, ಅದನ್ನ ಒಂದಿಷ್ಟು ನಾವು ಈ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಂತೂ ಬಹಳ ಕೇಳ್ತಾರಂತಾರಲ್ಲ, ಹಾಗೆ ಆ ಪರೀಕ್ಷೆಗೆ ಅನ್ವಯ ಆಗುವಂಗ ಹೆಂಗ್ ಬೀಜಗಣಿತ ಸಹಕಾರಿ ಆಗ್ತದೆ. ಮತ್ತೆ
0: ಇಕ್ವೇಶನ್ಗಳಲ್ಲಿ ಅವ್ಯಕ್ತ ಪದವನ್ನ ಕಂಡುಹಿಡಿದು ಆಮೇಲೆ ಯಾವುದು ಗೊತ್ತಿರಲಾರದ ಒಂದು ಅಂಶವನ್ನ ಬೀಜಗಣಿತದಿಂದ ಲೀಲಾಜಾಲವಾಗಿ ನಾವು ಕಂಡುಹಿಡಿದು ಆ ಬೆಲೆಯನ್ನ ಕಂಡುಹಿಡಿಯುವಂತ ವ್ಯವಹಾರದಲ್ಲಿ ಅಂತ ವೇಳೆಯಲ್ಲಿ ನಾವು ಆಲ್ಜಿಬ್ರಾವನ್ನು ನಿತ್ಯ ಜೀವನದಲ್ಲಿ ನಾವು ಬಳಸ್ತೀವಿ. ಇನ್ನು ಕಂಪ್ಯೂಟರ್ ಗ್ರಾಫಿಕ್ಸ್ ಕೂಡ ನಾವು ನಿತ್ಯ ಜೀವನದಲ್ಲಿ ಬಹಳಷ್ಟು ಆಲ್ಜಿಬ್ರಾ ಯೂಸ್ ಮಾಡಿಕೊಂಡು ಮಾಡ್ತೀವಿ. ಮತ್ತು 2D ಕೂಡ, 2D ಕೂಡ ನಾವು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅನ್ನ ನಾವು ತಗೋತೀವಿ. 2D ಇದ್ದಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಕೂಡ ಇಕ್ವೇಶನ್ ಸಹಾಯದಿಂದ ಅವ್ಯಕ್ತ ಪದದ ಬೆಲೆಯನ್ನ ನಾವು ಕಂಡುಹಿಡಿಯಲಿಕ್ಕೆ ಕೂಡ ಅಲ್ಲಿ ಕೂಡ ಸಹಾಯ ಆಗುತ್ತೆ.
1: ಈಗ ಇನ್ನೊಂದು ಅಂದ್ರೆ ಮಾನವ ಸಂಪನ್ಮೂಲ ಇಲ್ಲದೆ ಹೋದ್ರೂ ಕೂಡ ಒಂದು ಪರ್ಯಾಯವಾಗಿ ಕೆಲಸ ಮಾಡುವಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದವ್ರು ನಾವು ಇದ್ದೀವಿ. ಅಲ್ಲಿ ಕೂಡ ಈಗ ರೋಬೋಟಿಕ್ ಮೆಷಿನ್ಸ್ ಇರ್ತಾವ್ರಿ, ಕಾಂಪ್ಲಿಕೇಟೆಡ್ ಆಪರೇಷನ್ಸ್ ವೈದ್ಯಕೀಯ ಕ್ಷೇತ್ರದೊಳಗೆ, ಮತ್ತೆ ಆಮೇಲೆ ಒಂದಿಷ್ಟು ಈ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡುವ ಇದ್ರೊಳಗೆ ಇರ್ಬೋದು. ಅಲ್ಲಿ ಏನಿದೆಲ್ಲ ಈ ಮೆಟ್ರೈಸಿಸ್
0: ಮೆಟ್ರೈಸಿಸ್ ಬಹಳಷ್ಟು ಯೂಸ್ ನಾವು ಮಾಡ್ತೀವಿ. ರೋಬೋಟಿಕ್ ಆಯ್ತು, ರೋಬೋಟಿಕ್ ತಂತ್ರಜ್ಞಾನದಲ್ಲಿ ನಾವು ಮೆಟ್ರೈಸಿಸ್ ಅಂದ್ರೆ ರೋ ಮತ್ತು ಕಾಲಮ್ಗಳನ್ನು ಯೂಸ್ ಮಾಡಿಕೊಂಡು ರೋಬೋಟಿಕ್ ಅಲ್ಲದ ರೈಲ್ವೆ ರಿಸರ್ವೇಷನ್ ಅಲ್ಲಿ ಕೂಡ ಸಂಖ್ಯಾಯುತವನ್ನು ನಾವು ಬಳಸ್ತೀವಿ. ಬಹಳಷ್ಟು ಕ್ಷೇತ್ರಗಳಲ್ಲಿ ಸಂಖ್ಯಾಯುತಗಳನ್ನು ನಮ್ಗೆ ಹಾಸೋಕ್ಕಾಗಿ ಪ್ರತಿಯೊಂದರಲ್ಲಿ ಯಾವುದೋ ಸ್ಟೇಷನ್ ಇಂದ ಯಾವುದೋ ರಿಸರ್ವೇಷನ್ ಮಾಡಿಸಬೇಕಾದ್ರೆ ಸಂಖ್ಯಾಯುತನ ಕಾರಣ ಅದಕ್ಕೆ. ಬಹಳಷ್ಟು ಮಂದಿಗೆ ನಾವು ಸಂಖ್ಯಾಯುತ ಪ್ರಾಬ್ಲಮ್ಗಳನ್ನ ವರ್ಗಕೋಣೆಯಲ್ಲಿ ಬಿಡಿಸ್ತೀವಿ, ಆದ್ರೆ ಅದನ್ನ ಎಲ್ಲಿ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಅಂತ ಬಹಳಷ್ಟು ನಮ್ಗೆ ಗೊತ್ತಿಲ್ಲ.
1: ರೋಬೋಟಿಕ್ ತಂತ್ರಜ್ಞಾನ ನೋಡ್ರಿ ಹೆಂಗ್ ವ್ಯವಸ್ಥಿತವಾಗಿರ್ತದೆ, ಇಷ್ಟು ಪಾರ್ಟ್ಗಳು ಕರೆಕ್ಟ್ ಆಗಿ ಸೆಟ್ ಆಗಿರ್ತದೆ, ಅಂದ್ರೆ ಈ ಕೈ ಪಾರ್ಟ್ನ ತೆಗೆದು ಈ ಕಡೆ ಇಡಬಹುದು, ಆಮೇಲೆ ದೇಹದ ಅಂಗವನ್ನು ಕೂಡ ಬೇರೆ ಕಡೆ ಮಾಡಿ, ಕಾಲುಗಳನ್ನು ಕೂಡ ಬೇರೆ ಕಡೆ ತೆಗೆದಿಡಬಹುದು. ಸೊ ಅದು ಈ ಮೆಟ್ರೈಸಿಸ್ ಥಿಯರಿ ಒಳಗೆ ಸಂಖ್ಯಾಯಿತ ಒಂದು ನಿಯಮದೊಳಗೆ ಅಳವಡಿಕೆ ಆಗಿದ್ದರಿಂದನೆ ಅವಷ್ಟು ಸರಳವಾಗಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ, ಮತ್ತು ಪರ್ಯಾಯವಾಗಿ ಸಮಾಂತರ ಅಂತರಗಳನ್ನು ಕಾಯ್ಕೊಂಡು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ.
0: ಕಾಲಮ್ ಮತ್ತು ಮೆಟ್ರೈಸಿಸ್ ಏನು ಸಂಖ್ಯೆಗಳು ಇರ್ತಾವಲ್ಲ, ಆ ಸಂಖ್ಯೆಯಿಂದ ಯಾವ ರೀತಿ ಬೇಕಾದರೂ ನಾವು ಆಪರೇಟ್ ಮಾಡಿ ಇಂತಹ ವಿಶಿಷ್ಟ ರೋಬೋಟಿಕ್ ಮೆಷಿನ್ಸ್ ಆಮೇಲೆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೂಡ ನಾವು ರೋಬೋಟಿಕ್ ಮೆಷಿನ್ ಅನ್ನು ಯೂಸ್ ಮಾಡ್ತೀವಿ. ಅಲ್ಲಿ ಕೂಡ ಈ ಒಂದು ಸಂಖ್ಯಾಯುತ ತಂತ್ರಜ್ಞಾನ ಅಲ್ಲಿ ಕೂಡ ಬಳಕೆ ಆಗುತ್ತೆ. ಲಾಜಿಸ್ಟಿಕ್ ನಲ್ಲಿ ಈ ಎಲ್ಲ ಹಲವಾರು ವಿಷಯಗಳು ಒಂದಕ್ಕೊಂದು ಗಣಿತೀಯ ಅಂಶಗಳನ್ನು ಒಳಗೊಂಡಂತೆ ಇವು ಪ್ರಯೋಜನವಾಗ್ತವ. ಅದು ಒಂದು ಬಹಳಷ್ಟು ಒಂದು ಆಶ್ಚರ್ಯಕರ ಸಂಗತಿ ಅನ್ಬೋದು.
1: ಸಂಖ್ಯಾಯುತದ ಉಪಯೋಗ ಬಹಳ ಅದ,
0: ಸಂಖ್ಯಾಯುತ
1: ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಯಾವಾಗ್ಲೂ ಕೂಡ ಹೆಂಗ್ ನಮ್ ಜೀವನ ಬ್ಯಾಲೆನ್ಸ್ ಆಗಿರ್ಬೇಕು ಅನ್ನೋದಕ್ಕೆ ಇದೊಂದು ಸಂಖ್ಯಾತ ಒಂದು ಉದಾಹರಣೆ. ಅದಕ್ಕೆ ಈಗ ನೋಡ್ರಿ, ಇಂಬ್ಯಾಲೆನ್ಸ್ ಎರಡು ಕೈಗಳು ಸರಿಯಾಗಿ ಕೆಲಸ ಮಾಡಿದಾಗ್ಲೇ ನಮ್ಮ ದೇಹ ಸರಿಯಾಗಿ
0: ಬ್ಯಾಲೆನ್ಸ್,
1: ಎರಡು ಕಾಲುಗಳು ಸರಿಯಾಗಿ ಕೆಲಸ ಮಾಡಿದಾಗ್ಲೇ ದೇಹ ಒಂದು ಬ್ಯಾಲೆನ್ಸ್ ಆಗಿದೆ,
0: ಬ್ಯಾಲೆನ್ಸ್ ಆಗಿದೆ
1: ಅಂದ್ರೆ ಸಮಾನ ಅಂತರವನ್ನು ಕಾಯ್ಕೊಳ್ಳುತ್ತದೆ. ಬಹಳ ಅದ್ಭುತ ಮಾತುಗಳನ್ನು ಹೇಳಿದ್ರಿ ಡಾಕ್ಟರ್ ವೀರಣ್ಣ ಬೋಳಶೆಟ್ಟಿ ಅವರೇ. ನಮ್ಮ ಎಲ್ಲ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ ಸರ್.

ಆತ್ಮೀಯ ಕೇಳುಗರೆ, ಆಲಯ ಗಣಿತ ಪ್ರಯೋಗಾಲಯ ನೋಡಿಕಲಿ ಮಾಡಿತಿರಿ ಈ ಕಾರ್ಯಕ್ರಮ ಕುರಿತು ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಈ ವಿಳಾಸಕ್ಕೆ ತಿಳಿಸಿ. ವಿಳಾಸ: ಯೂನಿವರ್ಸಿಯಲ್ ಸೈಂಟಿಫಿಕ್ ಕಂಪನಿ, ಭಾವಸಾಗರ ಮಂಗಲ ಕಾರ್ಯಾಲಯ, ಓಲ್ಡ್ DSP ಆಫೀಸ್ ಹತ್ತಿರ, ಧಾರವಾಡ 580008. ಮೊಬೈಲ್ ಸಂಖ್ಯೆ 83106880071. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 8310688071.

0: ಕಾರ್ಯಕ್ರಮದ ಪ್ರಾಯೋಜಕರು ನಿಡುವಣಿ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಧಾರವಾಡ.
1: ಗಣಿತವ ಕಲಿತು ತಿಳಿಯುವುದ ಸೊಗಸು, ಗಣಿತವ ಕಲಿತು ತಿಳಿಯುವುದ ಸೊಗಸು.
2: ಇದುವರೆಗೆ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಸ್ತುತಿ ನೆರವು ಸುಮಾ ಸುರೇಶ್ ಹಾಗೂ ತ್ರಿವೇಣಿ ಬೆಟಗೇರಿ.
3: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ

0: ಸಮಯ 7:31:45.
1: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
2: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
1: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
2: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
1: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
2: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
1: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
2: ಸಂಪರ್ಕಿಸಿ
1: 8277583580,
2: 8277583612.
3: ಅಲೋ, ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರು ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳೋ.
4: ವಾರೆವಾ, ಇಷ್ಟೆಲ್ಲಾ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ.
3: ಅದು ಸಾಧ್ಯ. ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲಾ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in.
5: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
6: परीक्षा एक ऐसा अवसर है और परीक्षा के लिए हेल्दी कंपटीशन की भावना हमारी तैयारी को और बेहतरीन बनाती है.
5: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉग.
7: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ. 7:35
8: ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುತ್ತೀರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್, ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ, ರಾಷ್ಟಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ 19ನೇ ಉದ್ಯೋಗ ಮೇಳದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿವಿಧ ಸರ್ಕಾರಿ ಇಲಾಖೆ ಹಾಗೂ ಸಂಸ್ಥೆಗಳಿಗೆ ನೂತನವಾಗಿ ಆಯ್ಕೆಯಾಗಿರುವಂತಹ 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶದಲ್ಲಿ ಉದ್ಯೋಗ ಸೃಷ್ಟಿಗೆ ಗರಿಷ್ಠ ಆದ್ಯತೆ ನೀಡುವ ಮತ್ತು ಆ ಮೂಲಕ ಯುವಶಕ್ತಿಯ ಸಬಲೀಕರಣ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವ ಪ್ರಧಾನಿಯವರ ಬದ್ದತೆಗೆ ಈ ಉದ್ಯೋಗ ಮೇಳವು ಸಾಕ್ಷಿಯಾಗಿದೆ. ಈ ಮಹತ್ವ

0: ಸ್ವತಃ ಯೋಜನೆಯು ಆರಂಭವಾದ ದಿನದಿಂದ ಈವರೆಗೆ ದೇಶಾದ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಲಾದಂತಹ 18 ಉದ್ಯೋಗ ಮೇಳಗಳ ಮೂಲಕ ಸುಮಾರು 12 ಲಕ್ಷ ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಇಂದು ನಡೆಯುತ್ತಿರುವಂತಹ 19ನೇ ಆವೃತ್ತಿಯ ಉದ್ಯೋಗ ಮೇಳವು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ಜಂಟಿಯಾಗಿ ಜರುಗಲಿದೆ. ಈ ಮೇಳದ ಮೂಲಕ ದೇಶದ ವಿವಿಧ ಭಾಗಗಳಿಂದ ಆಯ್ಕೆಯಾದ ಅಭ್ಯರ್ಥಿಗಳು ರೈಲ್ವೆ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ಸೇರಿದಂತೆ ಸರ್ಕಾರದ ಪ್ರಮುಖ ಸಚಿವಾಲಯ ಮತ್ತು ಇಲಾಖೆಗಳಿಗೆ ನಿಯೋಜನೆಗೊಳ್ಳಲಿದ್ದಾರೆ. ಉದ್ಯೋಗ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ, ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಲಿದ್ದಾರೆ. ಸೆಮಿಕಂಡಕ್ಟರ್, ಬಾಹ್ಯಾಕಾಶ, ನವೀಕರಿಸಬಹುದಾದಂತಹ ಇಂಧನ ಮತ್ತು ಕೃತಕ ಬುದ್ದಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಅಪಾರ ಸಹಕಾರದ ಅವಕಾಶಗಳಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟಪತಿ ಭವನದಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಮತ್ತು ಅವರ ನಿಯೋಗಕ್ಕೆ ಗೌರವಾರ್ಥವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಔತಣಕೂಟದಲ್ಲಿ ಮಾತನಾಡಿದ ರಾಷ್ಟಪತಿಯವರು, ಭಾರತದ ಯುವ ಪ್ರತಿಭೆಗಳು ಮತ್ತು ತಾಂತ್ರಿಕ ಸಾಮರ್ಥ್ಯ ಸೈಪ್ರಸ್ನ ಆವಿಷ್ಕಾರ ಪರಿಸರ ವ್ಯವಸ್ಥೆಗೆ ಪೂರಕವಾಗಬಲ್ಲದು. ಮುಂಬರುವ ದಿನಗಳಲ್ಲಿ ಭಾರತ ಮತ್ತು ಯುರೋಪ್ ನಡುವಿನ ಆರ್ಥಿಕ ಬಾಂಧವ್ಯ ಬಲಪಡಿಸಲು ಸೈಪ್ರಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅವರು ಸೈಪ್ರಸ್ನ ಸಾರ್ವಭೌಮತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಭಾರತದ ಅಚಲ ಬೆಂಬಲವನ್ನು ಪುನರುಚ್ಚರಿಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸೈಪ್ರಸ್ ಅಧ್ಯಕ್ಷರ ನಡುವಿನ ಉನ್ನತ ಮಟ್ಟದ ಮಾತುಕತೆಯ ನಂತರ ಬಿಡುಗಡೆ ಮಾಡಲಾದಂತಹ ಜಂಟಿ ಹೇಳಿಕೆಯಲ್ಲಿ ಜಾಗತಿಕ ಭಯೋತ್ಪಾದನೆ ನಿಗ್ರಹಕ್ಕಾಗಿ ವಿಶ್ವಸಂಸ್ಥೆಯ ಚೌಕಟ್ಟನಡಿಯಲ್ಲಿ ಅಂತಾರಾಷ್ಟೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶ ಸಿಸಿಐಟಿಯನ್ನು ಶೀಘ್ರವಾಗಿ ಅಂಗೀಕರಿಸುವಂತೆ ಜಂಟಿ ಕರೆ ನೀಡಲಾಯಿತು. ಭಯೋತ್ಪಾದನೆಗೆ ಧನ ಸಹಾಯ, ಅಕ್ರಮ ಹಣ ವರ್ಗಾವಣೆ, ಉಗ್ರರ ನೇಮಕಾತಿ ಸೇರಿದಂತೆ ಇತರ ಕಾರ್ಯಾಚರಣೆಗಳನ್ನು ತಡೆಯಲು ವಿಶ್ವಸಂಸ್ಥೆ ಮತ್ತು ಹಣಕಾಸು ಕ್ರಿಯಾ ಕಾರ್ಯಪಡೆ ಮೂಲಕ ಜಂಟಿ ಕ್ರಮವನ್ನು ವಹಿಸಲು ಸಮ್ಮತಿಸಲಾಗಿದ್ದು, ಮಾಹಿತಿ ವಿನಿಮಯಕ್ಕಾಗಿ ಭಯೋತ್ಪಾದನೆ ನಿಗ್ರಹ ಜಂಟಿ ಕಾರ್ಯಪಡೆ ಸ್ಥಾಪಿಸುವ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ. ರಕ್ಷಣಾ ವಲಯದಲ್ಲಿ ಸೈಬರ್ ಭದ್ರತೆಗೆ ವಿಶೇಷ ಆದ್ಯತೆಯನ್ನು ನೀಡಲಾಗಿದ್ದು, ಉಭಯ ದೇಶಗಳ ರಕ್ಷಣಾ ಸಚಿವಾಲಯಗಳ ನಡುವೆ 2026ರಿಂದ 2031ರ ಅವಧಿಯ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಮಾರ್ಗಸೂಚಿಗಳನ್ನು ಅಂತಿಮಗೊಳಿಸಲಾಗಿದೆ. ಇದರ ಜೊತೆಗೆ ಸುದೀರ್ಘ ನೌಕಾ ಪರಂಪರೆ ಹೊಂದಿರುವ ಭಾರತ ಮತ್ತು ಸೈಪ್ರಸ್ ರಾಷ್ಟಗಳು ಕಡಲ ವಲಯದಲ್ಲಿ ತಮ್ಮ ಸಹಕಾರ ವಿಸ್ತರಿಸಲು ಸಹಮತವನ್ನು ಕೂಡ ವ್ಯಕ್ತಪಡಿಸಿವೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದ್ದು, ಕೋಲ್ಕತ್ತಾದಲ್ಲಿ ಮದರ್ ತೆರೇಸಾ ಸಮಾಧಿ ಮತ್ತು ವಿಕ್ಟೋರಿಯಾ ಸ್ಮಾರಕಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ನಂತರ ನವದೆಹಲಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಕೂಡ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೋ ರೂಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನಿವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೋಟೆಗಿ ಭಾಗಿಯಾಗಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಭಾರತೀಯ ಸೇನೆಯ ಅಧಿಕಾರಿ ಮೇಜರ್ ಅಭಿಲಾಷಾ ಬರಾಕ್ ಪ್ರತಿಷ್ಠಿತ 2025ರ ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮೇಜರ್ ಅಭಿಲಾಷ ಅವರು ಪ್ರಸ್ತುತ ಲೆಬನಾನ್ನಲ್ಲಿನ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನ ಮಹಿಳಾ ತಂಡದ ಕಮಾಂಡರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಭಾರತೀಯ ಸೇನೆಯ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ. ಅವರು ಈ ಅತ್ಯುನ್ನತ ಜಾಗತಿಕ ಗೌರವಕ್ಕೆ ಪಾತ್ರರಾಗುತ್ತಿರುವಂತಹ ಮೂರನೆಯ ಭಾರತೀಯ

0: ಪ್ರಾಂತಿಪಾಲನಾ ಅಧಿಕಾರಿಯಾಗಿದ್ದಾರೆ. ಈ ಮೊದಲು 2019ರಲ್ಲಿ ಮೇಜರ್ ಸುಮನ್ ಗವಾನಿ ಹಾಗೂ 2023ರಲ್ಲಿ ಮೇಜರ್ ರಾಧಿಕಾ ಸೇನ್ ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು. ಲಿಂಗ ಸಮಾನತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಮಹಿಳೆಯರು ಶಾಂತಿ ಮತ್ತು ಭದ್ರತೆ ಕುರಿತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯವನ್ನು ಅನುಷ್ಠಾನಗೊಳಿಸುವಲ್ಲಿ ಅಸಾಧಾರಣ ಬದ್ದತೆ ಪ್ರದರ್ಶಿಸುವ ಮಿಲಿಟರಿ ಶಾಂತಿ ಪಾಲಕರಿಗೆ ಈ ಗೌರವವನ್ನು ನೀಡಲಾಗುತ್ತದೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದು ಇಂಧನ ಪೂರೈಕೆ ಸಂಪೂರ್ಣ ಸ್ಥಿರವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವಾಲಯ, ಸಾರ್ವಜನಿಕರು ಆತಂಕದಿಂದ ಇಂಧನ ಖರೀದಿ ಮಾಡುವುದನ್ನು ಬಿಟ್ಟು ತಮಗೆ ಅಗತ್ಯ ಇರುವಷ್ಟು ಮಾತ್ರ ಖರೀದಿ ಮಾಡಬೇಕು ಎಂದು ಸಲಹೆ ನೀಡಿದೆ. ಕೆಲವು ಇಂಧನ ಮಾರಾಟ ಮಳಿಗೆಗಳಲ್ಲಿ ಕಂಡುಬಂದಿರುವಂತಹ ತಾತ್ಕಾಲಿಕ ಒತ್ತಡಗಳನ್ನು ತೈಲ ಮಾರುಕಟ್ಟೆ ಕಂಪನಿಗಳು ನಿರಂತರ ಉಸ್ತುವಾರಿ ಹಾಗೂ ವ್ಯವಸ್ಥಿತ ವಿತರಣೆಯ ಮೂಲಕ ಪರಿಹರಿಸುತ್ತಿವೆ ಎಂದು ಸ್ಪಷ್ಟಪಡಿಸಿದೆ. ಪ್ರಸ್ತುತ ಇಂಧನಕ್ಕೆ ಹೆಚ್ಚಿನ ಬೇಡಿಕೆ ಇರುವ ಸಮಯವಾಗಿದ್ದರೂ ಸಾರ್ವಜನಿಕರ ಸಹಕಾರ ಮತ್ತು ಜವಾಬ್ದಾರಿಯುತ ಬಳಕೆ ಎಲ್ಲರಿಗೂ ಸುಲಭವಾಗಿ ಇಂಧನ ಸಿಗುವಂತೆ ಮಾಡಲು ಸಹಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ತಮ್ಮ ಪತಿ ಅಬ್ರಾಹಿಂ ವಿಲಿಯಮ್ಸ್ ಅವರಿಗೆ ಅತ್ಯಂತ ಅಪರೂಪದ ಮೂಳೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಮುಂಬರುವ ಜೂನ್ 30ರಿಂದ ಜಾರಿಗೆ ಬರುವಂತೆ ತಾವು ಹುದ್ದೆಯಿಂದ ಕೆಳಗೆ ಇಳಿಯುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಲ್ಲಿಸಿರುವಂತಹ ರಾಜೀನಾಮೆ ಪತ್ರದಲ್ಲಿ ತುಳಸಿ ಗಬ್ಬಾರ್ಡ್ ಕಳೆದ 1.5 ವರ್ಷದಿಂದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿಯ ಹುದ್ದೆಗೆ ತಮಗೆ ನೀಡಿದ ಅತ್ಯುತ್ತಮ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಹೈದರಾಬಾದ್ ತಂಡ ನೀಡಿದಂತಹ 256 ರನ್ಗಳ ಬೃಹತ್ ಗುರಿಯನ್ನು ಕ್ರಮಿಸಲು ವಿಫಲವಾದಂತಹ ಆರ್ಸಿಬಿ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 200 ರನ್ ಗಳಿಸಿ ಸೋಲನ್ನು ಅನುಭವಿಸಿತು. ಆದರೂ ಉತ್ತಮ ನೆಟ್ ರನ್ ರೇಟ್ ಹಿನ್ನೆಲೆಯಲ್ಲಿ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಖಚಿತಪಡಿಸಿಕೊಂಡಿತು. ಇಂದು ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ವಿರುದ್ದ ಸೆಣಸಾಟ ನಡೆಯಲಿದೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಗಳನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಣೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್, ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ, ರಾಷ್ಟಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಕನ್ನಡ ಚಿತ್ರಗೀತೆಗಳು.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
6: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ since 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
7: ಕಮಡೋಳಿಯ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ
8: 2026-27 ಶೈಕ್ಷಣಿಕ ಸಾಲಿಗೆ
7: ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ.
9: ಸಂಸ್ಥೆಯು ಸುಸಜ್ಜಿತ ನೂತನ ಸ್ವಂತ ಕಟ್ಟಡವನ್ನು ಹೊಂದಿದೆ ಮತ್ತು ಉಚಿತ ಹಾಸ್ಟೆಲ್ ಸೌಲಭ್ಯವಿದೆ.
7: ಸಂಸ್ಥೆಯು ಸುಸಜ್ಜಿತ ಪ್ರಯೋಗಾಲಯಗಳು, ಉತ್ತಮ ನೈಸರ್ಗಿಕ ವಾತಾವರಣ,

0: ವಾತಾವರಣ, ನುರಿತ ಉಪನ್ಯಾಸಕರು ಹಾಗೂ ಉತ್ತಮ ಆಡಳಿತ ಸಿಬ್ಬಂದಿ ವರ್ಗವನ್ನು ಹೊಂದಿದೆ.
1: ಸಂಸ್ಥೆಯಲ್ಲಿ 4 ಕೋರ್ಸ್ಗಳು ಲಭ್ಯವಿವೆ: ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಇಂಜಿನಿಯರಿಂಗ್.
0: ಇದು ಸರ್ಕಾರಿ ಸಂಸ್ಥೆಯಾಗಿದ್ದು ಪ್ರವೇಶ ಶುಲ್ಕ ಕಡಿಮೆ ಇರುತ್ತದೆ.
1: ಸಾರಿಗೆ ಸೌಲಭ್ಯವು ಸಾಕಷ್ಟು ಪ್ರಮಾಣದಲ್ಲಿ ಇದೆ.
0: ಹೆಚ್ಚಿನ ಮಾಹಿತಿಗಾಗಿ ಕಮಡೋಳಿ ಸರ್ಕಾರಿ ಪಾಲಿಟೆಕ್ನಿಕ್ ನ ಪ್ರಾಚಾರ್ಯರಾದ ಅಶೋಕ್ ಕಬ್ಬೇರ್ ಅವರನ್ನು ಸಂಪರ್ಕಿಸಬಹುದು.
1: ದೂರವಾಣಿ ಸಂಖ್ಯೆ
2: 9481679092.
1: ಡಿಪ್ಲೊಮಾ ಪ್ರಥಮ ವರ್ಷಕ್ಕೆ
0: ಪ್ರಾಚಾರ್ಯರ ಹಂತದಲ್ಲಿ ಆಫ್ಲೈನ್ ಮಾದರಿಯಲ್ಲಿ ನೇರವಾಗಿ ಪ್ರವೇಶ.

0: ಪ್ರೇಮ ಬರಹ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಟಿಪ್ಪು ಹಾಡಿದ್ದಾರೆ.
1: ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ.

0: ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ರಾಜೇಶ್ ಕೃಷ್ಣನ್ ಹಾಡಿರುವ ದರ್ಶನ್ ಚಿತ್ರದ ಗೀತೆ

ಚಿತ್ರಗೀತೆ ಕೇಳ್ತಾ ಇದ್ದೀರಿ ಆಕಾಶವಾಣಿ ಧಾರವಾಡ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಬಾನುಲಿಯ ಭಿತ್ತಿಯಿಂದ
1: ಆತ್ಮೀಯ ಕೆಳಗರೆ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಇಂದು ಕಲಾವಿದ ಬಾನುಲಿ ಪ್ರೇಮಿ ಉಮೇಶ್ ನಾಯಕ್ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.
2: ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ನಾವು ನಿವೃತ್ತರ ಅನುಭವಗಳನ್ನು ಕೇಳಿದ್ವಿ, ಬೇರೆ ಬೇರೆ ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಿಮಗೆ ಕೇಳಿಸ್ತಾ ಬಂದ್ವಿ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ಬಾನುಲಿಯ ನಟ, ಹವ್ಯಾಸಿ ಕಲಾವಿದ, ಜೊತೆಗೆ ಕರ್ನಾಟಕ ಬ್ಯಾಂಕ್ ನಿವೃತ್ತ ಉದ್ಯೋಗಿಯಾಗಿರುವಂತಹ ಶ್ರೀ ಉಮೇಶ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ನೀವು ಒಂದು ಕ್ಷಣದಲ್ಲಿ ನಿಮ್ಮ ಮನಸ್ಸನ್ನ ಹಿಂದಕ್ಕೆ ತಗೊಂಡು ಹೋದ್ರೆ ಆಕಾಶವಾಣಿಯಿಂದ ಮೂಡಿ ಬರುವಂತಹ 10 ಹಲವು ನಾಟಕಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಹಾಸ್ಯಭರಿತ ನಾಟಕಗಳ

0: ಅಲ್ಲಿ ಎದ್ದು ಕೇಳುವಂತಹ ಧ್ವನಿ ಉಮೇಶ್ ನಾಯ್ಕ ಅವರು.
1: ದೇವ್ರ ಸಿಕ್ಕಂಗ್ ಸಿಕ್ಕಿರ್ ನೋಡ್ರಿ ಪಾಟೀಲ್ರ, ಜಬರ್ದಸ್ತಿಲಿ ನಿಮ್ ಛತ್ರಾಗ ಹೊಕ್ಕೊಂಡಿ ಅಂತ ತಿಳಿಬ್ಯಾಡ್ರಿ.
2: ಏನ್ ಮಳಿರಿ ಇದು? ಅನಾಹುತ ಬಿಡ್ರಿಪ್ಪ, ಹಚ್ಚ ಹೊಡಿಲಿಕ್ಕೆ ಒಂದಳತಿ ಸಮಯದ್ರಾಗಿಂತ ಮಳಿ ಆಗಿದ್ದಿ ನೋಡ್ರಿ.
1: ಅಲ್ಲ, ಇನ್ನೂ ನಿಮ್ ಚಷ್ಟಿ ಸ್ವಭಾವ ಬಿಟ್ಟಿಲ್ ನೋಡ್ರಿ. ಸ್ವಲ್ಪ ಛತ್ರಿ ಇತ್ಲಾಗ ನನ್ ಕಡೆ ಹಿಡೀರಿ ಮರ್ಯಾರ, ಮೈ ತೊಯ್ತದ.
3: ಖರೇನ ನೀವು ಯಾರು ಅಂತ ನನಗ ಗೊತ್ತಿಲ್ರಿ.
2: ಒಬ್ಬ ನಿಮ್ಮ ನಾನ್ ರೀ ಪಫ.
3: ಪಫ
2: ಹೂನ್ರಿ, ನಾನು ಅದ ಪಫ ಅಂದ್ರ ಪಡಪೋಸಿ ಫಕೀರ.
0: ಆ ಪಾತ್ರಕ್ಕೆ ಜೀವ ತುಂಬಿ ನಿಜವಾಗಿನೂ ಇವರು ಒಬ್ಬ ಹಾಸ್ಯ ಕಲಾವಿದನೇ ಏನೋ ಅನ್ನುವಂತ ಕಲ್ಪನೆಯನ್ನ ನಮ್ಮ ಕೇಳುಗರಿಗೆ ಮೂಡಿಸ್ತಾ ಇದ್ದವರು ಉಮೇಶ್ ನಾಯ್ಕ ಅವರು. ನಮ್ಮ ಇವತ್ತಿನ ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸೋದಕ್ಕೆ ನಮ್ಮ ಜೊತೆಗೆ ಸ್ಟುಡಿಯೋನಲ್ಲಿದ್ದಾರೆ. ಧಾರವಾಡ ಆಕಾಶವಾಣಿ ಜೊತೆಗಿನ ಅವರ ಒಂದು ನಂಟು ಹೇಗೆ ಬೆಳೀತಾ ಬಂತು, ಅದರಲ್ಲಿ ನಾಟಕ ಜೊತೆಗೆ ಹೇಗೆ ತಳಕ ಹಾಕೋಣ್ತು, ಎಷ್ಟೆಲ್ಲಾ ನಾಟಕಗಳನ್ನ ಅವರು ಮಾಡಿದ್ರು. ಕೇಳುಗರೆ, ಉಮೇಶ್ ನಾಯ್ಕ ಅವರನ್ನ ನೀವು ಇಲ್ಲಿ ನೋಡದೇ ಇದ್ರು ನಾನು ನಿಮಗೆ ಕಲ್ಪನೆಯ ಚಿತ್ರ ಕೊಡ್ತಿದ್ದೀನಿ. ಬೇಂದ್ರೆ ಅವರ ಪ್ರತಿರೂಪದಂಗಿದ್ದಾರೆ. ಬೇಂದ್ರೆ ಅವರ ಸಾಕಷ್ಟು ಮಿಮಿಕ್ರಿಯನ್ನ ಅವರು ಮಾಡ್ಯಾರ, ಹೊರಗಡೆ ಮಾಡ್ಯಾರ, ಆಕಾಶವಾಣಿ ಒಳಗೆ ಮಾಡ್ಯಾರ. ಹಂಗಾಗಿ ಉಮೇಶ್ ನಾಯ್ಕ ಅವರನ್ನ ನಾವು ಇವತ್ತ ಮಾತನಾಡಿಸೋಣ. ನಮಸ್ಕಾರ ಉಮೇಶ್ ನಾಯ್ಕ.
1: ನಮಸ್ಕಾರ ಮೇಡಮ್, ನಮಸ್ಕಾರ.
0: ನಿಮ್ ಜೊತೆ ಮಾತಾಡೋದು ಅಂದ್ರ ಬಹಳ ಸಂತೋಷ, ಬಹಳ ಖುಷಿ ಆಗ್ತದ. ಯಾಕಂದ್ರೆ ನಾಟಕಕ್ಕ ಸ್ಕ್ರಿಪ್ಟ್ ನೊಳಗ ಏನು ದಮ್ ಇಲ್ಲದ್ರು ನೀವು ನಿಮ್ಮ ಪಾತ್ರಾಭಿನಯದ ಮೂಲಕ, ನಿಮ್ಮ ಕಂಠದ ಮೂಲಕ ಅದಕ್ಕೊಂದು ವಿಶೇಷ ಮೆರುಗನ್ನ ತಂದು ನಾಟಕಕ್ಕೆ ಜೀವಂತಿಕೆಯನ್ನ ತುಂಬಿದವ್ರು ನೀವು.
1: ಅದಕ್ಕೆ ಒಂದು ಅಂದ್ರ ಮತ್ತ ನಾನು ಆಕಾಶವಾಣಿಗೆ ಋಣಿ ಆಗ್ಬೇಕು. ಸಣ್ಣಂದಿರ್ತ ನಮಗ ನಮ್ಮವ್ವ ಏನ್ ಮಾಡ್ತಿದ್ಲ ಅಂದ್ರ, ನಮ್ಮ ಮನೆ ಒಳಗೆ ರೇಡಿಯೋ, ನಮ್ಮಪ್ಪ ಒಂದ್ ದೊಡ್ಡ ರೇಡಿಯೋ ತಂದಿದ್ದ. ಅವಾಗ ಟಿವಿ ಹಾವಳಿದ್ದಿದ್ದಿಲ್ಲ, ಟಿವಿ ಅಂದ್ರೆ ಗೊತ್ತಿದ್ದಿದ್ದಿಲ್ಲ. ನಮ್ದು ಪತ್ರಾವಳಿ ಚಾಳು, ನಿಮ್ಗೆ ಹೇಳ್ತೇನೆ, ಕೆಳಗ 5 ಮನಿ, ಮ್ಯಾಲ 5 ಮನಿ. ನಮ್ ಪತ್ರಾವಳಿ ಚಾಳ ಅಂದ್ರ ಏನಂದ್ರಿ, ಒಂದ್ ನಮೂನಿ ಸಾಂಸ್ಕೃತಿಕ ಊಣಿದ್ದಂಗ. ಇತ್ಲಾಗ ಕಟ್ಟಿ ಕೆಳಗಿಟ್ಟಿದ್ರೆ ಕಟ್ಟಿ ಆಚಾರ ಮನಿ, ಅಲ್ಲಿ ಮಂತ್ರ ಆಗಿಂತ್ರ. ಮ್ಯಾಲೆ ಹತ್ತಿ ಬಂದ್ರೆ ಒಂದೇ ಮನಿ, ನಮ್ಮ ಅರವಿ ಕುಲಕರ್ಣಿ ಮಾಸ್ತರ್ ಅಂತಿದ್ರು, ವೆಂಕಟೇಶ್ ಗೋಡಕಿಂಡಿ ಅವರು, ಶ್ರೀಕಾಂತ್ ಕುಲಕರ್ಣಿ ಅವರು, ಈ ಒಂದು ದೊಡ್ಡ ಬಳಗ ಅವ್ರದ್ದು ಎಲ್ಲಾರ್ದು. ಅಲ್ಲೇ ಗಿರೀಶ್ ಕುಲಕರ್ಣಿ ಅವ್ರ ಟೈಪ್ ರೈಟಿಂಗ್ ಸಪ್ಳ, ಉಳಿದವ್ರದೆಲ್ಲ ಮನೋಹರ್ ಕುಲಕರ್ಣಿ ಅವರು, ಎಲ್ಲಾ ನಿಮ್ಮ ಆಕಾಶವಾಣಿ ಒಳಗಿದ್ದವ್ರು ಅವ್ರು. ಒಂದೇ ಮನಿ ಮ್ಯಾಲೆ ಏನ್ ಬಾಡಿಗೆ ಇತ್ತು, ಬರೇ ತಬಲಾದ ಸಪ್ಳ ಇಲ್ಲ ಹಾರ್ಮೋನಿಯಂ ಸಪ್ಳ ಹಾಡಾಡವ್ರು. ಅತ್ಲಾಗ ಅಂದ್ರೆ ನಮ್ಗೆ ಇಷ್ಟ ಕಜ್ಜಿ. ಮೂರನೇ ಮನಿ ನಾಯಕರ ಮನಿ, ನಮ್ದೇನ್ರಿ ದೊಡ್ಡ ಮನಿ ಅಲ್ಲ, ಏನಲ್ಲ ಪಡಸಾಲಿ, ಒಂದ್ ನಡ ಮನಿ, ಮುಂದಡಿಗೆ ಮನಿ, ಅಲ್ಲೇ ಮುಗಿತ್. ಅದ ದೊಡ್ಡ ಮಾವನ್. ಆದ್ರೂ ಅದ್ರೊಳಗೆ ನಮ್ದೆಲ್ಲ ಧಾನ್ಯ ಒಟ್ಟ ಹಾಡು ಆವು ಇವು. ಸಣ್ಣಂದಿರ್ತ ನಮಗ ನಾಟಕ ಚಟ, ಬಾರೋ ಬಾರೋ ಅದನ್ ಮಾಡ, ಈ ಪಾಠ ಮಾಡ, ಆ ಪಾಠ ಮಾಡ. ಆಕಾಶವಾಣಿ ಒಳಗಿನ ಎಲ್ಲಾ ಮಂದಿ ಇದ್ದಾಗ ನಮಗ ಆಕಾಶವಾಣಿಗೆ ಯಾವಾಗ ಹೋಗ್ಬೇಕು ಅಂತ ಗಿಳಿವಿಂಡ್ ಅಂತ ಕೇಳ್ತಿದ್ವಿ. ವಾಟ ಆದಿತ್ವಾರ ದಿವಸ ಇಲ್ಲಿ ಹೆಂಗ್ ಕೂಡ್ತಿದ್ವಿ ಅಂದ್ರ, ದೊಡ್ಡದೊಂದು ಇಲ್ಲಿ ಈಗ ಹೊಸ ಹೊಸ ಬಿಲ್ಡಿಂಗ್ ಆಗಿದ್ ಬಿಡ್ರಿ, ಅದೇನ್ ದೊಡ್ಡ ಗಿಡ ಅದಲ್ಲ. ಮುಂಜಾನೆ ಮನ್ಯಾಗ ಸ್ನಾನ ಮಾಡಿ ಜಿಗ್ತಾ ಜಿಗದಿವಿ ಅಂದ್ರೆ ಡಬ್ಬಿ ಕಟ್ಕೊಂಡ್ ಬಂದವ್ರ ಅಲ್ಲೇ ತಿನ್ನೋದ ಎಲ್ಲ ಹುಯಿ ಅಂತ ಪಾಳಿ. ನಾ ಹೇಳ್ತೇನೆ, ನಾ ಹಾಡ್ ಹಾಡ್ತೇನೆ, ನಾ ಹೇಳ್ತೇನೆ. ಅವಾಗ ರೇಡಿಯೋ ಕಾಕ, ಅಕ್ಕಮ್ಮ, ನಾ ಎಲ್ಲಾರು ಸುಮ್ ಕುಳಿಸಿ ನಮಗ್ ಪಾಳಿ ಬರೋದ್ರಾಗ ನಮ್ಗೆ ರಗಡ ಆಗ್ತಿತ್ತು
0: ಅಂದ್ರೆ ಅವಾಗ ನೇರ ಪ್ರಸಾರ ಬೇರೆ,
1: ನೇರ ಪ್ರಸಾರ ಮುಂದ. ಮತ್ತೆ ವಾತಾವರಣ ಮನ್ಯಾಗಂತೂ ಇದೇ ಇರ್ತಿತ್ರೆ. ನಾವು ಸಣ್ಣಾಗಿ ಆಕಾಶವಾಣಿ ನಾಟಕಕ್ಕೆ ಬೆನ್ನ ಹತ್ತಿದ್ವಿ. ಆಡಿಷನ್ ನಿಮಗೆ ಹೇಳ್ತೀನಿ, ಆಡಿಷನ್ ತಯಾರಿ ಒಂದು ಭಾರಿ ತಯಾರಿ. ಅದ್ರ ನಮ್ದೊಂದು ಸ್ಕ್ರಿಪ್ಟ್ ಇರ್ತಿತ್ತು, ಇನ್ನೊಬ್ರು ಯಾರೋ ಬರ್ತಿದ್ರು. ಓಮ್ ಫಸ್ಟ್ ಟೈಮ್ ಏನಾಯ್ತು, ಎಲ್ಲ ಆಕಾಶವಾಣಿ ಒಳಗ ಒಮ್ಮೆ ಅಪ್ರೂವ್ ಆಯ್ತು, ನಾಟಕ ಮಾಡಿ ನಿನ್ ಕರ್ದಾರೇನ್ಪ, ನನ್ ಕರ್ದಾರೇನ್ಪ, ಚಾಲು ಅಲ್ಲ. ಯಾರು ಬರ್ತಾರ ಅನ್ನೋದು ಗೊತ್ತಿದ್ದಿಲ್ರಿ, ಮತ್ತೆ ಯಾರಿಗೂ ನನಗೆ ಬಂದದ ಅಂತ ಹೇಳ್ತಿದ್ದಿಲ್ಲ.
0: ಕಾನ್ಫಿಡೆನ್ಸ್
1: ಕಾನ್ಫಿಡೆನ್ಸ್ ಇರ್ತಿದ್ ನಮಗೇನ್ರಿ, ನಮ್ಗೆ ಯಾವಾಗ ಬರ್ತದ ಅಂತ. ಹಂಗ ನನಗ್ ಟುಕ್ಕು ಟುಕ್ಕು ಟುಕ್ಕು ಹತ್ಯೆ ಏನ್ಪ ಮರಯ್ಯ, ನನ್ ಸಿಲೆಕ್ಟ್ ಆಗ್ತದೆ ನಿಮ್ಗೆ ಹೇಳ್ತೇನೆ. ಮಜಾ ಒಂದೇ ದಿವಸ ಬಂದ್ ನನ್ ಮುಗಿತ್ತು, ಎರಡನೇ ದಿವಸ ಬಂದ್ ಕೂಡ, ಮೂರನೇ ದಿವಸ ಬಂದ್ ಕೂಡ, ಕಡಿಕ್ ಹೊರಗ್ ಬಂದವ್ರ ಯಾರೋ ಅಂದ್ರೆ, ಏನ್ಪ ಮತ್ ಇನ್ನೊಂದ್ ಏನ್ರ ಆಫರ್ ತಗೊಂಡು ಹೋಗವನು ಆಡಿಷನ್ ಆದದ್ದು ಇಲ್ರಿ ಇಲ್ರಿ ಇಲ್ರಿ ಅಂದವನ. ನಾ ಜಗ ಖಾಲಿ ಮಾಡಿದ್ ಅಂದ್ರ ಆ ನಮನಿ ನಮಗ ಆಕಾಶವಾಣಿ ಮಾಡುವಂತ ಒಂದು ಹುರು. ಅದ್ ಏನ ಅನ್ರಿ ನೀವು, ಆಕಾಶವಾಣಿ ಅಂದ್ರೆ ಆಕಾಶವಾಣಿ.
0: ಈಗ ಉಮೇಶ್ ಅವರು ಯಾವಾಗ ಧ್ವನಿ ಪರೀಕ್ಷೆ ಮಾಡ್ಕೊಂಡ್ರಿ ನಾಟಕಕ್ಕೆ?
1: ಅದ್ ಖರೇನ ನೆನಪಿಲ್ಲ ನಾವು, ಯಾಕಂದ್ರೆ ಬಹಳ ವರ್ಷ. ಅವಾಗ ಯಮುನಾಮೂರ್ತಿ ಅವರು ಮುಂದೆ ಬರ್ಬರ್ತಾ
0: ಪ್ರಭಾಸ್ರವರು.
1: ನನ್ನ ಭಾಗ್ಯ ಅಂದ್ರ ಎಲ್ಲಾ ದೊಡ್ಡ ದೊಡ್ಡ ಕಲಾವಿದರ ಅವರ ಜೊತೆಗೆ ಮಾಡಿದಂತಂದು. ನಿರ್ದೇಶನ ಅಂದ್ರ ಯಮುನಾಮೂರ್ತಿ ಅನ್ರಿ, ನಮ್ಮ ಧ್ವನಿಯ ಮೂಲಕ ಆ ಒಂದು ಭಾವವನ್ನ ಅನ್ರಿ, ಅಥವಾ ಸಂಭಾಷಣೆಯನ್ನನ್ರಿ, ಆ ಒಂದು ಸೀನ್ ಮನಿ ಒಳಗಾದಂತ ಅದನ್ನ ಎಷ್ಟು ಚಂದ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು ಅಂದ್ರೆ ಅದ್ಭುತ ನಿರ್ದೇಶಕರು.
4: ಅರೆ
1: ಭಯ್ಯ, ಇದು ಪ್ರಗತಿಪುರ ರೈಲು ಕ್ಯಾಜಿ
5: ಹೌದು ಅಂತ ಹೇಳಿಲ್ಲ ನಿಮಗೆ, 3 ಸಲ ಕೇಳಿದ್ರಿ ಅದನ್ನ. ಹೊಳ್ಳ ಮಳ ಹೊಳ್ಳ ಮಳ.
1: ಅರೆ ಅರೆ ಓ ಅಣ್ಣ, ಹಿಂಗ ಅಡ್ಡ ನಿಂತಿದಿ ಕ್ಯಾ, ನಮ್ದು ಕ್ಯಾ ನಿಮ್ದು ಹೆಗಲ ಮ್ಯಾಲ ಹೋಗೋದು? ಅರೆ ಅರೆ ಅರೆ ಜರ ಸರ್ಕೋದಿ.

0: ಮತ್ತ ಅವಾಗ ಹೆಂಗಿತ್ತು ಅಂದ್ರ ಒಂದ್ ನಾಟಕ ತಯಾರಾಗ್ತದ ಆಕಾಶವಾಣಿ ಅಂದ್ರ ಎರಡು ಮೂರು ದಿನ ಹಬ್ಬದ ಸಂಭ್ರಮ.
1: ಹೌದಿಲ್ಲ,
0: ಒಂದು ರಿಹರ್ಸಲ್ ಅನ್ನೋದು, ಒಂದು ದಿನ ರೆಕಾರ್ಡಿಂಗ್, ಒಂದೇ ದಿನ ಮುಗಿಲಿಲ್ಲ ಮತ್ತ ಮರುದಿವಸ ಬರುವುದು ಅಂದ್ರೆ ಒಂದು ಮೂರು ದಿವಸ ಎಲ್ಲಾ ಕಲಾವಿದರದ ಒಂದು ಜಾತ್ರೆ
1: ಹಬ್ಬ ಅಂದ್ರೆ ನಿಮ್ಗೆ ಹೇಳ್ತೇನೆ ಇನ್ನೂ ನೆನಪದ ಮೇಡಮ್ ನಿಮ್ಗೆ ಹೇಳ್ತೇನೆ. ಟೈಮ್ ಶೀರ್ ಬಂದು ಕೊಡೋರು ಫಸ್ಟ್ ದಿವಸ ಏನ್ ಹೇಳ್ತೇವ್ರು ಯಾರು ತಡ ಆಗಿ ಬರ್ತಾರೋ ಮರುದಿವಸ ಅವ್ರು ಚಾ ಕುಡಿಸ್ಬೇಕು, ಟಿಫಿನ್ ಮಾಡಿಸ್ಬೇಕು. ಅದು ಪರಂಪರ, ಬಹುಶಃ ನಮ್ಮ ಹಳೆಯ ಕಲಾವಿದರು ಎಲ್ಲಾರು ಕೂಡಿದ್ರೆ ಇನ್ನೂ ನಾವು ಅನುಸರಿಸ್ತೇವೆ ಅದನ್ನ.
0: ಈಗ ಸುಮಾರು ಎಷ್ಟು ನಾಟಕದೊಳಗೆ ಮಾಡಿದ್ರು ಉಮೇಶ್ ಅವರು?
1: ಬಹುಶಃ 50-60 ದಾಟಿರ್ಬಹುದು, ಅಥವಾ ಹತ್ರ ನನ್ನ ವಯಸ್ಸು 65 ಆಗಿದೆ, ಬಹುಶಃ ಅಲ್ಲಿ ತನಕ ದಾಟಿರ್ಬಹುದು ಅನ್ನೋದಂತ ನನಗೆ
0: ಅನಿಸ್ತಾ. ಹೋಗಿಲ್ಲ ನೀವು, ಈಗ ನಾವ ಕರೆದ ಮೇಲೆ ಸುಮಾರಷ್ಟು ನಾಟಕಗಳನ್ನು ಮಾಡಿವಿ ನಿಮ್ದು, ಕಮಲಾಬಾಯಿ ಕಂಗ್ಲೀಷ್ ಪುರಾಣ ಆಗ್ಲಿ, ಪಪ್ಪ ಬಬಮ್ಮ ಆಗ್ಲಿ, ಮತ್ತೆ ಸಾಕಷ್ಟು ರಾಷ್ಟ್ರೀಯ ನಾಟಕಗಳಲ್ಲಿ ಮಾಡಿರಿ. ನಿಮಗಂತೂ ಇಂಗ್ಲಿಷ್ ಅಂದ್ರೆ ಅಲರ್ಜಿ.
2: ಹೌದು, ನಾನು ಕನ್ನಡದ ಕಟ್ಟಾಳು, ಹಂಗಂತ ನನ್ ಇಂಗ್ಲಿಷ್ ಬರಂಗಿಲ್ಲ ಅಂತೇನ್ ತಿಳಿಬೇಡ. ನಿನ್ನಂಗ ಕಮ್ರಿ, ಸಿಟ್ರಿ, ಸ್ಟ್ಯಾಂಡ್ ರೀ ಅಂದ್ರ ಕಂತ್ರಿ ಕಂಗ್ಲೀಷ್ ಅಂತಾರ, ಯಾರ ಕೇಳಿಸ್ಕೊಂಡ್ರ ನಗತಾರ ಆತು.
3: ಸದ್ಯಕ್ಕ ನಾವೊಬ್ಬನೇ ಕೇಳಿಸ್ಕೊಂಡೆ ಹೇಳ್ರಿ ಮಾಮ.
2: ಬಂದು ನೋಡುವ ನಿನ್ನ ತಮ್ಮ ಗೋಪಿ, ಅವನ ಎದುರಿಗಾಗ್ಲಿ ನಿನ್ನ ಕಂಗ್ಲೀಷ್ ಭಾಷಾ ಪ್ರದರ್ಶನ.
3: ಕಂಗ್ಲೀಷು ಇದ್ಯಾವ ಭಾಷಾ ರೀ ಮಾಮ?
2: ಏ ಗೋಪಿ, ಬಟ್ಲರ್ ಇಂಗ್ಲಿಷ್ ನ್ಯಾಗ ಕನ್ನಡ ಮಿಕ್ಸ್ ಮಾಡಿ ನನಗೂ ಇಂಗ್ಲಿಷ್ ಬರ್ತದ ಅಂತ ದೊಡ್ಡಿಸ್ತನ ತೋರಿಸ್ಲಿಕ್ ಮಾತಾಡ್ತಾರಲ್ಲ, ಅದ ಕಂಗ್ಲೀಷ್ ಏನಪ್ಪಾ?
3: ತಿಳಿತು ತಿಳಿತು, ನಾ ಬರುವಾಗ ಒಂದೆರಡು ಶಬ್ದ ಕಿವಿಗ್ ಬಿದ್ವು, ಕಮ್ರಿ ಸಿಟ್ರಿ. ಹೌದಲ್ಲ ಅಕ್ಕಾ?
4: ನೀ ಸುಮ್ನಿರೋ ಗೋಪಿ, ನಾ ಇಂಗ್ಲಿಷ್ ಮಾತಾಡಿದ್ರ ನಿಮ್ ಮಾಮಾಗ ಸ್ಟಮಕ್ ಫೈರ್. ಗೋಪಿ,
3: ಸ್ಟಮಕ್ ಫೈರ್?
2: ಹೊಟ್ಟಿ ಕಿಚ್ಚು ಅಂತ.
3: ಓ, ಕೂಲಾತು ಕೂಲಾತು
2: ಕೂಲಾತು, ತಣ್ಣಗಾತು ಅಂದೇನು?
4: ಅಯ್ಯೋ, ನನ್ ತಲೆಗ್ ಒಂದಿಷ್ಟು ಅಂದಂಗ ಕಪ್ನಾಗ ಚಹಾ ಹಾಕಿಟ್ಟಿದ್ದೆ, ಕೋಲ್ಡ್ ಆಗಿ ಹೋತು ಏನೋ. ರೀ, ಹಾಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ವೇಟ್ ರೀ,
3: ವೇಟ್ ಮಾಡೋದ್ರಿಂದ ನಮ್ಮ ವೇಟ್ ಏನು ಕಡಿಮೆ ಆಗುದಿಲ್ಲ ಯಾಕ್ರೀ ಮಾಮ?
2: ಏನೋಪ್ಪ, ನಿನ್ನ ಅಕ್ಕ 2nd PUC 2 ಸರಿ ಡುಮ್ಕಿ ಹೊಡೆದು ಓದಿಗೆ ಶರಣ ಅಂದಕೇನ್ಪ. ಅಲ್ಲು, ಈಗ ತಲೆಯಾಗ ಒಮ್ಮಿಲೆ ಇಂಗ್ಲಿಷ್ ಉಚ್ಚ ಯಾಕ ಹೋಗಿತ್ತು ಅಂತ ತಿಳಿವಲ್ತು ಗೋಪಿ?
4: ತಿಳ್ಕೊಳ್ಳೋ ಅಷ್ಟು ವ್ಯವಧಾನ, ಐ ಮೀನ್ ಪೇಷನ್ಸ್ ಎಲ್ಲದರಿ ನಿಮಗ?
1: ಮನೆ ಮನೆಯಲ್ಲಿ ನನಗೆ ಬಹಳ ಖುಷಿ ಕೊಟ್ಟಂತಹ ಒಂದು ಆ ಒಂದು ಸರಣಿ ಬಂತು. ಖರೆ ನನ್ನ ಆನಂದವಾದಂತಹ ಒಂದು,
0: ಅದು ಸ್ಕ್ರಿಪ್ಟ್ ಬೇರೆಯವರು ಬರೀತಿದ್ರು, ನೀವು ಭಾಗವಹಿಸಿದ್ರಿ.
1: ಹೌದು ಹೌದು.
0: ವೃತ್ತಿಯಿಂದ ತಾವು ಕರ್ನಾಟಕ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದೀರಿ. ಈ ವೃತ್ತಿ ಮಾಡ್ತಾ ಮಾಡ್ತಾ ಈ ಆಕಾಶವಾಣಿ ನಾಟಕ ಇಲ್ಲಿ ಕರೆ ಬಂದಾಗ, ಈಗ ನಾನು ನಿಮ್ಗೆ ಹೇಳಿದೆ ಅವಾಗ ಒಂದು ಸಂಭ್ರಮ ಇರ್ತಿತ್ತು, 2 ದಿನ 3 ದಿನ ಪ್ರತಿ ಸಲ ರಜೆ ಹಾಕೊಂಡ್ ಬರ್ಬೇಕು, ಹಿಂಗಾದ ನಿಮಗೇನು ಅದು ವೃತ್ತಿಗೆ ಧಕ್ಕೆ ಆಗ್ಲಿಲ್ಲ?
1: ಇಲ್ಲ ಇಲ್ಲ, ಯಾಕಂದ್ರ ಆಕಾಶವಾಣಿ ಅನ್ರಿ ಅಥವಾ ನಮ್ಮ ತಂದೆ ಕೊಟ್ಟಂತ ನಮ್ಮ ವಾತಾವರಣ ಅನ್ರಿ, ಇದೇನು ಒಂದು ಸಂಸ್ಕಾರ, ನಮ್ಮ ವೃತ್ತಿ ಬ್ಯಾಂಕ್ ನೌಕರಿ ಅದು ಕೂಡ ಪ್ರವೃತ್ತಿ, ಇದು ನಮ್ಗೆ ಎಷ್ಟು ಸಹಾಯ ಆಯ್ತು ಅಂದ್ರ ಈ ಒಂದು ಕಲೆ ಒಂದ್ ಸ್ಟೇಜ್ ಮೇಲೆ ಬಂದು ಮಾತಾಡುವಂತಹ ಕಲಾವಿದನಿಗೆ ಇರುವಂತಹ ಒಂದು ಸಾಮರ್ಥ್ಯ, ಮತ್ತೆ ಮಾತುಗಾರಿಕೆ, ಇವೆಲ್ಲ ನಮ್ಮ ಬ್ಯಾಂಕಿನೊಳಗ ಅಧಿಕಾರಿಗಳನ್ನು ಇದನ್ನು ಗುರುತಿಸಿ ಕಾರ್ಯಕ್ರಮ ನಿರೂಪಣೆಗೆ ನನ್ನ ಜವಾಬ್ದಾರಿ ಕೊಡ್ತಿದ್ರು. ಹೆಂಗ ನೀವು ಸ್ಕ್ರಿಪ್ಟ್ ಅಪ್ರೂವ್ ಮಾಡಿ ಸಿಲೆಕ್ಷನ್ ಮಾಡ್ತಿರಲ್ಲ ಇಲ್ಲಿ ಒಂದು ಸಮಿತಿ, ಹಂಗ ನಾವೆಲ್ಲ ಅದನ್ನ ನಿರೂಪಣೆ ಇದೆಲ್ಲ ರೆಡಿ ಮಾಡಿಕೊಂಡು ನಮ್ಮ AGM ದವ್ರ ಕಡೆ ಅಪ್ರೂವಲ್ ತಗೊಂಡು ನಾವು ಅದನ್ನ ಮಾಡ್ತಿದ್ವಿ. ಇದು ಎಲ್ಲಾನು ಇದ್ದದ್ರಿಂದ ಆಕಾಶವಾಣಿ ಕರೆ ಬಂದಾಗ ಯಾವುದೇ ತೊಂದರೆ ಇರದ ನಮ್ಮನ್ನು
0: ಕಳಿಸ್ತಿದ್ರು, ಒಂದು ಎನ್ಕರೇಜ್ಮೆಂಟ್ ನಿಮಗೆ ಸಿಗ್ತಿತ್ತು. ತಮ್ಮ ತಂದೆ ವಿರೂಪಾಕ್ಷ ನಾಯಕ್ ಅವರು ನಮ್ಮ ರಂಗಭೂಮಿಯಲ್ಲಿ ದೊಡ್ಡ ಹೆಸರು, ರಂಗ ತೋರಣ ಅನ್ನೋ ಪತ್ರಿಕೆಯನ್ನ ಹುಟ್ಟು ಹಾಕಿ ಅದ್ರನ್ನ ಸಾಕಷ್ಟು ವರ್ಷಗಳ ಕಾಲ ತಗೊಂಡು ಬಂದಂತ ವ್ಯಕ್ತಿ. ಇಂತ ಒಂದು ರಂಗ ಪರಂಪರೆಯ ಗರಡಿಯಲ್ಲಿ ತಾವು ಬೆಳೆದ್ರಿ, ತಮ್ಮ ತಂದೆಯವರಿಂದ ತಾವು ಹೆಂಗ್ ಪ್ರಭಾವಿತರಾದ್ರಿ?
1: ನಮ್ಮ ತಂದೆ ಅಂದ್ರ ಮನಿ ಒಳಗ 5 ಮಕ್ಕಳು ನಾವು, ನಮ್ಮವ್ವ ಅಪ್ಪ. ಆ ಸಣ್ಣ ಮನಿ ಒಳಗ ಒಂದು ಸಂಭ್ರಮದ ವಾತಾವರಣ, ಅಗದಿ ಸಂಭ್ರಮದ ವಾತಾವರಣ. ನಮ್ಮ ಮನೆಗೆ ಬಹಳ ಮಂದಿ ನಮ್ಮ ಅಪ್ಪ ಕರ್ಕೊಂಡ್ ಬರೋ, ಆಮೇಲೆ ಕರ್ಕೊಂಡ್ ಬರೋ ರಾತ್ರಿ ಎಲ್ಲ ನಮ್ಮವ್ ಅಡಿಗೆ ಮಾಡಕ್ಕೆ ಎಲ್ಲ ಊಟ ಗೀಟ ಮಾಡೋರು, ಹರಟೆ ಆಗ್ತಿತ್ತು. ಅಲ್ಲಿ ಏನಿರ್ತಾರೆ ಬರೀ ನಾಟಕದ ಚರ್ಚೆ. ಆಮೇಲೆ ಕಡಿಕಡಿಕೆ ನಮಗ್ ಮಜಾ ಹೇಳ್ತೇನೆ ನಿಮಗ, ಇವ್ ನಾವು ಸಾಲಿಗಂತೂ ಹೋಗ್ತಿದ್ವಿ, ಪಾಸ್ ಆಗ್ತಿದ್ವಿ, ಎಲ್ಲ ಆಗ್ತಿದ್ವಿ, ಆ ಮಾತ್ ಬೇರೆ. ಮುಂದ್ ಬರ್ಬರ್ತ ಯಾ ಉಮ್ಯಾನ್ ಜೋಡಿ ಹೋಗ್ಬಾಡ, ಹೋ ಮರೆ ಬರೀ ನಾಟಕ ಕರ್ಕೊಂಡು ಹೋಗ್ತಾನ ಮೊದ್ಲು ಅಭ್ಯಾಸ ಮಾಡು, ಹಿಂಗ ಅನ್ಸ್ಕೊಳ್ಳೋ ಪಾಳಿ ನಮಗೆಲ್ಲ ಬರ್ತಿತ್ತು. ಆದ್ರೂ ಕೂಡ ನಮ್ಮ ತಂದೆ ಏನೊಂದು ಅವರ ಪ್ರವೃತ್ತಿ, ಆದ್ರ ಅದ್ರೊಳಗೆ ಅವ್ರ ಆನಂದ ಪಡ್ತಿದ್ರಲ್ಲ, ಏನ್ ಮಾಡ್ತಿದ್ರು ಅಂದ್ರೆ ನಮ್ ತಂದೆ ಇಡೀ ಸಂಸಾರ ಜವಾಬ್ದಾರಿ ನಮ್ಮ

0: ಹಾಕಿಬಿಡ್ತಿದ್ರು, ಅವ್ರು ಆರಾಮಾಗ್ತಿದ್ರು, ನಮ್ಮವ್ವ ಅದನ್ನೆಲ್ಲ ನಿರ್ವಹಿಸಿ. ಆದ್ರೆ ಇಷ್ಟ ಆನಂದದ ವಾತಾವರಣ ಇತ್ತು ಅಂದ್ರ ಕರ್ನಾಟಕ ಕಲಾವಿದರ ಸಂಘ ನಮ್ಮ ಅಪ್ಪನ ಒಂದು ತವರು ಮನಿ. ಆ ಎಲ್ಲ ಕಲಾವಿದರ ಮನೆಗೆ ಬರೋರು, ನಾವ್ ಎಲ್ಲಾರು ಕೂಡ ಊಟ ಮಾಡೋರು. ಒಂದ್ ನಾಟಕ ಆತು ಅಂದ್ರ ಕರ್ನಾಟಕ ಯೂನಿವರ್ಸಿಟಿ ಒಳಗ ಹೋಗಿ ಅಲ್ಲೇ ಗಾರ್ಡನ್ ದೊಳಗ ಬೆಳೆದಿಂಗಳು ಊಟ ಮಾಡ್ತಿದ್ವಿ. ಇನ್ನೂ ನೆನಪದ ನನಗೆ
1: ಆ ದಿನಗಳು, ಈಗ ಬರೀ ನೆನಪಿಸಿಕೊಳ್ಳೋದಾಗಿಬಿಟ್ಟು. ಅಂತ ಕಲಾವಿದರು ಇಲ್ಲ, ಆ ಸಂಭ್ರಮ
0: ಸಂಭ್ರಮ ಇಲ್ಲ, ಕಲಾವಿದರು ಇರ್ಬೋದು. ನಮ್ ತಂದಿ ನಾಯಕರು ಮಾತಾಡೋದು ಅಂತಿದ್ರೆ ಯಾವಾಗ್ಲೂ ಫೋನ್ ನಾಗ ನಾಯಕರ ಫೋನ್ ಬಂತಂದ್ರೆ ಒಂದ್ ಯಾವ್ದಾರ ಕೆಲಸ ಹಚ್ಚಿದ್ರ ಅಂತ ಖಾತ್ರಿನ ರೀ. ಅವ್ರು ಯಾವಾಗ ಹೋಗ್ತಿದ್ರು ಅಂದ್ರ ಮುಂಜಾನೆ ಕರೆಕ್ಟ್ ವಾಕಿಂಗ್ ನಮ್ ತಂದಿ ಹೋದ್ರು ಅಂದ್ರೆ ಸೀದ ಯಾರದಾರ ಮನೆಗೆ, ಅವ್ರ ನಾಟಕದ ಕೆಲಸ ಹಚ್ಚೋದು, ಸ್ಕ್ರಿಪ್ಟ್ ಬರೆದೇನ್ಪಾ, ಅದನ್ ಮಾಡಿದೇನ್ಪಾ, ಇದನ್ ಮಾಡಿದೇನ್ಪಾ, ಇದಕ್ಕೆ ಹೋಗ್ತಿದ್ರು ಹೊರತಾಗಿ ತಮ್ಮ ಸ್ವಾರ್ಥಕ್ಕೆಂದು ಹೋಗ್ತಿದ್ರು. ನಮ್ಮ ತಂದೆಯ ಒಂದು ಆರೋಗ್ಯ ಕಾರಣ ಏನು ಅಂತ ಹೇಳಿ ಅವರು ತೀರಿಕೊಂಡಾಗ ಡಾಕ್ಟರ್ ಸಿಗಿಹಳ್ಳಿ ಅವರು ಒಂದು ಮಾತು ಹೇಳಿದರು, ಇಲ್ಲ ನಾಯಕರು ಇಷ್ಟು ವರ್ಷ ಬದುಕಲಿಕ್ಕೆ ಅಂದ್ರೆ ಉತ್ಸಾಹವಾಗಿ ಮತ್ತೆ ಆರೋಗ್ಯದಿಂದ ಬದುಕಲಿಕ್ಕೆ ಕಾರಣ ಏನು ಅಂದ್ರೆ ನಾಯಕರು ಯಾರು ಸ್ಕೂಟರ್ ಹತ್ತಿದ್ದಿದ್ದಿಲ್ಲ, ಆದ್ರೆ ಅವರು ನಡೀತಾನೆ ಹೋಗ್ತಿದ್ರು. ಆ ವಾಕಿಂಗ್ ಅದೇನು ಅವ್ರದ್ದೊಂದು ಸ್ಟ್ರೆಂತ್ ಇತ್ತು, ಅದಕ್ಕೆ ಅವರು ಆರೋಗ್ಯದಿಂದಿದ್ರು. ನಾನೇ ಕೇಳ್ತಿದ್ ನಮ್ಮಪ್ಪ ನೀ ಯಾವಾಗ ಚಾಲು ಮಾಡವ ಮತ್ತೆ ವಾಕಿಂಗ್ ನಾವು, ಯಾಕಂದ್ರೆ ಅವ ತಾವ ಒಬ್ಬನ ಹೋಗ್ತಿಲ್ಲ, ಗೆಳೆಯಂದ್ರಿಗೂ ವಾಕಿಂಗ್ ಹಚ್ತಿದ್ದ. ಅವನ ಆತ್ಮೀಯ ಗೆಳೆಯ ಅಂದ್ರೆ ಮದ್ದಣ್ಣ, ಧಾರವಾಡದಾಗ ಹಳೆಯ ಸ್ಟುಡಿಯೋ ಕುಲಕರ್ಣಿ ಸ್ಟುಡಿಯೋ ಆ ಹಳೆ ಬಸ್ ಸ್ಟ್ಯಾಂಡ್ ಎದುರಿಗಿತ್ತು. ಅವ ನಮ್ಮ ಕರ್ನಾಟಕ ಕಲಾವಿದರ ಸಂಘದ ಅಧಿಕೃತ ಫೋಟೋಗ್ರಾಫರ್ ಮದ್ದಣ್ಣ. ಲೇ ನಿಮ್ಮಪ್ಪನ ವಾಕಿಂಗ್ ಕಳಿಸಲ್ಲ ನನಗ, ಮರ ನಾ ಇನ್ನೂ ಬಿಟ್ಟಲ್ಲ, ಏನಂತ ನಿಮ್ಮಪ್ಪ ಅಣ್ಣ ಅವ್ನ ಭೇಟಿಗೆ ಹೋದಾಗ ನನಗ ನೀ ಯಾವಾಗ ಚಾಲು ಮಾಡವ ಅಂತ. ಏ ಅಣ್ಣ ಬೂಟ್ ತಂದಿಟ್ಟು ನೋ ಮರ, ಬರೇ ಬೂಟ್ ತರೋದಾತಲ್ಲ, ಯಾವಾಗ ಚಾಲು ಮಾಡವ ಅಣ್ಣ ಅಂದ್ರ ಮಕ್ಕಳು ಮಾತು ಕೇಳ್ದಿದ್ರು. ಗೆಳೆಂದ್ರ ಅಡ್ಡಾಡಿ ಅಡ್ಡಾಡಿ ಸದೃಢ ಆಗಿದ್ರು ಹೊರತಾಗಿ ಮಕ್ಕಳೇನು ಈ ವಿಷಯಕ್ಕೆ ಹೋಗಿಲ್ಲ. ಆದ್ರೆ ಅವ್ ಹೇಳಿದ ಕೆಲಸ ನಾಟಕದ್ದೆಲ್ಲ ಮಾಡ. ಈಗ ಒಂದು ಇನ್ಫ್ಲೂಯೆನ್ಸ್ ಅಂತ ಬಹಳ ನಡೆದ್ರಿ ಮೇಡಮ್. ಈಗಿನ ನಾನು ನೋಡಿದ್ದು ನನ್ನ ಮಗ ಮುಂದ್ ಬರ್ಲಿ, ನನ್ನ ಮಗ ಈ ಪಾರ್ಟ್ ಮಾಡ್ಲಿ, ನನ್ನ ಮಗ ಕಲಾವಿದೆ, ನಾಕೇನು ಕಲ್ತೇನೆ ಅದನ್ನ ನನ್ನ ಮಗನ ಪ್ರಮೋಟ್ ಮಾಡೋಣ, ಈಗೆಲ್ಲ ಈಗ ನಾವು ಅಂತೇವೆ. ಆದ್ರೆ ನಮ್ಮಪ್ಪ ಎಂದು ಯಾವ ಪಾತ್ರಕ್ಕೂ ನನ್ನ ಮಗನ ತಗೋಡ್ರಿ ಅಂತಿದ್ದಿಲ್ಲ
1: ನೋಡ್ರಿ.
0: ನಾನಂತಿದ್ದೆ ಅಣ್ಣ ನನಗೊಂದು ಪಾರ್ಟ್ ಕೊಡ್ಸು, ನನಗೇನು ಕೇಳಬೇಡ, ಅವ್ರು ಬರೋಬ್ಬರಿ ಅನಿಸಿದ್ರೆ ನಿನ್ ತಗೋತಾರ ಹಿಡಿದಿರಲಿಲ್ಲ.
1: ಎಷ್ಟು ಶಿಸ್ತಿನ ಜೀವನ ನೋಡ್ರಿ. ಈಗ ಉಮೇಶ್ ಅವರ ತಮ್ಮ ಸಹೋದರ ಜಗದೀಶ್ ನಾಯಕ್ ಅವರು ಕೂಡ ನಾಟಕ ಕಲಾವಿದರು.
0: ಹೌದು, ಅವ ಅದ್ಭುತ ನಟ
1: ಅಂದ್ರೆ ರಂಗಭೂಮಿಯಲ್ಲೂ ನಟರು, ನಮ್ಮ ಆಕಾಶವಾಣಿಯ ಅನುಮೋದಿತ ಕಲಾವಿದರು.
0: ಅವನ ರಂಗಭೂಮಿ ಒಂದು ಕಮಿಟ್ಮೆಂಟ್ ಅಂದ್ರ ಅದ್ಭುತ ಕಮಿಟ್ಮೆಂಟ್ ಅಂದ್ರೆ ಸಾಧಾರಣ ನಾವು 5 ಮಂದಿನೂ ಅದರೊಳಗೆ ಒಂದು ಮನೆಯ ರಂಗಶಾಲೆ ಅನ್ನೋ ಲೆಕ್ಕಕ್ಕೆ ನಮ್ಮ ಮನೆ ಇದ್ದ ಕಾರಣ ನಮ್ಮವ್ ಬಹಳ ಕ್ರಿಟಿಕ್ ಅಕ್ಕಿ. ನಮ್ಮವ್ವ ಏನ ತಪ್ಪಾದ್ರು ನಾವು ಏನಾದ್ರು ಅಕ್ಕಿಗೆ ಇದ್ರಿಗೆ ಹೇಳೇ ಹೋಗ್ತಿದ್ವಿ, ಯಮನವ್ವ ಹಿಂಗದ ನೋಡುವ ಅಂತ. ನಮ್ಮವ್ ಯಮನಕ್ಕ ಅಥವಾ ಯಮನವ್ವ ಅನ್ನೋರು ನಾವು. ಅಂದ್ರ ನಿಮಗ್ ಮಜಾ ಹೇಳ್ತೀನಿ, ಈ ಜಗದೀಶ್ ನಾಯಕ ಒಳ್ಳೆ ನಟ. ಅಲ್ಲೇ ಸ್ಟೇಜ್ ಮೇಲೆ ಹೆಂಗಿರ್ತಿತ್ತಂದ್ರ ಅದ್ಭುತ ನಿರ್ದೇಶಕರ ಕೆಳಗೆ ಮಾಡಿದಂತ, ಅಲ್ಲೇ ಸ್ಟೇಜ್ ಮೇಲೆನ ಎಷ್ಟೋ ಟಕ್ಕರ್ಗಳು ಬಂದಾಗ ಅದನ್ನ ಜಯಿಸಿದಂತ ಹುಡುಗ. ಖರೇನ ಏನೋ ಒಂದ್ ಬಹುಶಃ ನಮಗೆಲ್ಲ ಆಸ್ತಿ ಇದ್ರೆ ಅವನ್ನ ಒಂದ್ ರಂಗದೊಳಗ ಬೆಳೆಸ್ತಿದ್ವೋ ಏನೋ ನನಗೆ ಗೊತ್ತಿಲ್ಲ. ಆದ್ರ ಈಗಿನ ದಿನಕಾಲ ಮಾಡ ಒಂದು ಜೀವನ ಸಂಸಾರ ಹವ್ಯಾಸ ಆಗಿ ಉಳಿದದ್ದು ಈಗ ನಮಗ ಅಂದ್ರ ಅವಾಗಾತು ನಮಗ ಅವಕಾಶ ಮಾಡ್ತೀವಿ. ಅವಾಗ ಬೆಂಗಳೂರಂತ ಊರೊಳಗಿದ್ದಂತ ಆಗದಂತಹ ಮತ್ತೆ ಆದ್ರೂ ಅಲ್ಲಿ ಪ್ರಯತ್ನ ಪಟ್ಟು ಮಾಡಿದವ. ಆದ್ರ ಇದೊಂದು ಈ ಹವ್ಯಾಸ ನಮ್ಮ ಮನೆತನೊಳಗ ಎಲ್ಲರಿಗಿದ್ದಂತಹ ಒಂದು ಯಾವುದೇ ಒಂದು ಸ್ಟೇಜ್ ಮೇಲೆ ಕಣ್ರಿ ಆಕಾಶವಾಣಿ ಅನ್ರಿ, ನಾವು ಖರೇನ ಖುಷಿಯಿಂದ ಇದ್ದಂತ ಅಲ್ಲಿ ನಮ್ಗೆ ರೊಕ್ಕ ಅಡಚಣಿ ಗಿಡಚಿ ಏನ್ ಸಂಬಂಧ ಇರ್ತಿದ್ದಿಲ್ಲ. ಆನಂದವಾದ ದಿವಸವನ್ನು ನಾವು ಕಳೆದೇವಿ, ನಮ್ಮ ತಂದೆ ತಾಯಿಗೆ ನಾವು ಋಣಿಯಾಗಿವೆ ಮೇಡಮ್.
1: ಈಗ ಉಮೇಶ್ ಅವರ ತಾವು ಧಾರವಾಡ ಆಕಾಶವಾಣಿಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರಿ ಯಾವಾಗ ಎಂಟ್ರಿ ಕೊಟ್ಟೆ ಅಂತ, ಆದ್ರೆ ಸುಮಾರು ನಾಟಕಗಳನ್ನ ಮಾಡಿರಿ ಯಮುನಾಮೂರ್ತಿ ಅವ್ರ ಕಾಲದಿಂದ. ಒಂದು ಮನಸ್ಸಿನೊಳಗ ಉಳಿದಂತಹ ನಾಟಕ ಯಾವ್ದಾದ್ರು ಸಾಕಷ್ಟು ಮಾಡಿ?
0: ಹೌದು, ಇಷ್ಟು ಮಜಾ ನಾಟಕ ಇದ್ದು ಮುಂದೇನು ಮಂಗ್ಯ, ಆ ಹೆಸರುಗಳನ್ನ ಎಷ್ಟು ಮಜಾ ಇದ್ವು ಅಂದ್ರ ಇಷ್ಟು ಹಾಸ್ಯ ಬರೆದ ನಾಟಕಗಳನ್ನ ಬರ್ತಿದ್ವು ಅಂದ್ರೆ ಈ ಹೆಸರು ನೆನಪಿಲ್ಲ. ಬಹಳ ಸುಂದರ ನಾಟಕ.
1: ಎಸ್ ಎನ್ ಕಿತ್ತೂರ್ ಅವ್ರು ಬರೀತಿದ್ರು,
0: ಅವ್ರು ಬರೀತಿದ್ರು,
1: ಪುಂಡಲೀಕ್ ಶೇಟ್
0: ಬರೀತಿದ್ರು. ಮತ್ ನಿಮ್ಗೆ ಹೇಳ್ತೇನೆ ಒಂದು ಸೀನ್ ಇನ್ನು ನೆನಪದ, ನಾನು ಸೇತು ಮಾಧವ್ ಮಾನ್ವಿ ವಿಶಾಜಿಯವರು, ಅವಾಗ ನಾ ತಮ್ಮ ಆಗಿದ್ದೆ, ವಿಶಾಜಿಯವರವ್ರು ನಮ್ಮ ಅಕ್ಕ, ಅಕ್ಕನ ಗಂಡ ಸೇತು ಮಾಧವ್ ಮಾನ್ವಿ. ಹಾ ಬಂದ್ ನೋಡ್ವಾ ನಿನ್ ತಮ್ಮ ಮಾಡಿ ಏನ್ ಶಿರಾ,
2: ಅಕ್ಕ ಶಿರಾದ ವಾಸನೆ ಬಂತಲ್ಲ,
0: ಹಾ ಬಂದೇನಪ್ಪ ಬಾ ತಿನ್ಲಿಕ್ಕೆ. ಎಂತ ಸುಂದರವಾದಂತ ಒಂದ್ ಲೈವ್ಲಿ ಅಟ್ಮಾಸ್ಫಿಯರ್ ಆಕಾಶವಾಣಿಯಿಂದ ಕ್ರಿಯೇಟ್. ಇವ್ನು ಕೇಳಿದವ್ರು ಎಷ್ಟು ಹುಚ್ಚ ನಕ್ರು ನಿಮ್ಗೆ ಹೇಳ್ತೀರಿ, ಎಷ್ಟು ಖುಷಿಲೇ ನಕ್ರು ಅಂದ್ರ
1: ನೋಡ್ರಿ ಸಿಂಪಲ್ ಆಗಿರೋ ಎರಡು ಡೈಲಾಗ್
0: ಅಂದ್ರ ಆ ಸೀನು ಎಷ್ಟು ಮಂದಿಗೆ ಲಾಯ್ಕ್ ಆತು. ಹಾ ಬಹುಶಃ ನಿನ್ ತಮ್ಗ ನಾಯಿ ಮೂಗದ ಕಾಣ್ತದ. ಸಹಜವಾಗಿ ಮಾತಾಡುವಂತ ಸಂಭಾಷಣೆಗಳಲ್ಲಿ ಎಷ್ಟು ಆನಂದ ಕೊಡ್ತಾವ.
1: ಇಲ್ಲ ಅಂದ್ರ ನಾಟಕದ ಒಂದು ವಿಶೇಷತೆ, ಅದರಲ್ಲೂ ರೇಡಿಯೋ ನಾಟಕದ ವಿಶೇಷತೆ ಅಂದ್ರೆ ನೀವು ಇದು ಶ್ರವ್ಯ ಮಾಧ್ಯಮ.
0: ಹೌದು,
1: ಏನಿದ್ರು ನಿಮ್ಮ ಭಾವಾಭಿನಯದ ಮೂಲಕನೇ ನೀವು ಜನರಿಗೆ ತಲುಪಬೇಕು. ಬಿಟ್ರೆ ಸ್ಟೇಜ್ ನಾಗಾದ್ರೆ ನಿಮ್ದು ಬಾಡಿ ಲ್ಯಾಂಗ್ವೇಜ್ ಇರ್ತದೆ, ಹಂಗಾಗಿ

0: ನಿಮ್ಮ ಅದು ನಿಮಗ ಒಲಿದಂತ ಒಂದು ವಿಶೇಷ ಕಲೆ.
1: ಆದ್ರೆ ಒಂದು ನನ್ನ ವೈಯಕ್ತಿಕ ಒಂದು ವಿಷಯ ಅಂದ್ರೆ, ನಾ ಯಾವತ್ತೇ ಬಂದರೂ ಕೂಡ ಇಲ್ಲೇ ಜೀರೋ ಲೆವೆಲ್ ದಿಂದ ಒಬ್ಬ ಸಹ ಇನ್ನು ಈಗ ಪ್ರವೇಶ ಮಾಡಿದಂತ ಕಲಾವಿದ ಆಗೇನೆ ಬರ್ತೀನಿ. ನಿರ್ದೇಶಕರ ಅವರು ಎಷ್ಟೇ ಯಾವ ಮಟ್ಟಕ್ಕೆ ಅವರು ನನ್ನ ಕಲೆಯನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೋ ಅಲ್ಲಿಯ ತನಕ ಪ್ರಯತ್ನ ಮಾಡ್ತೇನೆ. ಒಂದ್ಸರಿ ಹಿಂಗಾತಲ್ಲ ಎಲ್ಲ ರೆಕಾರ್ಡಿಂಗ್ ಮುಗಿಸಿ ಹೋದ್ವಿ, ಹುಬ್ಳಿಗೆ ಹೋಗಿದ್ದೆ, ಮತ್ತೊಮ್ಮೆ ಫೋನ್ ಬಂತು, ಉಮೇಶ್ ಅವರು ಇನ್ನೊಮ್ಮೆ ರೆಕಾರ್ಡ್ ಮಾಡೋಣ. ಅವಾಗ ಬಂದೆ ಅಂದ್ರೆ ಈ ಒಂದು ನನಗೆ ತೃಪ್ತಿ ಮಾತ್ರ ಅದ.
0: ನಿಜ ನಿಜ. ಈಗ ಯಮುನಾಮೂರ್ತಿ ಅವರ ನಿರ್ದೇಶನದೊಳಗ ಆಗಿನ ಕಾಲದೊಳಗ ನೀವು ನಾಟಕ ಮಾಡಿದವರು.
1: ಹೌದು ಮೇಡಮ್.
0: ಈಗಾಗಲೇ ನಾವು ಮಾತಾಡಿದ್ವಿ ಅಂದ್ರೆ ಒಂದು ಸಂಭ್ರಮದ ವಾತಾವರಣ ಇರ್ತಿತ್ತು, ಮತ್ತೆ ಆವಾಗ ತಾಂತ್ರಿಕವಾಗಿಯೂ ಕೂಡ ನಾವು ಇಷ್ಟು ಅಭಿವೃದ್ಧಿಯನ್ನು ಹೊಂದಿರಲಿಲ್ಲ.
1: ಇಲ್ಲ ಇಲ್ಲ.
0: ಹೌದಿಲ್ಲ.
1: ಹೌದು.
0: ಅಂದ್ರೆ ಈ ನಾಟಕಕ್ಕೆ ಬೇಕಾಗುವಂತ ಎಫೆಕ್ಟ್ಸ್ ಅಂತೇನ್ ಹೇಳ್ತೀವಿ ನಾವು, ಅವುಗಳನ್ನ ಅಲ್ಲಲ್ಲೇ ಸಿದ್ಧಪಡಿಸಿಕೊಳ್ಳುವಂತ ಅಗತ್ಯತೆ ಇತ್ತು. ಅದ್ರ ಬಗ್ಗೆ ಒಂದ್ ಸ್ವಲ್ಪ.
1: ಅಂದ್ರೆ ಈಗ ಒಂದು ಪೇಪರ್ ಓದೋ ಸೀನು, ಆ ಪೇಪರ್ ಮಡಚೋದು, ಚಹಾ ಕುಡಿಯೋ ಕಪ್ಪು ಗಿಪ್ಪು ಅವು, ಮತ್ ಸ್ಪೆಷಲಿ ಈಗ ನಿಮ್ಮ ಬಾಗ್ಲಾ ತೆಗೆಯೋದು ಹಾಕೋದು, ಕಾರಿನ ಶಬ್ದಗಳು ಏನೇ ಇದ್ರೂ ಕೂಡ ಅವಾಗ ಆದಷ್ಟು ಮ್ಯಾಕ್ಸಿಮಮ್ ನಾವ್ ಅಲ್ಲಿ ಮಾಡುವಂತಹ ಪ್ರಸಿ. ಈಗ ಎಲ್ಲಾ ಬ್ಯಾಕ್ ಗ್ರೌಂಡ್
0: ಸಿಗ್ತದೆ ನಮ್ಗೆ, ನೆಟ್ ಒಳಗೆ ಓಪನ್ ಮಾಡಿದ್ರೆ ಎಲ್ಲಾನು ಸಿಗ್ತದೆ. ಅಂದ್ರೆ ಅವಾಗ ಈ ಬಾಗಿಲು ಬಡಿಯುವ ಶಬ್ದ ಅಂತ ಬಂದಾಗ ಸ್ಟುಡಿಯೋನಲ್ಲೇ ಬಾಗಿಲ
1: ಬಡ್ಕೋತಿದ್ವಿ. ಆಮೇಲೆ ಅಕಸ್ಮಾತ್ ಲೈವ್ ದೊಳಗ ಮಾತು ತಪ್ಪಿದ್ರು ಅಂದ್ರೆ ಹೊಳ್ಳಿ ತರ್ಲಿಕ್ಕೆ ಎಷ್ಟು ಪ್ರಯತ್ನ ಆಗ್ತಿತ್ತು, ಅಲ್ಲಿಂದಲೇನೆ ಬೇರೆ ಯಾವ್ದೋ ಡೈಲಾಗ್ ಸೇರಿಸಿ ಅವರು ಮಾಡಿ ಮತ್ತೆ ಅದನ್ನ ಲಿಂಕ್ ಮಾಡುವಂತ ಎಷ್ಟೋ ನಿದರ್ಶನಗಳಾಗ್ಯಾವ.
0: ನೀವು ಬಹಳ ಮೆಚ್ಚಿಕೊಂಡಂತ ನಿಮ್ಮ ಸಹ ಕಲಾವಿದರು ಯಾರು? ಸಾಕಷ್ಟು ಜನ ಕಲಾವಿದರ ಜೊತೆ ತಾವು ಅಭಿನಯಿಸಿರಿ.
1: ನನಗೆ ಬಹಳ ಮೆಚ್ಚುಗೆ ಆದದ್ದು ಅಂದ್ರೆ ಅವ್ರು ಗದಗದಿಂದ ಬರುತ್ತೆ, ಬಹಳ ಅದ್ಭುತ ಕಲಾವಿದೆ
0: ಬಗಲಿ,
1: ಕವಿತಾ ಬಗಲಿ ಅದ್ಭುತ ಕಲಾವಿದೆ.
0: ನಂತರದ ದಿನದಲ್ಲಿ ಕವಿತಾ ಕಾಶಪ್ಪನವರು,
1: ಕಾಶಪ್ಪನವರ ಏನು ಅದ್ಭುತ ಕಲಾವಿದೆ. ಮತ್ತ ಶರಿಯು ತಂಡಿ ಮರೆಯಲಾರದಂತಹ ಕಲಾವಿದೆ, ಹಿರಿಯರಾದ ಶಿರೂರು ಅವರಿದ್ದಾರೆ, ಬಹಳ ಅದ್ಭುತ ಕಲಾವಿದರು ಜೋಡೆ ಮಾಡಿ
0: ಅಂದ್ರೆ ಅವರೆಲ್ಲ ನಾಟಕಕ್ಕಾಗಿನೇ ಒಂದು ಅರ್ಪಿಸಿಕೊಂಡಂತ ಅವರು.
1: ಮತ್ತ ಪುರುಷ ಕಲಾವಿದರೊಳಗಂತೂ ನಿಮ್ಗೆ ಹೇಳ್ತೀನಿ, ಈರಣ್ಣ ಪತ್ತಾರ್ ಆಗಿರ್ಬಹುದು, ನನಗೆ ಅನಂತ ದೇಶಪಾಂಡೆ ಆಗಿರ್ಬಹುದು,
0: ದತ್ತಣ್ಣ ಕುರಟ್ಟಿ
1: ಅವರು ಹಿರಿಯರಾಗಿರ್ಬಹುದು, ಬಹಳ ಹಿರಿಯ ಕಲಾವಿದರ ಜೊತೆ ನಮಗ್ ಮಾಡಿದಂತ.
0: ಮತ್ತೆ ಸೇತು ಮಾಧವ್
1: ಕಲಾವಿದ ಅಂದ್ರೆ ನಾವೆಲ್ಲ ಸಣ್ಣವರೇ, ನಮಗ್ ಭಾಗ್ಯ ಸಿಕ್ಕದ್ದು ಅವರಿಂದ ಕಲೀಲಿಕ್ಕೆ. ಏ ಹಿಂಗ್ ಮಾಡೋ, ಇದನ್ ಹಿಂಗ್ ತಗೋ, ಇದನ್ ಸ್ವಲ್ಪ ಹಿಂಗ್ ಹೇಳ ನೋಡೋಣ. ಆಮೇಲೆ ಮನೋಹರ ಕುಲಕರ್ಣಿ, ವತ್ಸಲ ಕುಲಕರ್ಣಿ, ಇವರೆಲ್ಲರೂ ಅದ್ಭುತ ಕಲಾವಿದರು.
0: ಅವಾಗ ನಮ್ಮ ಭಾಗ್ಯ ನಾಟಕದ ಒಂದು ಸಂಭ್ರಮನೇ ಸಂಭ್ರಮ,
1: ಕಲೀಲಿಕ್ಕೆ ಎಷ್ಟು ಸಿಕ್ತಿತ್ತು ಮೇಡಮ್. ಆದ್ರೆ ಈಗೂ ನಾವು ಕಲಿಯುವ ಕಲಾವಿದರಂತಾನ ನಾವು ಬರ್ತೇವೆ ಹೊರತಾಗಿ ಕಲಿತವರು ಅಂತ ಎಂದೂ ಬರಂಗಿಲ್ಲ ಮೇಡಮ್.
0: ಅದು ನಿಮ್ಮ ವಿನಯವಂತಿಕೆ ಬಹಳ ಒಳ್ಳೆಯ ಗುಣ ಅಂತ ನಾವು ಹೇಳಬಹುದು. ಉಮೇಶ್ ನಾಯಕ್ ಅವರ ತಮಗೂ ಬೇಂದ್ರೆ ಅವರಿಗೂ ಬಹಳ ಹತ್ತಿರದ ಸಂಬಂಧ, ಕಾಣಿಸ್ಲಿಕ್ಕೂ ಸ್ವಲ್ಪ ಬೇಂದ್ರೆ ಅವ್ರ ತರಾನ ಇದ್ದೀರಿ, ಜೊತೆಗೆ ಬೇಂದ್ರೆ ಅವರ ಅಭಿನಯವನ್ನು ಕೂಡ ತಾವು ಮಾಡಿದ್ದೀರಿ. ಈ ಒಂದು ಕಲೆ ಅಂದ್ರೆ ಅನುಕರಣೆ ಅನ್ನೋದೇನಿದೆ ಅಲ್ಲ, ಅದನ್ನ ಹೆಂಗ್ ಬೆಳೆಸ್ಕೊಂಡು?
1: ಸಣ್ಣದಿರ್ತನ ನನಗ ಒಂದು ಸ್ವಭಾವ ಅನ್ರಿ, ಚಟ ಅನ್ರಿ, ಏನಾರ ಅನ್ರಿ, ಯಾರು ಹೆಂಗ್ ಮಾತಾಡ್ತಾರ ಹಂಗ್ ಮಾತಾಡೋದ್ರಿ. ಸಾಲಿ ಸೂಟಿ ಒಳಗ ನಾವು ಹಾನಗಲ್ಲಿ ಹೋಗ್ತೀವಿ, ಸೂಟಿಯಾಗಂತೂ ಇಲ್ಲಿ ಇರತ್ತಿ, ಅಲ್ಲಿ ನಾಡ ಹಬ್ಬ ಅಂತ ಇರ್ತಿತ್ತು. ನಾಡ ಹಬ್ಬದಾಗ ನಾಟಕ ಮಾಡೋದ್ರ ನಮ್ಮ ಅಜ್ಜ ಶಂಕರಪದ್ದ, ನಮ್ಮ ಅವನಪ್ಪ ಶಂಕರನ್ ಏ ಶಂಕರಪದ್ದ ಪಾರ್ಸ್ ಮಾಡಲಿ ಅನ್ನೋರು. ನಮ್ಮ ಅಜ್ಜ ಹೆಂಗ್ ಮಾತಾಡ್ತಿದ್ದ ಹಂಗ್ ಮಾತಾಡ, ಯಾರ ಹೆಂಗ್ ಮಾತಾ, ಅವ್ ಇರದೇ ಇದ್ದಾಗ ಲೇವ್ ಮೇ ಮಾಡ್ಲಿ ಶಂಕರಪದ್ದ ಅಂತ. ನಾವು ನನಗೇನು ಯಾರು ಮಾಡಂತಾರೆ, ಸಿಗದಲ್ಲಿ ಮಾತಾಡಿ ಮಾ ಮಾಡವ ಒಂದ್ ಅವ್ನ ಕಿವಿಗೆ ಹೋತ್ರಿವ ಕಟ್ಟಿ ಮೇಲೆ ಎಲ್ಲಾರು ಕೂಡ ಅವರು ಸಂಜೆ ಮುಂದೆ ಹಾನಗಲ್ಲ ಕಾಮನಳ್ಳಿ ಓಣಿ ಕೇಳಿರ ನೀವು ಬಂದ್ರಿ ನನ್ ಜನ ಪಾರ್ಸ್ ಮಾಡ್ತೀನಿ ಅಂತ ಲೇವ್ ಮೇ ಮಾಡು ಅಂತ ಎದಿನ ಹೊಡೆದಿತ್ ನಾವು ಕಟ್ಟು ಚಿಟ್ಟ ಗೇಳವ ನಮ್ಮ ಅಜ್ಜ ಶಂಕರಪದ್ದ ಅವನ ಎದುರಿಗೆ ಮಾಡಲಿ ಅಂದ. ಅವನ ಎದುರಿಗೆ ಮಾಡಿದ ಹ್ಮ್ ಬರೋಬ್ಬರಿ ಮಾಡ್ತಿ ಬಿಡು ಅಂದ. ಇದು ಏನ್ ಬಂತಲ್ಲ ಮೇಡಮ್, ನಮ್ಮ ಶಾಲಿ ಒಳಗೆ ಹೋಗ್ಬೇಕಾದ್ರೆ ರಸವೇ ಜನನ ವಿರಸಮರಣ ಸಮರಸವೇ ಜೀವನ ಅಂತ ಬರೆದಿತ್ ಬೇಂದ್ರೆ ಅವರು. ಒಂದು ಇದರಿಂದ ಅಂದ್ರೆ ರಾಣೆಬೆನ್ನೂರಿಗೆ ಅವ್ರಿಗೆ ಸಂಪರ್ಕ ಇತ್ತು, ನಮ್ ಮನೆಗೂ ಬಂದಿದ್ರು, ನಮ್ ಕೇಬೋರ್ಡ್ ಶಾಲೆ ಒಳಗೆ ಅವ್ರನ್ನ ಕರೆಸಿದ್ರು, ಅವ್ರ ಭಾಷಣ ಎಲ್ಲ ಕೇಳಿದ್ವಿ. ಅದು ಬೇಂದ್ರೆ ಅವರದ್ದು ಅದೇನದನ್ನ ಅವ್ರನ್ನ ಮಾತು ಅವ್ರಂಗ ಮಾತಾಡ್ಲಿಕ್ಕೆ ಕಲಿತೆ. ನಮ್ ಗೆಳೆಯರು ಪ್ರೋತ್ಸಾಹ ಮಾಡಿದ್ರು. ಮುಂದೆ ಕಾಲೇಜ್ ಟೈಮ್ 80, 79, 81 ಸಮಯ, ಅವಾಗಾಗ್ಲೇ ನಾನು ಇಲ್ಲಿ ಆಕಾಶವಾಣಿ ಕಲಾವಿದ ಆಗಿದ್ದೆ. ಯುವಾಣಿ ಕಾರ್ಯಕ್ರಮದೊಳಗೆ ಆಕಾಶವಾಣಿಯವರು ಯುವ ಧ್ವನಿ ಅಂತ ಹೇಳುವಂತ ಕಾರ್ಯಕ್ರಮ ಕಲಾಭವನದಾಗ ಇಟ್ಕೊಂಡ್ರು. ಅವಾಗ ನನಗೆ ಏನಂದ್ರು, ಉಮೇಶ್ ನಾಯಕ್ ನೀನು ಬೇಂದ್ರೆಯವರ ಧ್ವನಿ ನಮ್ಗೆ ಕೇಳಿಸ್ಬೇಕು, ಸ್ಟೇಜ್ ಮೇಲೆ ಬಂದೇ ಮಾಡಬೇಕು, ಎದನೆ ಹೊಡಿತ್ ನಮ್ಗೆ, ಮತ್ತೆ ಸ್ಕ್ರಿಪ್ಟ್ ತಯಾರಾಗಬೇಕು, ಅಮನ್ ಬೇಂದ್ರೆಯವರ ಪರ್ಮಿಷನ್ ತಗೋಬೇಕು. ಅವಾಗ ನಮ್ಮ ತಂದೆಯ ಆತ್ಮೀಯ ಸ್ನೇಹಿತ ಅವರದ್ದು ಇಲ್ಲ ರಾಮಚಂದ್ರ ಕಿತ್ತೂರು ಅವರು ಕಡೆ ಹೋದ್ ನಾನು, ಸರ್ ಹಿಂಗಿಂಗ್ ಅದ ದಯವಿಟ್ಟು, ಅವರೆಲ್ಲ ಸ್ಕ್ರಿಪ್ಟ್ ರೆಡಿ ಮಾಡಿದ್ರು, ಮತ್ತು ಅಮನ್ ಬೇಂದ್ರೆಯವ್ರ ಪರ್ಮಿಷನ್ ತಗೋಬೇಕಲ್ರಿ. ಕೊಟ್ರಿ. ನಾನ್ ಸಿ ಎಸ್ ಆರ್ ಕಾಲೇಜು ಕಿಟ್ಲ ಕಾಲೇಜಿಗೆ ಹೋದೆ, ನಾಳೆ 12 ಗಂಟೆಗೆ ಬಾ ಅಂತ. ನಾನು ನನ್ನ ಯಾವ ಆಪ್ತ ಮಿತ್ರ ರವೀಂದ್ರ ದೇಸಾಯಿ, ನಾನು ಅವನ ಕೂಡ ಮನೆಗೆ ಹೋದ್ವಿ. ಓಮನ್ ಬೇಂದ್ರೆ ಅವರು ಬಾ ಅಂದ್ರು. ಅವರು ಶ್ರೀಮತಿ ಅವರಿಗೆ ಹೇಳಿದ್ರು, ಟೇಪ್ ರೆಕಾರ್ಡ್ ಅಣ್ಣ. ಅವರು ಟೇಪ್ ರೆಕಾರ್ಡ್ ತಂದ್ರು. ಹಾ, ನೀ ಮಾಡು. ಆ ಸ್ಕ್ರಿಪ್ಟ್ ಎಲ್ಲ ಅವ್ರ ಧ್ವನಿ ಒಳಗ ಹೇಳಿದೆ. ಮುಗಿದ ಮೇಲೆ ನನಗೆ ಇನ್ನೂ ನೆನಪದ, ಬೇಂದ್ರೆ ಅವ್ರ ಮನೆ ಒಳಗ ಅವರ ಆಶೀರ್ವಾದ ಸಹಿತ ಇತ್ತು ಅವಾಗ. ಅಂದ್ರ ಅವ್ರ ಮನೆ, ಅವರ ವಾಮನ್ ಬೇಂದ್ರೆ ಅವ್ರ ಮನೆಯವರು ಶರಬತ್ ತಂದ್ರು, ಕುಡಿದ್ವಿ. ಆ ವಾಮನ್ ಬೇಂದ್ರೆ ಅವ್ರ ಮನೆಯವರ ಮುಖದ ಭಾವ ಎಷ್ಟು ಆನಂದ.

0: ಆಗಿತ್ತು ಅಂದ್ರೆ ಬಹುಶಃ ಅವರ ಮಾವನವರ ಮಾತಿನ ಧ್ವನಿ ಅವರಿಗೆ ಮುಟ್ಟಿರಬೇಕು ಅಂತ ಅನಿಸ್ತು ನನಗೆ. ಮತ್ತ ಯಥಾ ಪ್ರಕಾರ ಸಕ್ರಿ ಪ್ರಸಾದ ತಗೊಂಡ್ವಿ, ವಾಮನ ಬೇಂದ್ರೆಯವರ ಆಶೀರ್ವಾದ ತಗೊಂಡ್ವಿ. ಮುಂದೆ ಎಷ್ಟೋ ಕಾರ್ಯಕ್ರಮಗಳನ್ನ ಕೊಡಬೇಕಾಗ್ಬಂತ ನಾನು, ಸ್ಪೆಷಲಿ ಈ ಟಿವಿ ಕನ್ನಡ, ಆಮೇಲೆ ಒಮ್ಮೆ ವಾಟಿಕಾ ವರ್ಷದ ಕನ್ನಡಿಗ ಈ ಟಿವಿ ಅವರು ಕೊಡಬೇಕಾದ ಆಹ್ವಾನ ಬಂತು. ಯಾವಾಗ್ಲೂ ನಾನು ಸ್ಕ್ರಿಪ್ಟ್ ಅಪ್ರೂವಲ್ ಮಾಡಿಸ್ಬೇಕಾದ ಅವರ ಅಗ್ದಿ ಆಪ್ತರಾದಂತ ಸುರೇಶ್ ಕುಲಕರ್ಣಿ ಅವರಾಗ್ಲಿ, ಶರ್ಮಾ ಅವರಾಗ್ಲಿ, ಮತ್ತು ವಾಮನ ಬೇಂದ್ರೆಯವರಾಗ್ಲಿ, ಅವರೆಲ್ಲ ಅಪ್ರೂವಲ್ ತಗೊಂಡು ಆ ಸ್ಕ್ರಿಪ್ಟ್ ಅಪ್ರೂವ್ ಮಾಡಿಸಿಕೊಂಡು ಹೋಗ್. ಮತ್ತೊಮ್ಮೆ ವಿಚಾರ ಬಂತು, ಬೇಂದ್ರೆ ಅವರ ಮಾತಂದ್ರ ಮಾತೆಲ್ಲ ಜ್ಯೋತಿ, ಆ ಜ್ಯೋತಿಯನ್ನ ಒಂದು ತುಪ್ಪದ ದೀಪದ ಅದನ್ನ ಎಲ್ಲ ಸಾಲ ದೀಪಕ್ಕೆ ಹಚ್ಚುವಂತಹ ಒಂದು ಸೌಭಾಗ್ಯ ನಮಗೆ ದೇವರು ಕೊಟ್ಟಾಗ ಅವರ ಮಾತುಗಳನ್ನು ಮುಟ್ಟಿಸಬೇಕು ಅನ್ನೋದು ಒಂದೇ ಒಂದು.
1: ಒಂದೆರಡು ಹೇಳ್ತೀರಿ?
0: ಹಾ ಹೇಳ್ತೇನೆ ಮೇಡಮ್. ನಾನು ನಿಮ್ಮನ್ನ ಅರಿಲಿಕ್ಕೆ ಬಂದೀನಿ, ನೀವು ನನ್ನ ಅರೀರಿ. ಒಬ್ಬರಿಗೊಬ್ರು ಅರತ್ ಬಾಳ್ಬೇಕು. ನಾವು ಇಲ್ಲೇ ಹುಟ್ಟುತ್ತೇವಿ ಅಂತ ನಾವು ಯಾರು ಪರ್ಮಿಟ್ ತಗೊಂಡು ಬಂದಿಲ್ಲ. ಹುಟ್ಟಿ ಬಂದ ಮೇಲೆ ನಮ್ಮ ಹೊರೆ ಅರಿತು ನಾವು ಜೀವನ ಸಾಗಿಸ್ಬೇಕು, ಕಲಿಬೇಕು, ದುಡಿಬೇಕು. ದುಡ್ಡು ಕೊಟ್ರನ ಅನ್ನ ಸಿಗುತ್ತದ, ದುಡ್ಡು ತಿನ್ಲಿಕ್ ಬರುವುದಿಲ್ಲ, ಅನ್ನಕ್ಕ ದುಡ್ಡು ಬೇಕು, ದುಡಿಬೇಕು, ಕಲಿಬೇಕು. ಅದಕ್ಕ ನಾ ದೇವರಿಗೆ ಬೇಡ್ಕೊಳ್ತೆ, ಪರಮಾತ್ಮ ದುಡಿಯೋ ಕೈಗಳಿಗೆ ಕೆಲಸ ಕೊಡು. ಸುಮ್ಮನೆ ಎಲ್ಲರೂ ತಿನ್ಲಿಕ್ ಹಾಕ್ತಾರ ಅಂತ ಅಪಚನಾಗೋ ತನಕ ತಿಂದು ಸಾಯ್ಬಾರ್ದು, ದುಡಿಬೇಕು.
1: ನೋಡ್ರಿ ಎಷ್ಟು ಅರ್ಥಪೂರ್ಣವಾದ ಮಾತು ಅಂದ್ರೆ, ಪ್ರತಿ ಒಂದು ಕಡೆಗೆ ನೀವು ಈ ಬೇಂದ್ರೆ ಅವರ ಕಾರ್ಯಕ್ರಮ ಕೊಡಬೇಕಾದಾಗ ಅದಕ್ಕೆ ಅಂತ ವಿಶೇಷ ಸ್ಕ್ರಿಪ್ಟ್ ಅನ್ನ ತಯಾರು
0: ಮಾಡಿ
1: ಸಂದರ್ಭ ಅನುಸಾರವಾಗಿ,
0: ಹೌದು,
1: ಆಮೇಲೆ ಅದಕ್ಕೆ ಪರ್ಮಿಷನ್
0: ಹೌದು ಹೌದು. ಏನಂದ್ರೆ ಒಂದು ನಮ್ಮ ಮಾತುಗಳನ್ನ ಆಡುವ ಹಕ್ಕು ನಮಗಿಲ್ಲ, ಅವರದೇ ಎಷ್ಟೋ ಸರಿ ವಾಮನ್ ಬೇಂದ್ರೆ ಅವರೇ ಸ್ಕ್ರಿಪ್ಟ್ ಕೊಟ್ರು. ಒಂದು ರೆಫರೆನ್ಸ್ ನಾ ಹೇಳಲಿಕ್ಕೆ ಬೇಕು, ಬೇಂದ್ರೆ ಅವರು ಒಳ್ಳೆ ಒಬ್ಬ ಕಾರ್ಯಕ್ರಮ ಅವರ ಶಿಷ್ಯ ಸಾಹಿತಿ ಸನ್ನಿಧಿ ಕರೆಸ್ತಾರೆ, ಆಮೇಲೆ ಮುಂದಿನ ಕಾರ್ಯಕ್ರಮ ಬೇರೆ ಇರ್ತದೆ, ಆದ್ರೆ ಬೇಂದ್ರೆ ಅವರಿಗೆ ಏನಾ ಒಂದ್ ಸ್ವಲ್ಪ ಸೋಲಾಪುರಕ್ಕೆ ಹೋಗ್ಬೇಕು, ರಿಸರ್ವೇಶನ್ ಮಾಡಿಸ್ಬಿಡು ಅಂತ ಅವರು ಟ್ರೈನ್ ರಿಸರ್ವೇಶನ್ ಮಾಡ್ತಾರ. ಬೇಂದ್ರೆ ಅವ್ರು ಎದುರಿಗೆ ಬರ್ತಾರ, ಅವ್ರು ಬೇಂದ್ರೆ ಅವ್ರ ಕ್ಷಮ ಮಾಡ್ರಿ, ನಿಮಗೆ ಲೋವರ್ ಬರ್ತ್ ಸಿಗ್ಲಿಲ್ಲ, ಟ್ರೈನ್ ದೊಳಗ ಅಪ್ಪರ್ ಬರ್ತ್ ಸಿಕ್ಕದ, ಏನ್ ತಿಳ್ಕೊಬೇಡ್ರಿ.
2: ಅಲ್ಲೋ ಹುಚ್ಚ, ಹುಟ್ಟಿದ ಮೇಲಿಂದ ಸಾಯೋ ತನಕ ಅಪ್ಪರ್ ಬರ್ತ್ ಬೇಕು, ಅಪ್ಪರ್ ಬರ್ತ್ ಬೇಕು ಅಂತ ಮನಸ್ಸಿಗೆ ಚಡ್ಪಡಿಸ್ತಿರ್ತಾನ. ನೀ ಅನಾಯಾಸ ನನಗ ಅಪ್ಪರ್ ಬರ್ತ್ ಸಿಕ್ಕದ ಅಂದ್ರೆ ನಾಯಾಗ ಬ್ಯಾಡ ಅಂದ್ಲು ಮರಾಯ, ಆರಾಮ್ ಮಲ್ಕೊಂಡು ಹೋಗ್ತೇನೆ, ಏನು ಕಾಚಿ ಮಾಡಬೇಡ.
1: ಅವರು ಆಡಿದ ಮಾತುಗಳನ್ನೇ ನೀವು ತಗೊಳ್ತೀರಿ ಅಂದ್ರೆ ಇದಕ್ಕೆ ಒಂದು ಆಳವಾದ ಅಧ್ಯಯನ ಬೇಕು.
0: ಹೌದು ಹೌದು ಹೌದು, ಅದಕ್ಕೆ ನಾ ಪುಸ್ತಕಗಳನ್ನು ಹುಡುತ್ತಿದ್ದೆ, ಅವರ ಸಮಗ್ರ ಗ್ರಂಥಗಳನ್ನು, ಆಮೇಲೆ ಸುರೇಶ್ ಕುಲಕರ್ಣಿ ಸರ್ ಬರೆದಂತಹ ಎಷ್ಟೋ ಪುಸ್ತಕಗಳು, ಅವನ್ನೆಲ್ಲ ರೆಫರ್ ಮಾಡಿನ ಒಂದು ಸ್ಕ್ರಿಪ್ಟ್, ಯಾಕಂದ್ರೆ ಅವರ ಮಾತು ಉಳಿದವರ ಮನ ಮುಟ್ಟಬೇಕು. ಒಂದು ಇನ್ನೊಂದು ಬೇಂದ್ರೆ ಅವರ ಮಾತುಗಳನ್ನು ಹೇಳಿ ನಾನು ಮುಗಿಸ್ತೇನೆ.
2: ಭಗವಾಗಿ ಚಂದಪ್ಪನ ಕರ್ಕೊಂಡು ಭೂಮಿ ತಾಯಿ ಸೂರ್ಯನ ಪ್ರದಕ್ಷಿಣೆ ಹಾಕೆ ಹಾಕ್ತಾಳ, ಹಾಕೆ ಹಾಕ್ತಾಳ, ಮಳಿ ಇಲ್ಲ, ಚಳಿ ಇಲ್ಲ, ಬಿಸಿಲಿಲ್ಲ, ಏನಿಲ್ಲ. ಪಾಪ ಬಗಲಾಗ ಕರ್ಕೊಂಡ್ ಹಂಗ ಪ್ರದಕ್ಷಿಣೆ ಹಾಕಿ ಹಾಕ್ತಾಳ, ಹಾಕಿ ಹಾಕ್ತಾಳ. ಸೂರ್ಯ ಕೇಳ್ದ ಮಾರಾಳ, ನನಗೆ ಯಾಕೆ ಪ್ರದಕ್ಷಿಣೆ ಹಾಕ್ತೀಯವ. ಅವಾಗ ಭೂಮಿ ತಾಯಿ ಹೇಳ್ತಾಳ, ಸೂರ್ಯದೇವ ನನ್ನ ಮೇಲೆ ಬದುಕವ್ರೆಲ್ಲ ಒಬ್ಬರನ್ನೊಬ್ಬರು ತಿಂದು ಬದುಕಲಿಕ್ಕತ್ತಾರು, ಒಬ್ಬರಿಗೊಬ್ರು ತಿಳಿದು ಬದುಕು ಬುದ್ಧಿ ಕೊಡೋ ಸೂರ್ಯದೇವ ಅಂತ ನಮ್ ಚಂದಪ್ಪನ ಬಗಲಾಗಿ ಇಟ್ಟುಕೊಂಡು ನಿನ್ ಪ್ರದಕ್ಷಿಣೆ ಹಾಕ್ಲಿಕ್ಕತ್ತೇನಿ. ಎಲ್ಲರಿಗೂ ಒಬ್ಬರನ್ನೊಬ್ಬರು ತಿಳಿದು ಬದುಕು ಬುದ್ಧಿ ಕೊಡು ಅಂದ್ರೆ ಎಲ್ಲಾರು ಶಾಂತಿಯಿಂದ ಬದುಕ್ತಾರ.
1: ಅಂದ್ರೆ ಈ ಆಯ್ಕೆ ಕೂಡ ಬಹಳ ಬುದ್ಧಿವಂತಿಕೆಯನ್ನ ಒಳಗೊಂಡಿರ್ತದೆ. ಯಾಕಂದ್ರೆ ಪ್ರಸ್ತುತ ಸಮಾಜ, ಪ್ರಸ್ತುತ ಪರಿಸ್ಥಿತಿಗೆ ಅವರ ಡೈಲಾಗ್ಗಳು ಆಗಿನ ಕಾಲದಲ್ಲೇ ಅವರು ಹೇಳಿದ್ದು, ಅವನೊಂದ್ ಸ್ವಲ್ಪ ಆಯ್ಕೆ ಮಾಡಿಕೊಂಡು ತಾವು ಮಾಡ್ತಿದ್ರಿ. ಕವನ ವಾಚನ ಕೂಡ ಬೇಂದ್ರೆ ಅವ್ರದ್ದು ವಿಶಿಷ್ಟ ಶೈಲಿ. ಅವ್ರದ್ದೊಂದು ಮರಾಠಿ ಮಿಶ್ರಿತ ಕನ್ನಡದೊಳಗ ಅವರೇ ಬರೆದ ಕವನವನ್ನ ಅವರು ಬಹಳ ಸುಂದರವಾಗಿ ವಾಚನ ಮಾಡ್ತಿದ್ರು.
0: ಹೌದು ಹೌದು ಹೌದು.
3: ತುಮ್ ತುಮ್ ತುಮ್

0: மையொழகிருவ மூலி முடிவு மூடி வந்தித்த அடிமுடி கூடி நடுவன் செல்லாம் முழுகிசி விட்டுத்த தங்கி துண்டி வந்தித்து.
1: ಅದರೊಳಗ ದೇಹ ಭಾವನೆ ಮರೆತಿದ್ದರವರು. ಅವರ ಬರದ ಕವನವನ್ನ ಎಲ್ಲರ ಎದುರಿಗೆ ದೃಶ್ಯ ಮಾಧ್ಯಮದೊಳಗೆ ಸಹಿತ ತೋರಿಸುವಂತಹ ಸಾಮರ್ಥ್ಯ ಅವರಿಗಿತ್ತು. ಅವರು ಹೇಳಿದ ಒಂದು ಒಲವಿನ ಬದುಕು, ಪ್ರೀತಿಯ ಜೀವನ ನಾವು ನಡೆಸಿದ್ರೆ ಬಹುಶಃ ನಾವೆಲ್ಲ ನಮ್ಮ ಜೀವನ ಎಲ್ಲ ಸುಖಮಯ ಆಗ್ತದ ಅಂತ ಹೇಳಿ ನನಗೆ ಅನಿಸ್ತದೆ. ಮೇಡಮ್,
2: ಉಮೇಶ್ ನಾಯ್ಕ ಅವರ ಒಟ್ಟು ನಾಟಕದ ಪ್ರವೃತ್ತಿ ಹವ್ಯಾಸ ಇದರ ಜೊತೆ ಜೊತೆಗೆ ಬಹಳ ಖುಷಿ ಜೀವನ ನಿಮ್ದು.
1: ಹೌದೌದು, ಅಂದ್ರೆ ಸಾಧಾರಣ ಬೆಲ್ ಇದ್ರಷ್ಟನ ಇರಿ ಬರ್ತಾವ. ನಾನು ಖರೇನೆ ಹೇಳ ನಿಮ್ಗೆ, ಜ್ವಾಯ್ ಅಂತ ಮಾರಿ ಹಾಕೊಂಡಿರೋದು ಒಟ್ಟ ಸಿಗೋದು, ಆರಾಮ್ಸಿ ನಕ್ಕೋತ ಇರೋದು, ಎಲ್ಲಾ ಜೋಡ ಹುರುಪ್ಲೇ ಇರೋದು, ಸಣ್ಣ ಹುಡುಗರು ಸಣ್ಣ ಹುಡುಗ ನಾನು ಏಂಟಂತಾಳ ಎಷ್ಟು ಒದ್ರಾಡ್ತೀರಿ ಇಲ್ಲ ನಾ ಮಾತಾಡ್ತೀನಿ ಅದು ನಿನ್ಗೆ ಒದ್ದಾಡ್ದಂಗೆ ಕೇಳ್ತದೆ.

0: ಅದರ ಪ್ರೀತಿಯಿಂದ ಇದ್ರ ಜೀವನ ನಾವು ಆರಾಮಾಗಿರ್ಬೋದು, ಎಲ್ಲಾರು ನಕ್ಕೋತ ಇರೋಣ ಅಂತಷ್ಟ.
1: ನಿಜ ನಿಜ. ಅಂದ್ರೆ ಮನುಷ್ಯನಿಗೆ ಜೀವನದೊಳಗ ವೃತ್ತಿ ಪ್ರವೃತ್ತಿ ನಿವೃತ್ತಿ ಇವೆಲ್ಲ ಅನಿವಾರ್ಯ. ಹಂಗಾಗಿ ನಿವೃತ್ತಿ ಬಂದ ಮೇಲೂ ಕೂಡ ಖುಷಿಯಿಂದ ಇರುವುದಲ್ಲ, ಅದು ಬಹಳ ಮುಖ್ಯ.
0: ಹಂಗ ಇರಬೇಕು. ಮತ್ತ ಆದಷ್ಟು ಮನಿ ಕೆಲಸ ಮಾಡ್ತೇನೆ, ಆರಾಮ್ಸಿರು ಫಸ್ಟ್ ಕ್ಲಾಸ್ ಕೆಲಸ ಅಂದ್ರೆ ರೇಡಿಯೋ ಕೇಳ್ತೇನೆ. ಮುಂಜಾನೆ ನನ್ನ ಹೆಂಡತಿ ಕಿರಿಕಿರಿ ಆಗುದಿಲ್ಲ, ನಾ ಬ್ಯಾರೆ ಕಡೆ ಮಾರ್ಕೊಂಡು ಆರಾಮ್ಸಿರು ಮುಂಜಾನೆ ರೇಡಿಯೋ ಹಚ್ಚಿ ವಂದನಾ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮ ಕೇಳಿ, ಸಂಜೆ ಮುಂದ್ ಸಹಿತ ಕೇಳಿ, ಯಾವಾಗ ಬೇಕಾವಾಗ ರೇಡಿಯೋ ಹಚ್ಚಿಕೊಂಡು ಕೇಳಿ, ಆರಾಮಿದ್ದು ಸಂಜೆ ಮುಂದಾದ್ರೂ ವಾಕಿಂಗ್ ಒಟ್ಟ ಆರಾಮ್ ನೋಡಿ, ಹೆಚ್ಚು ಮಲಗ್ತೇನೆ, ಆರಾಮ್ಸಿರು ತಗೊಂಡಿರ್ತೀವಿ, ಬಹಳ ಏನು ದೇಹ ತ್ರಾಸ ತಗೊಳಾರ್ದಂಗ ಆರಾಮಿದ್ದೀವಿ. ರಮ್ಮ ಹೇಳ್ತಿ ಮಾತು ಮಾತ್ರ ಕೇಳ್ತೇನೆ, ಯಾಕಂದ್ರೆ ಅದ್ ಇಂಪಾರ್ಟೆಂಟ್ ರೀ. ನಿವೃತ್ತಿ ಆದ್ಮೇಲೆ ಅಕಿನೇ ನಮಗ್ ಭೋಜೇಶು ಮಾತಾ, ಆ ಪ್ರಕಾರ ನಮ್ದು ಆನಂದದ ಜೀವನ
1: ನೋಡ್ರಿ. ಇಲ್ಲಿ ನಾವು ಕಲಿಬೇಕಾದದ್ದು ಏನು ಅಂದ್ರೆ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ.
0: ಏನ್ ಹೇಳ್ತಾ ಕೇಳಿ ಹೋದ ಬರೋಬ್ಬರಿ ಆರಾಮ್ಸಿ ಜೀವನ ನೋಡ್ರಿ, ಯಾವ್ದಕ್ಕೂ ತಕರಾರು ಮಾಡಂಗ.
1: ನಿಮ್ಮ ಗೆಳೆಯರ ಸಂಪತ್ತು ಕೂಡ
0: ಖರೇನ ಖಾಸ್ ಗೆಳೆಯಂದ್ರ ಇದ್ದಾರ. ಈಗ ಏನಾಗಿದ್ರಿ, ಒಬ್ಬ ಗೆಳೆಯ ಬೆಂಗಳೂರು, ಒಬ್ಬವ ಶಿರ್ಸಿಗಿದ್ದ ಇಲ್ಲಿ ಬಂದಾನ, ಒಬ್ಬವ ಕೊಲ್ಲಾಪುರ, ಹಿಂಗ್ ಬೇರೆ ಬೇರೆ ಕಡೆ ಗೆಳೆಯರಿದ್ದಾರೆ. ಆದ್ರೂ ಆ ಹಳೆ

0: ಪ್ರಕಾರ ನಮ್ದು ಆನಂದದ ಜೀವನ
1: ನೋಡ್ರಿ. ಇಲ್ಲಿ ನಾವು ಕಲಿಬೇಕಾದದ್ದು ಏನು ಅಂದ್ರೆ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ.
0: ಏನ್ ಹೇಳ್ತಾ ಕೇಳಿ ಹೋದ ಬರೋಬ್ಬರಿ ಆರಾಮ್ಸ ಜೀವನ ನೋಡ್ರಿ, ಯಾವ್ದಕ್ಕೂ ತಕರಾರು ಮಾಡಂಗ.
1: ನಿಮ್ಮ ಗೆಳೆಯರ ಸಂಪತ್ತು ಕೂಡ
0: ಖರೇನ ಖಾಸ್ ಗೆಳೆಯಂದ್ರಿದ್ದಾರೆ. ಈಗ ಏನಾಗಿದ್ರಿ, ಒಬ್ಬ ಗೆಳೆಯ ಬೆಂಗಳೂರು, ಒಬ್ಬವ ಶಿರ್ಸಿಗಿದ್ದ ಇಲ್ಲಿ ಬಂದಾನ, ಒಬ್ಬವ ಕೊಲ್ಲಾಪುರ, ಹಿಂಗ್ ಬೇರೆ ಬೇರೆ ಕಡೆ ಗೆಳೆಯರಿದ್ದಾರೆ. ಆದ್ರೂ ಆ ಹಳೆ ಚಡ್ಡಿ ದೋಸ್ತರಿಂದ ಯಾವಾಗಾರ ಕೂಡ್ತೀವಿ, ಉಳಿದ ಗೆಳೆಯರು ಎಲ್ಲ ಕೂಡ್ತೀವಿ. ಒಂದು ಧಾರವಾಡ ಅಂದ್ರೆ ಸಾಂಸ್ಕೃತಿಕ ನಗರ, ಎಲ್ಲಿ ಬೇಕಾದಲ್ಲಿ ಕಾರ್ಯಕ್ರಮ ಇರ್ತಾವ, ಕೇಳಿ ಅರ್ಧ ತಾಸ ತಾಸ ಕೂಡಿ ಎದ್ದು ಬಿಡೋದು. ಮತ್ತೆ ಧಾರವಾಡದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಯಾವ ಊರಾಗೂ ಸಿಗೋದು.
1: ಆಮೇಲೆ
0: ಹಂಗಾಗಿ ಹೋಗ್ತೀವಿ, ಇಲ್ಲಿ ನಮ್ಮ ಮನೋರ್ ಗ್ರಂಥಮಾಲ ಆಟದೊಳಗಿರ್ತದ, ನಿಮ್ ಎಲ್ಲೋ ನಿಮ್ ಕಾರ್ಯಕ್ರಮ ಆಕಾಶವಾಣಿಯಿಂದ ಸಹಿತ ಕಾರ್ಯಕ್ರಮಗಳು ಇಲ್ಲಿ ಇರ್ತಾವ. ಎಲ್ಲಾ ಕಡೆ ಅಟೆಂಡ್ ಆಗಿ ಹೆಂಡತಿ ಕಡೆ ಒಂದ್ ಚೀಟಿ ಗೇಟ್ ಪಾಸ್ ತಗೊಂಡ್ವಿ ಅಂದ್ರೆ ಹೋಗ್ಬಿಡ್ತೀವಿ, ಮುಂದೆ ಯಾವಾಗ ಹೋಗ್ಲಿ ಯಾಕ ನಮ್ಮ ಮನೆಗೆ.
1: ಎಷ್ಟು ನೇರ ದಿಟ್ಟವಾಗಿ ಮಾತಾಡಿ,
0: ದಿಟ್ಟಲ್ರಿ ಸಹಜ ನಡೆಯೋದು. ಎಲ್ಲಿ ದಿಟ್ಟಿರಿ ಮೇಡಮ್, ದಿಟ್ಟು ದಿಟ್ಟು ಹೇಳ್ತೀನಿ. ಅದ್ರ ಆನಂದದ ಜೀವನ ಮೇಡಮ್,
1: ಈ ಆನಂದವನ್ನ
0: ಅನುಭವಿಸೋದೇಲ್ಲ.
1: ಇದು ನಿಜವಾಗ್ಲೂ ಬಹಳ ಖುಷಿಯಾದಂತ ವಿಷಯ ಉಮೇಶ್ ಅವರ. ಬಹಳ ಸಂತೋಷ ಆಯ್ತು ಉಮೇಶ್ ಅವರ. ನಿಮ್ಮ ಸಂಸಾರ ಸುಖ ಸಾಗರ ಇದು ಹಿಂಗ ನಿರಂತರವಾಗಿ ಮುಂದುವರಿಲಿ. ನಿಮ್ಮ ಈ ನಗು, ಉತ್ಸಾಹ, ಪ್ರೀತಿ ಕೊನೆಯ ತನಕನು ಹಿಂಗ ಇರಲಿ. ದೇವರು
0: ಧನ್ಯವಾದಗಳು.
1: ಆಯುರ ಆರೋಗ್ಯವನ್ನ ಕೊಡಿ.
0: ಧನ್ಯವಾದಗಳು.
1: ಅವಾಗವಾಗ ನಗಸ್ಲಿಕ್ಕೆ ಆಕಾಶವಾಣಿಗೆ ಬರ್ತಾ ಇರ್ರಿ,
0: ಎಲ್ಲಾರು ಕೂಡ ನಗೋಣ.
1: ಯಾಕಂದ್ರೆ ನಗು ಅಪರೂಪ ಆಗಿದೆ.
0: ಅಪರೂಪ ಅದಕ್ಕೆ ಬೇಂದ್ರೆ ಅವ್ರು ಹೇಳ್ತಾರ, ನಗ್ರಿ ನಗಿ ಒಳಗೆ ಹೊಗಿ ಬೇಡ ಅಂತ. ಇನ್ನೊಬ್ರು ಬಿದ್ದಾಗ ನಗಬೇಡ ಅಂತ. ಖುಷಿಯಿಂದ ನಗೋಣ, ಇನ್ನೊಬ್ಬರ ಮುಖದ ಮೇಲೆ ನಗು ಕಾಣೋಣ, ನಾವೆಲ್ಲ ನಗನಗ್ತಾ ಬಾಳೋಣ. ನನ್ನ ಆಕಾಶವಾಣಿಗೆ ಕರೆಸಿದ್ರಿ, ಆಕಾಶವಾಣಿ ನಭವಾಣಿ, ನಮ್ಮ ನಿಮ್ಮೆಲ್ಲರ ವಾಣಿ, ಎಲ್ಲರಿಗೂ ಆಗಲಿ ಅಮೃತವಾಣಿ. ನಮಸ್ಕಾರ.
1: ನಮಸ್ಕಾರ.
2: ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಇದುವರೆಗೂ ಕಲಾವಿದ, ಬಾನುಲಿ ಪ್ರೇಮಿ ಉಮೇಶ್ ನಾಯಕ್ ಅವರೊಂದಿಗೆ ನಡೆಸಿದ ಮಾತು ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್.
3: ಬಾನುಲಿಯ ಭಿತ್ತಿಯಿಂದ 90 ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ.
4: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ 9:25.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗುರುದೇವ್ ಇದರ ಮೂರು ಶಾಖೆಗಳಾದ ಧಾರವಾಡ, ಗದಗ್, ಬೆಳಗಾವಿಯಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ.
2: ಸುಸಜ್ಜಿತ ಕ್ಲಾಸ್ ರೂಮ್ ಮತ್ತು ಲ್ಯಾಬೋರೇಟರೀಸ್, ಶುಚಿ ರುಚಿ ಊಟದ ಜೊತೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ,
1: ನಿಖರವಾದ ಫಲಿತಾಂಶ, ಡೈಲಿ ಟೆಸ್ಟ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ ಜೊತೆಗೆ
2: ನೀಟ್, ಜೆಇಇ, ಕೆಸಿಇಟಿ, ಎನ್ಡಿಎ ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ,
1: ಎಸ್ಎಸ್ಎಲ್ಸಿಯಲ್ಲಿ 618ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 2 ವರ್ಷಗಳ ಉಚಿತ ಶಿಕ್ಷಣ.
2: ಸಂಪರ್ಕಿಸಿ 9884525226 9845356442.
3: They say the view from the top changes everything, but for a few the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th 2026. Visit afcat.edcil.co.in and take the first step toward the blue.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
7: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827.

0: நம்ம டோல் ஃப்ரீ நம்பர் 0796-999-1827.
1: ಶ್ರೋತೃ ಬಾಂಧವರೇ, ನಯನ ದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15
2: ಇದೇ ದಿನ ರಾತ್ರಿ 9:15
1: ಕೇಳಲಿದ್ದೀರಿ. ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ.
3: ಆತ್ಮೀಯ ಕೇಳುಗರೇ,
4: ಸಿನಿಮಾ
3: ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ವಿಜ್ ನಂದನಾ.
4: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
3: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನಾ.
4: ಭಾರಿ ಸಿನಿಮಾ.
3: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
5: ಜಗದ ಜನರಂಜನೀಯ.
3: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.

ಕೇಳುವರೆ, ಇಂದು ಬೆಳಗ್ಗೆ 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ ಪ್ರಸಾರವಾಗುವುದು. 9:30 ಸಿನೆಕ್ವಿಜ್ ನಂದನ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಜಿ ಸುರೇಖಾ ಸುರೇಶ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನ್ಮೋಲ್ ಗೀತ್ ಇಂದು ಬೆಳಗ್ಗೆ 10:30 ಪ್ರಸ್ತುತಿ ರಾಖಿ ಹಾನ್ಗಲ್, ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣಿಕ್. ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ 11:00. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರೂಪಣೆ ಹಾಗೂ ಸಹಕಾರ ರಜನಿ ಜೆಆರ್. ಇದು ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆಗಳು ಮತ್ತು ಅಪನಂಬಿಕೆಗಳು, ಈ ಕುರಿತು ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಇದು ರಾಯಚೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಪ್ರಗತಿಪಥ 11:00 ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಎಸ್ ಎ ಗದ್ದನ್ಕೆರಿ. ಇದು ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:20 ರಾಮದುರ್ಗ ತಾಲೂಕು ನರಸಾಪುರದ ಮಲ್ಲಪ್ಪ ಗುಳಪ್ಪ ಹಳೆತೋರ್ಗಲ್ ಹಾಗೂ ಸಂಗಡಿಗರಿಂದ ಒಡುಬುಗಳನ್ನು ಕೇಳುತ್ತೀರಿ. ಶ್ರೋತೃಗಳ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಇಂದು ಮಧ್ಯಾಹ್ನ 1:30. 2:40 ಎಳೆಯರ ಬಳಗ ಕಾರ್ಯಕ್ರಮದಲ್ಲಿ ಜಿಪಿ ರಾಜರತ್ನಂ ಅವರು ರಚಿಸಿದ ಗೀತೆಯನ್ನು ಕಲಿಯುತ್ತಾರೆ ಕಲ್ಕೇರಿ ಸಂಗೀತ ಶಾಲೆಯ ಮಕ್ಕಳು.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಸುಗಮ ಸಂಗೀತ ಕಾರ್ಯಕ್ರಮ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ಸ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
0: ಈಗ ವಿಜಯ ಕಿಶೋರ್ ಅವರು ಹಾಡಿರುವ ಸುಗಮ ಸಂಗೀತವನ್ನು ಕೇಳೋಣ. ಮೊದಲಿಗೆ ಬಸವೇಶ್ವರರ ವಚನ.

ಇದುವರೆಗೆ ವಿಜಯ ಕಿಶೋರ್ ಅವರು ಹಾಡಿರುವ ಸುಗಮ ಸಂಗೀತವನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ. ಮೊದಲಿಗೆ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರು ಹಾಡಿರುವ ವಾದಿರಾಜರ ಕೃತಿ.

0: ಆತ್ಮೀಯ ಕೇಳುಗರೇ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನಾ.
1: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
2: ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ

ಮೂವೀಸ್ ನಂದನ. ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 9:30 ಸಿನೆಕ್ವಿಜ್ ನಂದನ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಜಿ ಸುರೇಖಾ ಸುರೇಶ್. ನೀವು ಕರೆ ಮಾಡಲು ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 244-344-14 ನಮ್ಮ STD ಕೋಡ್ ಸಂಖ್ಯೆ 0836. ಅರ್ಪಣ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ರೇವತಿ ರಾಘವೇಂದ್ರ ಅವರು ಹಾಡಿರುವ ಪುರಂದ್ರದಾಸರ ಕೃತಿ ಕೇಳೋಣ.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಸಿನೆಕ್ವಿಜ್ ನಂದನ ನೇರ ಫೋನ್ ಇನ್ ಕಾರ್ಯಕ್ರಮ.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ನಿಂದ. ಸಿಕ್ಬಿದ್ರು
3: ಅಪರಿಚಿತ ಆಪ್ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
6: ಅಲ್ಟಿಮೇಟ್ ಗೋಲ್ ಎಕ್ಸಾಮ್ ಕೆ ನಂಬರ್ ನಹೀ ಹೋ ಸಕ್ತಾ ಹೈ, ಅಲ್ಟಿಮೇಟ್ ಗೋಲ್ ಸಂಪೂರ್ಣ ಜೀವನ ಕೆ ವಿಕಾಸ್ ಕಾ ಹೋನಾ ಚಾಹಿಯೆ.
5: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
7: हार्ट फिशर के बंदागा एक्सपीरियंस मेक्स ऑल द डिफरेंस. 25 इयर्स लेगेसी ओंदिगे नारायणा हेल्थ सिटी एक्सपर्ट अडल्ट एंड पीडियाट्रिक कार्डियक स्पेशलिस्ट अन्नु जोतेगे तंदिदे. अड्वांस टेक्नोलॉजी मत्तु प्रूवन आउटकम्स, प्रिवेंटिव हार्ट चेकअप्स निंद मोस्ट कॉम्प्लेक्स कार्डियक कंडीशंस वरेगे ಯಾವುದೇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800-309-0309. ಟೇಕ್ ಕೇರ್.
8: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
9: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
8: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ

0: ಸಿನಿ ಕ್ವಿಜ್ ನಂದನ ನೇರ ಫೋನ್ ಇನ್ ಕಾರ್ಯಕ್ರಮ.
1: ನಮ್ಮ ಸಿನಿಮಾ ಭಾರಿ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
0: ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಜಿ ಸುರೇಖಾ ಸುರೇಶ್.

ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಸಿನಿಕ್ವಿಜ್ ನಂದನಾ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಈ ಕಾರ್ಯಕ್ರಮದಲ್ಲಿ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ. ಸರಿಯಾಗಿ ಯಾರು ಉತ್ತರಿಸ್ತೀರಿ ಅವರ ಇಷ್ಟದ ಗೀತೆ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತದೆ. 1920ರ ದಶಕದ ಅಂತ್ಯದಲ್ಲಿ ಕನ್ನಡ ಚಲನಚಿತ್ರ ಇತಿಹಾಸ ಆರಂಭ ಆಯಿತು. ಮುಖ್ಯ ಸಿನಿಮಾಗಳಿಂದ ಹಿಡಿದು ಸಾಹಿತ್ಯಾಧಾರಿತ ಚಿತ್ರಗಳು, ದಂಥ ಕಥೆಗಳ ಯುಗ, ಇವತ್ತು ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವಂತಹ ಕೆಜಿಎಫ್ ಮತ್ತು ಕಾಂತಾರ ಚಿತ್ರಗಳವರೆಗೆ ಕನ್ನಡ ಚಲನಚಿತ್ರ ಕ್ಷೇತ್ರ ಹಲವಾರು ಮೈಲಿಗಲ್ಲುಗಳನ್ನು ದಾಟಿ ಬಂದಿದೆ. ಈ ಹಲವಾರು ಮೈಲುಗಲ್ಲುಗಳಲ್ಲಿ ಜೊತೆಯಾದವರು ಕನ್ನಡ ಚಿತ್ರರಂಗದ ರಸಿಕರು. ಹಾಗಾಗಿ ಸಿನಿಕ್ವಿಜ್ ನಂದನ ಕಾರ್ಯಕ್ರಮದ ಮೂಲಕ ಚಂದನವನದ ಸಿಂಗಾರವನ್ನು ಮತ್ತಷ್ಟು ಹೆಚ್ಚು ಮಾಡೋಣಂತ ಅಂತ ಹೇಳ್ತಾ ಸಿನಿಮಾ ರಂಗು ಹಾಡಿನ ಗುಂಗು ಸಿನಿಕ್ವಿಜ್ ನಂದನಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಕೇಳುಗರೆ, ನಮ್ಮ ಜೊತೆಗೆ ತಾಂತ್ರಿಕ ಸಹಕಾರದಲ್ಲಿ ದೀಪಾ ಬೈಜು ಮತ್ತು ನಾಗರಾಜ್ ಭಟ್ ಅವರಿದ್ದಾರೆ. ಜೊತೆಗೆ ಸಹಕಾರಕ್ಕಾಗಿ ಅಪೂರ್ವ ಕುಲಕರ್ಣಿಯವರು. ಕೇಳುಗರೆ, ಸಿನಿಕ್ವಿಜ್ ನಂದನ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಲು ಬಳಸಬಹುದಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.

0: ಸಿನಿಮಾ ಕ್ವಿಜ್ ನಂದನ ಕಾರ್ಯಕ್ರಮಕ್ಕೆ ಕರೆಗಳು ಸಾಕಷ್ಟು ಬರ್ತಾ ಇದ್ದಾವೆ. ಮೊದಲ ಸುತ್ತು ಕೆಲವು ಪ್ರಶ್ನೆಗಳು ನೋಡೋಣ, ಯಾರ್ದು ಮೊದಲ ಕರೆ ಅಂತ ಹೇಳಿ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಯಾರ್ ರೀಪ ಮಾತಾಡ್ತಿರೋದು? ಓ, ಸಂಪದ ಅವರು. ನೋಡ್ರಿ, ನಮ್ಮ ಹೊಸ ಕಾರ್ಯಕ್ರಮ ಸಿನಿ ಕ್ವಿಜ್ ಗೆ ಫಸ್ಟ್ ಕರೆ ನಿಮ್ದೇ. ತುಂಬಾ ಖುಷಿ ಆಗ್ತಾ ಇದೆ ನಮ್ಗೂ ಕೂಡ. ಈಗ ನಾನು ಒಂದು ಪ್ರಶ್ನೆಯನ್ನ ನಿಮ್ಗೆ ಕೇಳ್ತೀನಿ. ಕನ್ನಡದ ಮೊದಲ ವಾಕ್ ಚಿತ್ರ ಯಾವುದು ಅಂತ ಹೇಳಿ ನೀವು ನಮ್ಗೆ ತಿಳಿಸ್ಬೇಕು. ನಿಮಗೆ ಓ ಸಮಯವನ್ನು ತೆಗೆದುಕೊಳ್ಳದೇನೆ ಉತ್ತರವನ್ನ ಕೊಟ್ಬಿಟ್ರಲ್ಲ ಸಂಪದ, ತುಂಬಾ ಖುಷಿ ಆಯ್ತು. ನಿಮ್ಮ ಇಷ್ಟದ ಗೀತೆ ಯಾವುದು?
1: ನಮ್ಮ ಇಷ್ಟದ ಗೀತೆ ಪವರ್ ಫಿಲ್ಮ್ ಪುನೀತ್ ರಾಜ್ಕುಮಾರ್ ಅವ್ರಿದೆ ಅಲ್ಲ, ಪವರ್ ಆಫ್ ಯೂತ್ ಅಂತ ಸಾಂಗ್ ಇದೆ ಅಲ್ಲ ಮೇಡಮ್, ಪವರ್ ಆಫ್ ಯೂತ್ ಅಂತ ಹೇಳಿ ಒಂದು ಹಾಡಿದೆ ಅಲ್ಲ ಪುನೀತ್ ರಾಜ್ಕುಮಾರ್ ಅವ್ರದ್ದು.
0: ಪುನೀತ್ ರಾಜ್ಕುಮಾರ್ ಅವ್ರದ್ದು ಪವರ್ ಆಫ್ ಯೂತ್. ಆಯ್ತು, ಗೀತೆಯನ್ನ ಕೇಳೋಣಂತೆ ಸಂಪದ. ಹೌದಾ, ಕೊಡಿ ಕೊಡಿ. ಹಲೋ ಹೇಳಿ, ಯಾರು ಮಾತಾಡುದು?
2: ನಾನು ಶಾಂಭವಿ.
0: ಶಾಂಭವಿ, ಇದು ಸಿನಿ ಕ್ವಿಜ್ ಕಾರ್ಯಕ್ರಮ ಮಗು.
3: ಶುಭಾಶಯಗಳು ನಿಮ್ಮ ಕಾರ್ಯಕ್ರಮಕ್ಕೆ.
0: ಧನ್ಯವಾದಗಳು. ಗೀತೆಯನ್ನ ಕೇಳ್ಬಿಡೋಣ.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್.

0: ನಮಸ್ತೆ
1: ಮೇಡಮ್. ನಮಸ್ಕಾರ ಮೇಡಮ್.
0: ಯಾರು ಮಾತಾಡುದು?
1: ಸಂಡೂರಿಂದ ಉಮೇಶ್ ಮೇಡಮ್.
0: ಉಮೇಶ್ ಅವರೇ, ನಿಮ್ಗೀಗ ಒಂದು ಪ್ರಶ್ನೆನ ಕೇಳ್ತೀನಿ. ಕನ್ನಡದ ಮೊದಲ ಸಾಮಾಜಿಕ ವಾಕ್ ಚಿತ್ರ ಯಾವುದು? ಇಲ್ಲ, ತಪ್ಪು. ಮುಂದಿನ ಕರೆಯನ್ನು ನೋಡ್ಬಿಡೋಣ.

0: ಹಲೋ ನಮಸ್ತೆ.
1: ಹಲೋ,
0: ಯಾರು ಮಾತಾಡೋದು?
1: ನಾವು ಶಿರೂರಿಂದ ನಿಶಾ ಅಂತಂದು.
0: ಹಾ ಹೇಳಿ ನಿಶಾ. ಕನ್ನಡದ ಮೊದಲ ಸಾಮಾಜಿಕ ವಾಕ್ ಚಿತ್ರ ಯಾವುದು?
1: ಚಲನಚಿತ್ರ ರೀ?
0: ಹಾ,
1: ಮಿತ್ರವಿಂದ ಗೋವಿಂದ.
0: ಇಲ್ಲ, ತಪ್ಪು. ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ಹಾ, ಯಾರು ಮಾತಾಡೋದು?
2: ರಮೇಶ್
0: ನಾಡಗಿರಿ ಅವರೇ. ನಿಮ್ಗೆ ಪ್ರಶ್ನೆ, ಕನ್ನಡದ ಮೊದಲ ಸಾಮಾಜಿಕ ವಾಕ್ ಚಿತ್ರ ಯಾವುದು? ಇಲ್ಲ, ತಪ್ಪು. ಮುಂದಿನ ಕರೆ. ಹಲೋ ನಮಸ್ತೆ.
3: ನಮಸ್ತೆ ಮೇಡಮ್.
0: ಕನ್ನಡದ ಮೊದಲ ಸಾಮಾಜಿಕ ವಾಕ್ ಚಿತ್ರ ಯಾವುದು ಅಂತ ಹೇಳ್ಬೇಕು. ಯಾರು ಮಾತಾಡುದು?
3: ಬಾಲ್ಕು ಡಿಸ್ಟ್ರಿಕ್ಟ್ ಬಿಳಗಿ ತಾಲೂಕು ಕುಂದ್ರಿಗಿಂದ ಮುನ್ನಾ ನದಾಫ್ ಮೇಡಮ್.
0: ಹೇಳ್ರಿ ನದಾಫ್ ಅವರೇ. ಕನ್ನಡದ ಮೊದಲ ಸಾಮಾಜಿಕ ವಾಕ್ ಚಿತ್ರ ಯಾವುದು?
3: ಮೇಯರ್ ಮುತ್ತಣ್ಣ.
0: ಅಲ್ಲ, ತಪ್ಪು. ಮುಂದಿನ ಕರೆ ನೋಡೋಣ. ನಮಸ್ತೆ.
4: ಹಲೋ.
0: ಹಲೋ, ಯಾರು ಮಾತಾಡೋದು?
4: ಜವಾಹರ್ ಸನ್ನೂರ್ ಅಂತ ಹೇಳಿ, ನವನಗರದಿಂದ ಮೇಡಮ್.
0: ಹೇಳಿ, ಕನ್ನಡದ ಮೊದಲ ಸಾಮಾಜಿಕ ವಾಕ್ ಚಿತ್ರ ಯಾವುದು?
4: ಚಂದವಳಿಯ ತೋಟ ಮೇಡಮ್.
0: ಅಲ್ಲ, ತಪ್ಪು ಉತ್ತರ, ತಪ್ಪು ಉತ್ತರ. ಮುಂದಿನ ಕರೆಯನ್ನ ನೋಡೋಣ. ಹಲೋ
5: ನಮಸ್ತೆ,
0: ಯಾರು ಮಾತಾಡೋದು?
5: ಮೇಡಮ್,
0: ಶಿವಲಿಂಗಯ್ಯ. ಕನ್ನಡದ ಮೊದಲ ಸಾಮಾಜಿಕ ವಾಕ್ ಚಿತ್ರ ಯಾವುದು? ಇಲ್ಲ, ಸತಿ ಸುಲೋಚನಾ ಈಗ ಹೇಳಿದ್ವಿ ನಾವು.
5: ಸಾಮಾಜಿಕ
0: ವಾಕ್ ಚಿತ್ರ. ಸರಿಯಾಗಿ ಉತ್ತರ ಹೇಳಿದ್ರಿ. ಸಂಸಾರ ನೌಕೆ. ಸುಮಾರು 33,000 ವೆಚ್ಚದಲ್ಲಿ ಈ ಸಂಸಾರ ನೌಕೆ ಚಿತ್ರ ಆಯ್ತು. ಆದ್ರೆ 2,50,000 ಗಳಿಸ್ತು ಇದು ಈ ಚಿತ್ರ. 1936 ಬಿಡುಗಡೆ ಆದ ಚಿತ್ರ. ಸಾಮಾಜಿಕ ವಾಕ್ ಚಿತ್ರ, ಸಾಮಾಜಿಕ ವಾಕ್ ಚಿತ್ರ. ಓಕೆ, ಯಾವ ಗೀತೆಯನ್ನ ಪ್ರಸಾರ ಮಾಡೋಣ ನಿಮ್ಗೋಸ್ಕರ?
5: ಶ್ರೀಕೃಷ್ಣ ಆಲನಹಳ್ಳಿ ಅವರ ಕಾದಂಬರಿ ಆಧಾರಿತ ಚಿತ್ರ ಪ್ರಸಂಗದ ಗೆಂಡತಿವ ಹಾಡ್ರಿ. ತೇರಾ ಏರಿ ಎಂಬರದಾಗ ಏನ್ ಹೆಸರ್ ನಗತಾನದ್ರ ಆ ಸಾಂಗ್ ಹಾಕ್ಬಿಡ್ರಿ.
0: ಹಾಕೆ ಬಿಡೋಣ. ತೇರಾ ಏರಿ ಬಂದ್ಬಿಟ್ಟಿದಾನೆ ಈಗ ನೇಸರ.
5: ಎಲ್ಲಾ ನಮ್ಮ ಕೇಳುಗರಿಗೋಸ್ಕರ, ತಮಗೂ, ಎಲ್ಲಾ ಸಿಬ್ಬಂದಿಗೂ, ನಮ್ಮ ಮನೆಯ ಕುಟುಂಬದವರಿಗೂ ಕೂಡ ಈ ಗೀತೆ ಕೇಳಿಸ್ತಂತ.
0: ತುಂಬಾ ಧನ್ಯವಾದ, ತುಂಬಾ ಧನ್ಯವಾದ. ಗೀತೆಯನ್ನ ಕೇಳಿ
5: ಮೇಡಮ್.
0: ವೆಲ್ಕಮ್.

0: ಕೇಳಿದ್ರಿ, ನೀವು ನಂದನ ಕಾರ್ಯಕ್ರಮವನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರಿ. ಈಗ ನಾವು ನಂದನವನ್ನ ಸಂದೇಶ ಆಧಾರಿತ ಮಾಡಿದೀವಿ, ಜೊತೆಗೆ ಹಲೋ ನಂದನ ಮಾಡಿದೀವಿ. ಈಗ ಸಿನಿ ಕ್ವಿಜ್ ನಂದನ ಕಾರ್ಯಕ್ರಮವನ್ನು ಶುರು ಮಾಡಿದೀವಿ. ಸೊ ಈಗ ಸೆಕೆಂಡ್ ರೌಂಡ್ ಯಾವ ಥರ ಅಂತಂದರೆ, ನಾನು ಸುಳಿವು ಹೇಳ್ತೀನಿ, ನೀವು ಉತ್ತರವನ್ನು ಹೇಳಬೇಕು. ಈಗ ಮೊದಲನೇ ಪ್ರಶ್ನೆ ಯಾರಿಗೆ ಹೋಗ್ತಾ ಇದೆ ನೋಡೋಣ. ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು ಮಾತಾಡೋದು?
1: ನಾನು ವೆಂಕಟೇಶ್ ತಾಂಬರ್ಪುರಣಿ ಅಂತ ಹೇಳಿ.
0: ಹಾ ಹಾ ಹಾ, ಎಲ್ಲಿಂದ ಮಾತಾಡ್ತಿದ್ರಿ?
1: ನಾನು ಸಂಡೂರಿಂದ ಮಾತಾಡ್ತಾ ಇದ್ದೀನಿ.
0: ಓಕೆ, ನಿಮಗೆ ಈಗ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಉತ್ತರ ಹೇಳಬೇಕು. ರಾಕ್ಷಸನ ಅವತಾರ ಎತ್ತಿದರೆ ಶಿವರಾಜ್ ಕುಮಾರ್.
1: ರಾಕ್ಷಸನ
0: ಅವತಾರ ಎತ್ತಿದರೆ ಶಿವರಾಜ್ ಕುಮಾರ್. ನಿಮಗೆ 10 ಸೆಕೆಂಡ್ ವೇಳೆ ಕೊಡ್ತಾ ಇದ್ದೀನಿ. ಗುರ್ತಾಯ್ತಾ? ಹಲೋ, ಗುರ್ತಾಯ್ತು?
1: ರಾಕ್ಷಸನ ಅವತಾರ ಎತ್ತಿದರೆ ಶಿವರಾಜ್ ಕುಮಾರ್. ಅವರು ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಲ್ರಿ ಮೇಡಮ್?
0: ನಾನ್ ಕೇಳ್ತಾ ಇದ್ದೀನಿ, ರಾಕ್ಷಸನ ಅವತಾರ ಎತ್ತಿದರೆ ಶಿವರಾಜ್ ಕುಮಾರ್, ಇದು ಚಿತ್ರದ ಹೆಸರಾಗ್ಬೇಕು, ಆ ಚಿತ್ರ ಯಾವ್ದು ಅಂತ ನೀವು ಹೇಳ್ಬೇಕು.
1: ಚಿತ್ರದ ಹೆಸರಾಗ್ಬೇಕೇನ್ರಿ?
0: ಹೌದು ಹೌದು. ವೇಳೆ ತುಂಬಾ ಆಯ್ತು, ಮುಂದಿನ ಕರೆಯನ್ನ ನೋಡ್ಬಿಡ್ತೀನಿ. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
0: ಯಾರು ಮಾತಾಡೋದು?
2: ಪಾಲಕೋಟೆ ಜಿಲ್ಲೆಯಿಂದ ಶಿರೂರಿಂದ ರೇಣುಕಾ.
0: ರೇಣುಕಾ, ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಸುಳಿವು ಹೇಳ್ತೀನಿ. ಅಸುರ, ಸರಿಯಾದ ಉತ್ತರ ಅಸುರ. ರಾಕ್ಷಸನ ಅವತಾರ ಎತ್ತಿದರೆ ಶಿವರಾಜ್ ಕುಮಾರ್, ಚಿತ್ರ ಅಸುರ. ಅವ್ರ ಜೊತೆಗೆ ದಾಮಿನಿಯವರು ಕೂಡ ನಟಿಸಿದ್ರು, ರಘುವರನ್ ಅನಂತನಾಗ್ ಇವರು ಕೂಡ ಮುಖ್ಯ ಪಾತ್ರವನ್ನ ನಿಭಾಯಿಸಿದ್ರು. 2001 ಈ ಚಿತ್ರ ಬಿಡುಗಡೆ ಆಗಿತ್ತು, ಎಸ್ ಮಹೇಂದರ್ ಅವರ ನಿರ್ದೇಶನದೊಳಗೆ. ಓಕೆ ಓಕೆ, ಯಾವ ಗೀತೆಯನ್ನ ಪ್ರಸಾರ ಮಾಡೋಣ ನಿಮ್ಗೋಸ್ಕರ, ನೀವು ಗೆದ್ಬಿಟ್ರಿ. ಪವಡಿಸು ಪರಮಾತ್ಮ, ಈಗ ಪವಡಿಸು ಪರಮಾತ್ಮನ ಎಬ್ಬಿಸ್ಬಿಟ್ಟಿದೀವಿ ನಾವು, ಆದ್ರೂ ಕೇಳ್ಬಿಡೋಣ ಪವಡಿಸು ಪರಮಾತ್ಮ ಗೀತೆನ ನಿಮ್ಗೋಸ್ಕರ ಪ್ರಸಾರ
2: ಮಾಡೋಣ.
0: ನಿಜವಾಗ್ಲು ನಿಜವಾಗ್ಲು, ಈಗ ಅಧಿಕ ಮಾಸ ಬೇರೆ, ಎಲ್ರೂ ದೇವರ ಧ್ಯಾನದಲ್ಲಿ ಜಾಸ್ತಿ ಇರ್ತಾರೆ ಅಂತ ಅನ್ಕೊಳ್ತಾ ಇದ್ದೀನಿ.
2: ಶುರು ಮಾಡಿರಿ, ಶುಭಾಶಯ ರೀ ಮೇಡಮ್.
0: ನಿಮ್ಗೂ ಕೂಡ ಶುಭಾಶಯ. ಗೀತೆಯನ್ನ ಕೇಳ್ಬಿಡೋಣ. ನಮಸ್ಕಾರ.

0: ಹಲೋ, ನಮಸ್ತೆ.
1: ಹಲೋ, ನಮಸ್ಕಾರ ಮೇಡಮ್.
0: ಯಾರು ಮಾತಾಡ್ತಿರದ್ರಿ?
1: ನಾವು ಹುಬ್ಬಳ್ಳಿಯಿಂದ ಚೀಲಾ ಕಾಲೋನಿ ಮಂಟರ್ ರೋಡ್ ಚೀಲಾ ಕಾಲೋನಿಯಿಂದ ಅಶೋಕ್ ಬೊಂಬ್ಲೆ.
0: ಹೇಳ್ರಿ ಅಶೋಕ್ ಅವರೇ, ಈಗ ನಿಮ್ಗಾಗಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ.
1: ಕೇಳಿ ಮೇಡಮ್.
0: ಗಿರಿ ಕನ್ಯೆಯ ಥೈ ಥೈ ಬಂಗಾರಿ ಯಾರು?
1: ಥೈ ಥೈ ಬಂಗಾರ ಜಯಮಾಲ.
0: ಜಯಮಾಲ, ಸರಿಯಾದ ಉತ್ತರ. ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಜಯಮಾಲ ಅವರು ನಟಿಸಿದ್ರು. 1977 ಚಿತ್ರ ಬಿಡುಗಡೆಯಾಗಿತ್ತು. ಇದೊಂದು ಭಾರತಿ ಸುತ್ತ ಅವರ ಕಥೆಯನ್ನು ಆಧರಿಸಿದ ಚಿತ್ರವಾಗಿತ್ತು. ಹೌದು, ಹೌದು, ದೊರೈ ಭಗವಾನ್ ಅವರ ನಿರ್ದೇಶನ. ವಜ್ರಮುನಿ, ತೂಗುದೀಪ ಶ್ರೀನಿವಾಸ್ ಅವರು ಕೂಡ ಈ ಚಿತ್ರದಲ್ಲಿ ನಟಿಸಿದ್ರು. ಸರಿ, ಈಗ ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡೋಣ. ಯಾವುದು ತಮಗೆ ಇಷ್ಟ?
1: ಸತ್ಯ ಸಕ್ಕುಬಾಯಿ.
0: ಸತಿ ಸಕ್ಕುಬಾಯಿ ಚಿತ್ರದ ಗೀತೆ.
1: ಬೆಳಗಾಯಿತು ಪಾಂಡುರಂಗ. ನಾವು
0: ಬೆಳಗಾಯಿತು ಪಾಂಡುರಂಗ. ಹೇ ಪಾಂಡುರಂಗ. ಓಕೆ, ಕೇಳೋಣ ಗೀತೆಯನ್ನ.
1: ಮೇಡಮ್ ಚೆನ್ನಾಗಿದ್ದೀರಾ?
0: ಹಾ, ಚೆನ್ನಾಗಿದ್ದೇವೆ. ತಾವು
1: ನಾಷ್ಟ ಮಾಡಿದಿರಾ ಮೇಡಮ್?
0: ಹಾ, ನಾಷ್ಟ ಆಗಿದೆ. ಈಗ ನಾಷ್ಟ ನಿಮಗೂ ಮಾಡಿಸ್ತಾ ಇದ್ದೀನಿ ನೋಡಿ. ನಾವು
1: ಬರ್ತೀವ್ರಿ ಮೇಡಮ್.
0: ಓಕೆ, ಧನ್ಯವಾದ.

0: ಸಿನಿ ಕ್ವಿಜ್ ನಂದನದ ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ, ನಮಸ್ತೆ.
1: ಹಲೋ,
0: ಯಾರು ಮಾತಾಡೋದು?
1: ನಾವು ಬೆಳಗಾವಿಯಿಂದ ಮಹಾದೇವಿ ಮಾತಾಡೋದು.
0: ಮಹಾದೇವಿ,
1: ಹ್ಞೂನ್ರಿ.
0: ಇದು ಸಿನಿ ಕ್ವಿಜ್ ಕಾರ್ಯಕ್ರಮ. ಈಗ ಸಂಗೀತದ ರೌಂಡ್, ಅಂದ್ರೆ ಸಂಗೀತ ಕೇಳಬೇಕು. ಸಂಗೀತ ಕೇಳಿ ಇದು ಯಾವ ಹಾಡು ಅಂತ ಹೇಳಬೇಕು. ರೆಡಿ ಇದ್ದೀರಾ? ಕೇಳಿ ಹಾಗಿದ್ರೆ.

0: ಯಾವ ಗೀತೆ ಅಲ್ಲ, ತಪ್ಪು. ಹಲೋ, ನಮಸ್ತೆ. ಯಾರು ಮಾತಾಡುದು? ಹಿರಣ್ಣ, ಸಂಗೀತ ಕೇಳಿದ್ರಾ? ಹಾ, ಅಮೃತ ವರ್ಷಿಣಿ ಚಿತ್ರದ ಯಾವ ಗೀತೆ? ಇಲ್ಲ, ಹಾಡು ಯಾವ್ದು ಅಂತ ಹೇಳ್ಬೇಕು ನಂಗೆ. ಬರೀ ಚಿತ್ರ ಹೇಳಿದ್ರಲ್ಲ,
1: ಅಮೃತ ಅಲ್ಲವೇ.
0: ಇರ್ಲಿ, ಸ್ವಲ್ಪ ಸರಿಯಾಗಿ ಬರ್ತಾ ಇಲ್ಲ, ಅದಕ್ಕೆ ಮತ್ತೊಬ್ಬರನ್ನ ಕೇಳ್ಬಿಡೋಣ. ಓಕೆ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ಯಾರು ಮಾತಾಡುದು?
2: ಅನುಷಾ ಅಂತ ಹೇಳ್ರಿ.
0: ಅನುಷಾ, ಸಂಗೀತವನ್ನ ಕೇಳಿದ್ರಾ? ಸರಿಯಾದ ಉತ್ತರ ಸರ್. ಹೌದು ಹೌದು, ಸರಿಯಾದ ಉತ್ತರ. 1997 ಚಿತ್ರ ಬಿಡುಗಡೆ ಆಗಿತ್ತು. ಮತ್ತೆ ರಮೇಶ್ ಅರವಿಂದ್ ಅವ್ರ ಜೊತೆಗೆ ಸುಹಾಸಿನಿ, ಶರತ್ ಬಾಬು, ನಿವೇದಿತಾ ಜೈನ್ ಅವರು ನಟಿಸಿದ್ರು. ಹಲವಾರು ಪ್ರಶಸ್ತಿಗಳನ್ನ ಈ ಚಿತ್ರ ಗಳಿಸ್ಕೊಂಡಿತ್ತು. ಆರ್ಯಭಟ ಪ್ರಶಸ್ತಿ, ಅತ್ಯುತ್ತಮ ಫಿಲ್ಮ್ ಫೇರ್ ರಮೇಶ್ ಅವರಿಗೆ ಸಿಕ್ಕಿತ್ತು, ಅತ್ಯುತ್ತಮ ನಟನೆ ಅಂತ ಹೇಳಿ. ದೇವ್ ಅವರಿಗೆ ಸಂಗೀತ ನಿರ್ದೇಶನಕ್ಕಾಗಿ. ಮತ್ತೆ ಯಾವುದು ಗೀತೆಯನ್ನ ನಿಮಗೋಸ್ಕರ ಪ್ರಸಾರ ಮಾಡ್ಲಿ? ಅಮೃತ ವರ್ಷಿಣಿ ಚಿತ್ರದ ಬೇಕಾದ ಹಾಡ ಅಂದ್ರೆ ಅದೇ ಹಾಡನ್ನ ಕೇಳ್ಬಿಡೋಣ. ಹಾಗಿದ್ರೆ
2: ಸಿನಿಮಾದ
0: ಸರಿ, ಅದೇ ಗೀತೆಯನ್ನ ಕೇಳ್ಬಿಡೋಣ. ಮನಸ್ಸಿ ಮನಸ್ಸಿ. ಓಕೆ,
2: ಆಯ್ತು.

0: हेलो नमस्ते, सिनी क्विज नंदना। हेलो
1: ಹಲೋ,
0: नमस्ते, यार ಮಾತಾಡೋದು?
1: ನಮಸ್ತೆ. ನಾವಿಲ್ಲಿ ಸೌದತ್ತಿಯಿಂದ ಅಶ್ಮತ್ ಅಂತ ಹೇಳ್ರಿ ಮಾತಾಡೋದು.
0: ಹಾ, ಈಗ ನಿಮಗೆ ಪ್ರಶ್ನೆ ಏನಂದ್ರೆ, ಒಂದು ಸಂಗೀತವನ್ನ ಕೇಳಿಸ್ತೀನಿ, ಇದು ಯಾವ ಹಾಡು ಅಂತ ಹೇಳಬೇಕು.
1: ಹಾ ಹೇಳ್ರಿ.
0: ರೆಡಿ ಇದ್ದೀರಾ?
1: ಹಾ ರೀ.
0: ಕೇಳಿ.

0: ಹಲೋ,
1: ಹಲೋ ರೀ ಮೇಡಮ್,
0: ಹೇಳಿ.
1: ಓಮೈನಾ, ಓಮೈನಾ ಯಜಮಾನ ಫಿಲ್ಮ್ ಇಂದ್ರ?
0: ಓಮೈನಾ ಅಲ್ಲ, ಕ್ಷಮಿಸಿ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
2: ಮೇಡಮ್ ಸಿದ್ದಸ್ವಾಮಿ ಮೇಡಮ್, ಮದಕರಿಪುರ ಚಿತ್ರದುರ್ಗದಿಂದ.
0: ಹೇಳಿ, ಸಂಗೀತವನ್ನ ಕೇಳಿದ್ರಾ?
2: ಮೇಡಮ್ ಕೇಳಲೇ ಇಲ್ಲ ಮೇಡಮ್, ಮತ್ತೊಮ್ಮೆ ರಿಪೀಟ್ ಮಾಡ್ಬೋದಾ?
0: ಓ, ಕೇಳಿಯೋ ಕೇಳಿಲ್ಲ ಅನ್ಬೇಡಿ ಮತ್ತೆ.
2: ಇಲ್ಲ ಮೇಡಮ್.
0: ಸರಿ, ಕೇಳಿ. ಕೇಳಿದ್ರಾ?
2: ಹಾ ಮೇಡಮ್ ಕೇಳಿದೀವಿ.
0: ಯಾವ ಚಿತ್ರ, ಯಾವ ಹಾಡು?
2: ಯಜಮಾನ ಮೇಡಮ್ ಇದು.
0: ಯಜಮಾನ ಹೌದು, ಹಾಡು ಯಾವುದು?
2: ನಮ್ಮ ಮನೆಯಲ್ಲಿ ದಿನವೂ ನಿನಗ ಚಿತ್ರ.
0: ಸರಿಯಾಗಿ ಹೇಳಿದ್ರಿ, ಕೌಟುಂಬಿಕ ಚಿತ್ರ ಯಜಮಾನ 2000 ಬಿಡುಗಡೆ ಆಗಿತ್ತು.
2: ಹೌದು ಮೇಡಮ್.
0: ಮತ್ತೆ ವಿಷ್ಣುವರ್ಧನ್, ಶಶಿಕುಮಾರ್, ಅಭಿಜಿತ್ ಪ್ರೇಮ ಅವರು ನಟಿಸಿದ್ರು.
2: ಹೌದು ಮೇಡಮ್, ತುಂಬಾ ಒಳ್ಳೆ ಸಿನಿಮಾ.
0: ಒಳ್ಳೆ ಸಿನಿಮಾ. ಮತ್ತೆ
2: ಕಾರ್ಯಕ್ರಮ ಚೆನ್ನಾಗಿದೆ ಮೇಡಮ್, ನಾವು ಕೇಳಿದ್ವಿ.
0: ಹೌದಾ, ಖುಷಿ ಆಯ್ತಾ?
2: ತುಂಬಾ ಖುಷಿ ಆಯ್ತು ಮೇಡಮ್.
0: ಸರಿ,
2: ನಮ್ಮಿಂದ
0: ಧನ್ಯವಾದಗಳು. ಕಾರ್ಯಕ್ರಮವನ್ನ ಕೇಳ್ತಾ ಇರಿ, ನಮ್ಮೆಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿರ್ತವೆ, ಕೇಳ್ತಾ ಇರಿ. ಹಾಗಿದ್ರೆ ಯಾವ ಗೀತೆ?
2: ಕಾರ್ಯಕ್ರಮ ಚೆನ್ನಾಗಿದೆ.
0: ಹೌದಾ, ಧನ್ಯವಾದ ಧನ್ಯವಾದ. ಈಗ ಯಾವ ಗೀತೆನ ನಿಮ್ಗೋಸ್ಕರ ಪ್ರಸಾರ ಮಾಡೋಣ
2: ಮೇಡಮ್? ಇದೇ ಸಿನಿಮಾ ಬರಬಹುದಾ ಮೇಡಮ್? ಯಜಮಾನ.
0: ಯಜಮಾನ ಬೇಕಾ? ಓಕೆ, ಪ್ರಸಾರ ಮಾಡೋಣ. ಯಜಮಾನ ಚಿತ್ರದ ಯಾವ ಗೀತೆ?
2: ಇದೇ
0: ಗೀತೆನೆ ಹಾಕ್ಬಿಡೋಣ. ಸರಿ, ಕೇಳಿ ಹಾಗಿದ್ರೆ.
2: ಧನ್ಯವಾದ ಮೇಡಮ್, ನಮಸ್ತೆ.
0: ನಮಸ್ತೆ.

0: ಸಿನಿ ಕ್ವಿಜ್ ನಂದನ, ಯಾರು ಮಾತಾಡೋದು? ಯಾರು? ಭರತ್. ಭರತ್, ಈಗ ನಿಮ್ಗೋಸ್ಕರ ಒಂದು ಪ್ರಶ್ನೆನ ಕೇಳ್ತೀನಿ. ಪ್ರಶ್ನೆ ಕೇಳೋದಲ್ಲ, ಈಗ ನಾನು ಧ್ವನಿ ಸುರುಳಿಯನ್ನ ಹಾಕ್ತೀನಿ, ಆ ಧ್ವನಿ ಸುರುಳಿಯನ್ನ ಕೇಳ್ಬಿಟ್ಟು ಇದು ಯಾವ ಸಿನಿಮಾದ್ದು ಅಂತ ಹೇಳ್ಬೇಕು. ಪ್ರಯತ್ನ ಮಾಡ್ತೀರಾ? ಆಯ್ತು, ಕೇಳಿ ಹಾಗಿದ್ರೆ.
1: ರಾಜಗೋಪಾಲ್

0: ಇದು ರಾಜ್ಕುಮಾರ್ ಅವರ ಧ್ವನಿ, ಆದ್ರೆ ಶಬ್ದವೇದಿ ಚಿತ್ರ ಅಂತ ಹೇಳಿದ್ದು ತಪ್ಪು. ಮುಂದಿನ ಕರೆ ನೋಡ್ಬಿಡೋಣ. ಮತ್ತೆ ಈಗ ನಿಮ್ಮ ಇಷ್ಟದ ಗೀತೆಯನ್ನ ಹಾಕ್ಲೇಬೇಕಲ್ಲ, ಎರಡನೇದಾದ್ರೂ ಸರಿ ಹೇಳಿದ್ರಿ ಅಂತ ಹೇಳಿ. ಯಾವ ಗೀತೆ ಬೇಕು?
1: ನಮಗೆ ದೇವರ ಕಣ್ಣೊಳಗೆ ಹಾಕ್ಬಿಟ್ರೆ ನಿನ್ನ ನೀನು ಮರೆತಾರೇನು.
0: ದೇವರ ಕಣ್ಣು
1: ನೋಡ್ರಿ,
0: ನಿನ್ನ ನೀನು ಮರೆತಾರೇನು
1: ನೋಡ್ರಿ.
0: ಗೀತೆಯನ್ನು ಪ್ರಸಾರ ಮಾಡೋಣ. ಆಕಸ್ಮಿಕ ಚಿತ್ರದ ನಿರ್ದೇಶನವನ್ನ ಮಾಡಿದವರು ಟಿ ಎಸ್ ನಾಗಾಭರಣ, ರಾಜ್ಕುಮಾರ್, ಗೀತಾ ಮತ್ತು ಮಾಧವಿ ಅವರು ನಟಿಸಿದ್ರು ಈ ಚಿತ್ರದಲ್ಲಿ.
1: ನಮಸ್ಕಾರ.
0: ಹಾ, ಕೇಳಿ ಗೀತೆಯನ್ನು ಕೇಳಿ.

0: ಹಲೋ,
1: ನಮಸ್ತೆ, ಯಾರು ಮಾತಾಡೋದು?
0: ಸಣ್ಮುಖಪ್ಪ ಅನಿಗೆ ಅಂತ.
1: ಎಲ್ಲಿಂದ ಮಾತಾಡ್ತಿದ್ದೀರಾ?
0: ಬದಾಮಿ ಬೇಲೂರಿಂದ.
1: ಹೌದಾ, ಸರಿ. ಈಗ ನಿಮ್ಗೋಸ್ಕರ ಒಂದು ಧ್ವನಿ ಸುರುಳಿಯನ್ನ ಪ್ರಸಾರ ಮಾಡ್ತೀನಿ. ಅದು ಯಾವ ಚಿತ್ರದ್ದು ಅಂತ ಹೇಳಿ ಹೇಳಬೇಕು.
2: ನೋಡಿ, ಮೂರ್ ದಿನ ಒಬ್ಬೊಬ್ರು ಅಡ್ಗೆ ಮಾಡೋದೆಲ್ಲ ಬೇಡ. ನಾನ್ ಟಿಫಿನ್ ಮಾಡ್ತೀನಿ, ಮಧ್ಯಾಹ್ನದ ಊಟ ನಾನೇ ಮಾಡ್ತೀನಿ, ರಾತ್ರಿ ಊಟ ನೀವು ಮಾಡಿ.
3: ಓಕೆ ಓಕೆ,
2: ಟಿಫಿನ್ ಮಾಡಿ.
3: ವಾವ್, ಮೈಂಡ್ ಬ್ಲೋಯಿಂಗ್. ನೀನ್ ಟಿಫನ್ ರೆಡಿ ಅಂತ ಹೇಳಿದ್ ನೋಡಿ, ನಾನು ಇಡ್ಲಿ ವಡೆ ದೋಸೆ ಏನಾನ ರೆಡಿ ಇರುತ್ತೆ ಅನ್ಕೊಂಡೆ. ಇದನ್ನೆಲ್ಲ ಮಾಡಿ ರೆಸಿಪಿ ಕೊಟ್ಟಿದ್ ಯಾರು ನಿನ್ಗೆ? ಹಲೋ,
4: ನಾನು ಕಂಡು ನಿಮ್ಮ ಅಮ್ಮ.
3: ಓ ಅಮ್ಮ,
1: ಹೇಳಿ. ಹಲೋ ಹೇಳಿ.
0: ಇದು ಗೊತ್ತಾಯ್ತಲ್ಲ ಮೇಡಮ್, ಮುಂದಿನ ಕರೆ ತೊಗೊಳ್ಳಿ. ಗೊತ್ತಾಯ್ತಲ್ಲ ಮೇಡಮ್, ಮುಂದಿನ ಕರೆ ತೊಗೊಳ್ಳಿ.
1: ಮುಂದಿನ ಕರೆ ತೆಗೆದುಕೊಳ್ಳೋಣ. ಹಲೋ, ನಮಸ್ತೆ.
5: ಹಲೋ,
1: ಯಾರು ಮಾತಾಡೋದು?
5: ನಾವು ಕಿತ್ತೂರಿಂದ ಮೇಡಮ್, ರಾಜೇಶ್ವರಿ ಅಂತ ಹೇಳಿ.
1: ರಾಜೇಶ್ವರಿ, ಧ್ವನಿ ಸುರುಳಿಯನ್ನ ಕೇಳಿದ್ರಾ? ಮಿಲನಾ ಮಿಲನ, ಅದನ್ನ ಯಾರೋ ಹೇಳ್ಕೊಟ್ರಲ್ಲಿ. ಯಾರು ಹೇಳ್ಕೊಟ್ಟಿದ್ದು?
5: ಹೊರಗಿದ್ದೆ.
1: ಸರಿ, ಮಿಲನ ಚಿತ್ರದ ಧ್ವನಿ ಸುರುಳಿಯನ್ನ ನಾನು ಪ್ರಸಾರ ಮಾಡಿದ್ದು. 2007 ಈ ಚಿತ್ರ ಬಿಡುಗಡೆಯಾಗಿತ್ತು. ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿಯನ್ನ ಪುನೀತ್ ರಾಜ್ಕುಮಾರ್ ಅವರು ಪಡೆದುಕೊಂಡಿದ್ರು. ಈ ಗೀತೆ, ಈಗ ನಿಮ್ಗೆ ಇಷ್ಟವಾದಂತಹ ಗೀತೆಯನ್ನ ಪ್ರಸಾರ ಮಾಡೋಣ. ಯಾವ ಗೀತೆ ಬೇಕು
5: ನಮಗೆ ಮೇಡಮ್? ಯಾವ್ದು ಇವಾಗ ಆಂಜನೇಯನ ವಾರ ಅಲ್ವಾ, ಆಂಜನೇಯನ್ ಸ್ವಾಮಿ ಯಾವ್ದಾದ್ರು ಹಾಕಿರಿ.
1: ಯಾವ್ದಾದ್ರು ಹಾಕ್ಬಿಡೋದಾ?
5: ಆಂಜನೇಯ
1: ಸ್ವಾಮಿ ಹಾಕಿದ್ರೆ ಬಜರಂಗಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡೋಣ.
5: ಓಕೆ ಓಕೆ, ಹಾಕಿ ಮೇಡಮ್.
1: ಕೇಳಿ.

0: ಹಲೋ, ನಮಸ್ತೆ.
1: ಹಲೋ ಮೇಡಮ್,
0: ಯಾರು ಮಾತಾಡೋದು?
1: ಗರಜಲ್ ಕೊಪ್ಪದಿಂದ ರಾಜು ಅಂತಾರ ಅಂತ.
0: ರಾಜು ಅವರು? ನಿಮ್ಗೆ ಈಗ ಒಂದು ಗೀತೆಯ ನುಡಿಯನ್ನ ಕೇಳಿಸ್ತೀನಿ. ಅದು ಗೀತೆ ಯಾವುದು ಅಂತ ಹೇಳಬೇಕು.
1: ಆಯ್ತಾಯ್ತು. ಹಲೋ
0: ಹಲೋ,
1: ಇನ್ನು ಗೀತೆ ಯಾವ್ದು ಚಾಲೂ ಆಗಿಲ್ಲ?
0: ಚಾಲೂ ಆಗಿದೆ, ಕೇಳಿ. ಗೊತ್ತಾಯ್ತಾ? ಅಲ್ಲ, ಹಾಡ್ ಕೇಳ್ತಲ್ಲ, ಈಗ ಬೇರೆ ಕರೆಯನ್ನ ನೋಡ್ಬಿಡೋಣ. ಬಂದದ ನಾನ್ ಪ್ರೆಸರ್ ಮಾಡಿದೀನಿ, ಬೇಕಾದ್ರೆ ಇನ್ನೊಮ್ಮೆ ಕೇಳಿ.
1: ಅವಳ
2: ಮಡಿಲ ಮೇಲೆಮ್ಮ ಬಾಳು ಸಾಗಲಿ.
0: ಗೊತ್ತಾಯ್ತಾ?
1: ಹಾ,
0: ಮುಂದಿನ ಕರೆ ನೋಡ್ಬಿಡೋಣ. ಹಲೋ ನಮಸ್ತೆ. ಹಲೋ
1: ಹಲೋ
0: ನಮಸ್ತೆ, ಯಾರು ಮಾತಾಡೋದು?
1: ನಮಸ್ಕಾರ ಮೇಡಮ್, ನಾವು ಹಿರಡಲ್ಲಿದ್ದ ನಿಂಗಪ್ಪ ಟೈಲರ್ ಇರ್ತಾರೆ ಮಾತಾಡೋದು.
0: ನಿಂಗಪ್ಪ ಅವರೇ, ಈಗ ನಾನು ಗೀತೆಯನ್ನ ಪ್ರಸಾರ ಮಾಡಿದ್ದೆ ಕೇಳಿದ್ರಾ?
1: ಇನ್ನೊಂದ್ಸಲ ಪ್ರಸಾರ ಮಾಡ್ರಿ ಮೇಡಮ್.

0: ಮಡಿಲ ಮೇಲೆಮ್ಮ ಬಾಳು ಸಾಗಲಿ.
1: ಗುರ್ತಾಯ್ತಾ?
2: ಗೊತ್ತಾಗ್ತಲ್ಲ ಮೇಡಮ್, ಬೇರೆ ಕರೆಕ್ಟ್.
1: ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್.
1: ಯಾರು ಮಾತಾಡೋದು?
3: ನಾವು ಕುಲಗೋಳ ತಾಲೂಕು.
1: ಹಲೋ
4: ಹಲೋ,
1: ಯಾರು ಮಾತಾಡೋದು?
4: ನಾವು ಮೇಡಮ್ ಚಿತ್ರದಿಂದ ಮೇಡಮ್ ಮಾತಾಡ್ತಾ ಇರೋದು, ರಾಣಿ ಅಂತ ಹೇಳಿ.
1: ಹಾ, ನುಡಿ ಕೇಳಿದ್ರಾ? ಚಿತ್ರದ ಗೀತೆಯ ನುಡಿ ಕೇಳಿದ್ರಾ?
4: ಹಾ ಕೇಳಿದ್ವಿ ಮೇಡಮ್.
1: ಯಾವ ಹಾಡಂತೂ ಹೇಳ್ಬೋದಾ?
4: ಸಂಸಾರ ನೋಕೇನೋ ಇರ್ಬೋದು ಮೇಡಮ್.
1: ಇಲ್ಲ, ತಪ್ಪು. ಹಲೋ ನಮಸ್ತೆ. ಗೀತೆನ್ ಕೇಳಿದ್ರಾ?
2: ಇದು ಮಳೆ ಬಂತು ಮಳೆ ಇರ್ಬೋದು ನೋಡ್ರಿ. ಮಳೆ ಬಂತು ಮಳೆ ಮಳೆ ಬಂತು.
1: ಅಲ್ಲ ಅಲ್ಲ ಅಲ್ಲ, ಸಾರಿ. ಹಲೋ ನಮಸ್ತೆ.
5: ಹಲೋ
1: ಹಲೋ, ಯಾರು ಮಾತಾಡೋದು?
5: ಮೇಡಮ್ ಮಹೇಶ್ ಹೊಸೂರು ಸಿಕ್ಕ.

0: ಹಾ, ಗೀತೆಯನ್ನ ಕೇಳಿದ್ರಾ?
1: ಇಲ್ಲ ಮೇಡಮ್, ಆಪಲ್ ಕೇಳ್ತಾ ಇದ್ದೀವಿ ಮೇಡಮ್. ಹಾಗಾಗಿ
0: ಆದ್ರೂ ಈಗ ಮತ್ತೊಮ್ಮೆ ಕೇಳಿಸ್ತೇನೆ, ಕೇಳಿ.
2: ಕಡಲ ತಾಯಿ ನಕ್ಕಾಗ ಸುಖವು ಬಳಲಿ, ಅವಳ ಮಡಿಲ ಮೇಲೆ ಬಾಳು ಸಾಗಲಿ.
0: ಹಲೋ.
1: ಇಲ್ಲ ಮೇಡಮ್, ಕೇಳ್ತಾ ಇಲ್ಲ ಮೇಡಮ್. ಇದು
0: ಅಲ್ಲ, ತಪ್ಪು.
1: ಅಲ್ಲ, ಕೇಳ್ತಾ ಇಲ್ಲ ಮೇಡಮ್ ಸೌಂಡ್.
0: ಕೇಳಿ, ಕೇಳ್ತಿದೆ ನೋಡಿ, ಕೇಳಿ, ನಾನ್ ಪ್ರಸಾರ ಮಾಡಿದ್ದೀನಿ. ಹಲೋ.
3: ಹಲೋ ರೀ, ನಾವ್ ಎಲ್ಲಪ್ಪ ಕಡಕೋಡ್ ಅಂತ ಹೇಳಿ.
0: ಎಲ್ಲಪ್ಪ ಅವ್ರ ಗೀತೆನ್ ಕೇಳಿದ್ರ?
3: ಕೇಳ್ತೀರಿ ಮೇಡಮ್, ಅದ ಗೊತ್ತಾಗವಲ್ತೆ, ಶ್ರೀನಾಥ್ ಅವ್ರ ಪಿಕ್ಚರ್ ನ ಇರ್ಬೇಕ್ರಿ ಮೇಡಮ್ ಅದು.
0: ಇಲ್ಲ, ಕ್ಷಮಿಸಿ, ಕೇಳುಗ್ರಿ, ಈ ಗೀತೆ ಯಾವುದು ಅಂತ ಹೇಳಿ. ಇಷ್ಟೊತ್ತು ಏನು ನಾನು ಕಾಲ್ ತಗೊಂಡೆ, ಅವ್ರು ಯಾರೂ ಹೇಳಿಲ್ಲ, ವೇಳೆ ಆಗ್ತಾ ಇದೆ, ಅದಕ್ಕೋಸ್ಕರ ನಾನೇ ಹೇಳ್ತೀನಿ ಈ ಗೀತೆ. ಜಿದ್ದು ಚಿತ್ರದು, 1984 ಈ ಚಿತ್ರ ಬಿಡುಗಡೆಗೊಂಡಿತ್ತು. ಟೈಗರ್ ಪ್ರಭಾಕರ್, ಜಯಮಾಲ ಅವರು ನಟಿಸಿದ್ರು. ಗೀತೆಯನ್ನು ಅರೆಂಜ್ ಜಯಗೋಪಾಲ್ ಅವರು ಬರೆದ್ರೆ, ಸಂಗೀತ ಜಿ ಕೆ ವೆಂಕಟೇಶ್ ಅವರದು, ಹಾಡಿದವರು ಎಸ್ ಜಾನಕಿ ಮತ್ತು ರಾಜ್ ಸೀತಾರಾಮನ್.

ಕೇಳುಗರೆ ಸಿನಿ ಕ್ವಿಜ್ ನಂದನ ಕಾರ್ಯಕ್ರಮನ ಇಷ್ಟೊತ್ತು ಕೇಳಿದ್ರಿ. ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮತ್ತೆ ಮುಂದಿನ ವಾರ ಸಿನಿ ಕ್ವಿಜ್ ನಂದನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಕಾರ್ಯಕ್ರಮ ಅನ್ಮೋಲ್ ಗೀತ್.
1: ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕ ಸರಾಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕ ಸರಾಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
3: ಆಕಾಶವಾಣಿ ಧಾರವಾಡ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನ್ಮೋಲ್ ಗೀತ್.

0: ಪ್ರಸ್ತುತಿ ರಾಖಿ ಹಾನಗಲ್. ಕೇಳಿ ಅನ್ಮೋಲ್ ಗೀತ್.
1: ಆಜ್ ಕೆ ಇಸ್ ಅನ್ಮೋಲ್ ಗೀತ್ ಕಾರ್ಯಕ್ರಮ ಮೇ ಆಪ್ ಸಭಿ ಕಾ ಬಹುತ್ ಬಹುತ್ ಸ್ವಾಗತ್ ಹೈ. ಅಭಿಮಾನಿ ಕೇಳುಗರಿಗೆ ರಾಖಿ ಮಾಡುವ ನಮಸ್ಕಾರಗಳು ಹಾಗೂ ಅನ್ಮೋಲ್ ಗೀತ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

ಸ್ನೇಹಿತರೆ, ಈಗ ಯಾರು ಅನ್ನೋದು ಬಹುಶಃ ಒಂದು ಸುಳಿವು ನಿಮಗೆಲ್ಲ ಸಿಕ್ಕಿರ್ಬೇಕಲ್ಲ. ಹೌದು ಕೇಳುಗರೆ, ಈ ಗಾಯಕನ ಹೆಸರು ಕೃಷ್ಣ ಕುಮಾರ್ ಕುನ್ನತ್. ಹಿಂದಿ ಬಾಲಿವುಡ್ ಇಂಡಸ್ಟ್ರಿಯ ಫೇಮಸ್ ಸಿಂಗರ್ ಕೆಕೆ, ಅಂದರೆ ಕೃಷ್ಣ ಕುಮಾರ್ ಕುನ್ನತ್. ಹುಟ್ಟಿದ್ದು ಆಗಸ್ಟ್ 23, 1968 ದೆಹಲಿಯ ಒಂದು ಮಲಯಾಳಿ ಕುಟುಂಬ ಸಿಎಸ್ ನಾಯರ್ ದಂಪತಿಗಳಿಗೆ ಜನಿಸಿದರು. ಕೃಷ್ಣ ಕುಮಾರ್ ಅವರಿಗೆ ಹಾಡುಗಾರಿಕೆ ಯಾರಿಂದಲೂ ವಂಶಾವಳಿಯಾಗಿ ಬಂದದ್ದಲ್ಲ, ಬದಲಾಗಿ ಅವರಿಗೆ ಅದು ಸಹಜ ಪ್ರತಿಭೆ ಹಾಗೂ ಆಸಕ್ತಿಯಿಂದ ಒಲಿದು ಬಂದಿದ್ದು. ಇವರ ತಂದೆ ಸರ್ಕಾರಿ ಕೆಲಸಗಾರರಾಗಿದ್ದು ತಾಯಿ ಗೃಹಿಣಿ. ಕೃಷ್ಣ ಕುಮಾರ್ ಕುನ್ನತ್ ಅವರು ಕಾಲೇಜು ವಿದ್ಯಾಭ್ಯಾಸ ಮುಗಿಸಿ 6 ತಿಂಗಳು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಸಹ ಕೆಲಸ ಮಾಡಿದರು. ಆದರೆ ಅವರ ಮನಸ್ಸು ಮಾತ್ರ ಸಂಗೀತದೆಡೆಗೆ ಸೆಳೆಯುತ್ತಿತ್ತು.

ಸ್ನೇಹಿತರೆ, ಕೃಷ್ಣಕುಮಾರ್ ಕುನ್ನತ್ ಅವರು ಯಾವುದೇ ಶಾಸ್ತ್ರೀಯ ಸಂಗೀತದ ಔಪಚಾರಿಕ ತರಬೇತಿಯನ್ನು ಪಡೆಯದಿದ್ದರೂ ಸಹ ಹಾಡುಗಳನ್ನು ಕೇಳಿ ಕಲಿಯುವ ಮತ್ತು ನಿರಂತರವಾಗಿ ಅಭ್ಯಾಸ ಮಾಡುವ ಮೂಲಕ ತಮ್ಮ ಕಲೆಯನ್ನು ತಿದ್ದಿಕೊಂಡರು. ಕಾಲೇಜು ದಿನಗಳಲ್ಲಿಯೂ ಸಹ ರಾಕ್ ಬ್ಯಾಂಡ್ನಲ್ಲಿಯೂ ಅವರು ಹಾಡುತ್ತಿದ್ದರು. ಹಾ ದೋಸ್ತೋ, ವೋ ಬಚ್ಪನ್ ಸೇ ಹಿ ಮ್ಯೂಸಿಕ್ ಕೆ ಲಿಯೇ ಪ್ಯಾಶನೇಟ್ ಥೆ, ಲೇಕಿನ್ ಉನ್ಹೋನೆ ಕಭಿ ಭಿ ಪ್ರೊಫೆಷನಲ್ ಟ್ರೇನಿಂಗ್ ನಹಿ ಲಿ, ಫಿರ್ ಭಿ ಉನ್ಕಾ ಮ್ಯೂಸಿಕ್ ಕಾ ಸೆನ್ಸ್ ಔರ್ ಸುರೋಂ ಕಿ ಸಮಜ್ ಲಾಜವಾಬ್ ಥಾ. ವೋ ಕಿಶೋರ್ ಕುಮಾರ್ ಆರ್ ಡಿ ಬರ್ಮನ್ ಕೆ ಫಾಲೋವರ್ ಥೆ ಔರ್ ಉನ್ಕೆ ಗಾನೆ ಸುನ್ಕರ್ ರಿಯಾಜ್ ಕರ್ತೆ ಥೆ. ಇಸ್ ತರಹ ಕೃಷ್ಣ ಕುಮಾರ್ ಕುನ್ನತ್ ಯಾನೆ ಕೆ ಕೆ ಕಿ ಮ್ಯೂಸಿಕ್ ಕಿ ಸಫರ್ ಶುರು ಹುಯಿ. ದೋಸ್ತೋ, 1991 ಮೇ ಇನ್ನೋನೆ ಜ್ಯೋತಿ ಲಕ್ಷ್ಮಿ ಕೆ ಸಾಥ್ ಶಾದಿ ಕರ್ ಲಿ, ಜೊ ಉನ್ಕಿ ಬಚ್ಪನ್ ಕಿ ದೋಸ್ತ್ ಥಿ. ಬಾದ್ ಮೇ ಅಪ್ನಿ ಪತ್ನಿ ಔರ್ ಪಿತಾಜಿ ಕಿ ಸಪೋರ್ಟ್ ಸೇ ಹಿ ಮ್ಯೂಸಿಕ್ ಮೇ ಅಪ್ನಾ ಕರಿಯರ್ ಬನಾನೆ ಕೆ ಲಿಯೆ ಜಾಬ್ ಛೋಡಿ ಔರ್ 1994 ಮೇ ಮುಂಬೈ ಆ ಗಯೆ. ಮುಂಬೈನಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಅವಕಾಶ ಪಡೆಯಲು ಅವರು ಸಾಕಷ್ಟು ಶ್ರಮ ಪಟ್ಟರು. ಇಲ್ಲಿ ಅವರಿಗೆ ಲೂಯಿಸ್ ಬ್ಯಾಂಕ್ಸ್, ರಂಜಿತ್ ಬರೋಟ್ ಹಾಗೂ ಲೆಸ್ಲಿ ಲೂಯಿಸ್ ಅವರಿಗೆ ತಮ್ಮ ಧ್ವನಿ ಮುದ್ರಣ ಕ್ಯಾಸೆಟ್ ಅನ್ನು ಕಳುಹಿಸಿದರು. ಇನ್ ತೀನೋಕೋ ಕೃಷ್ಣ ಕುಮಾರ್ ಯಾನೆ ಕೆ ಆವಾಜ್ ಬಹುತ್ ಪಸಂದ್ ಆಯಿ ಔರ್ ಯುಟಿವಿ ಮೇ ಉನ್ನೇ ಏಕ್ ಬ್ರಾಂಡ್ ಕಾ ಜಿಂಗಲ್ ಗಾನೆ ಕಾ ಮೌಕಾ ಮಿಲಾ. ಲಗ್ಭಗ್ ಚಾರ್ ಸಾಲ್ ತಕ್ ಉನ್ನೋನೆ 11 ಅಲಗ್ ಅಲಗ್ ಭಾಷಾವೋ ಮೇ 3,500 ಸೇ ಜಾದಾ ಜಿಂಗಲ್ ಗಾಯೇ.

0: दोस्तों, ये था आज का अनमोल गीत। मैं आशा करती हूँ आज का ये अनमोल गीत कार्यक्रम आप सभी को बेहद ही पसंद आया होगा। अगले हफ्ते फिर से मैं केके के कुछ अनमोल गानों को और उनकी कहानी को आगे बढ़ाने के लिए आपके सामने फिर से आऊंगी। तब तक के लिए दीजिए इजाजत आपकी राखी को। नमस्कार। कार्यक्रम निर्वहणे मंजुला पुराणेक, प्रस्तुति सहकार के शिवराज हागू नवीन महाले।
1: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50ಕ್ಕೆ
2: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ
3: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು

0: ಬರುತ್ತಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಮಾರುತಿ ಮಹಿಮೆ ಚಿತ್ರದ ಗೀತೆಯನ್ನ. ಬೆಂಗಳೂರು ಲತಾ ಅವರ ಸ್ವರ, ಸತ್ಯಂ ಅವರ ಸಂಗೀತ, ವಿಜಯ ನರಸಿಂಹ ಅವರ ಸಂಗೀತ.

ಈಗ ಕೇಳೋಣ ಇಳಯರಾಜಾ ಅವರ ಸಂಗೀತ ಇರುವ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಇರುವ, ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರ ಇರುವಂತಹ ಮಾತು ತಪ್ಪದ ಮಗ ಚಿತ್ರದ ಗೀತೆಯನ್ನು.

ಈಗ ಕೇಳೋಣ ನಂದಿತ ಅವರ ಸ್ವರದಲ್ಲಿ ನಮ್ಮ ಪ್ರೀತಿ ಶಾಶ್ವತ ಚಿತ್ರದ ಗೀತೆಯನ್ನ, ಆದಿಯವರ ಸಂಗೀತ ಸತೀಶ್ ಅವರ ಸಾಹಿತ್ಯ.

ಈಗ ಕೇಳೋಣ ಒಲವಿನ ಆಸರೆ ಚಿತ್ರದ ಗೀತೆಯನ್ನ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಸ್ವರಗಳಲ್ಲಿ. ಎಂ ರಂಗರಾವ್ ಅವರ ಸಂಗೀತಕ್ಕೆ ಸಾಹಿತ್ಯ ಬರೆದದ್ದು ದೊಡ್ಡರಂಗೇಗೌಡ.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸಮಯ ಸರಿಯಾಗಿ 11:58 ಸೆಕೆಂಡುಗಳು. ಸರಿಯಾಗಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಸಂಪನ್ನಗೊಂಡಿತು. ಬೆಂಗಳೂರಿನ ಯುವಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಆಯೋಜಿತ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಬಿದರಕುಂದಿ ಸರ್ಕಾರಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿ ಗ್ರಂಥಿಕಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನು ವಿಜಯಪುರ ಜಿಲ್ಲೆಯಿಂದ ಯುವಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ತುಂಬಾ ಸಂತೋಷಕರ ಮತ್ತು ಜ್ಞಾನವರ್ಧಕ ಅನುಭವವಾಗಿತ್ತು. ಈ ಕಾರ್ಯಕ್ರಮದ ಮೂಲಕ ನಾನು ಅಂತರಿಕ್ಷ ವಿಜ್ಞಾನ, ಉಪಗ್ರಹಗಳು, ರಾಕೆಟ್ಗಳು ಮತ್ತು ಇಸ್ರೋ ನಡೆಸುವ ಮಿಷನ್ ಬಗ್ಗೆ ಹಲವಾರು ಹೊಸ ವಿಷಯಗಳನ್ನು ತಿಳಿದುಕೊಂಡೆ. ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳು ಕಠಿಣ ವಿಷಯಗಳನ್ನು ಸಹಜ ರೀತಿಯಲ್ಲಿ ವಿವರಿಸಿದರು. ಯುವರಾವ್ ಸ್ಯಾಟಲೈಟ್ ಸೆಂಟರ್ ಅಲ್ಲಿ ಗಗನಯಾನ ಮಿಷನ್ ಮತ್ತು ಸ್ಪೇಸ್ ಅಲ್ಲಿ ಹೋಗುವ ಚಟುವಟಿಕೆಗಳು ಬರ್ತವೆ, ಅವನ್ನ ಹತ್ತಿರದಿಂದ ನೋಡಿ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಈ ಕಾರ್ಯಕ್ರಮವು ನನ್ನ ಆತ್ಮವಿಶ್ವಾಸ ಮತ್ತು ಸಂವಹನ ಸಾಮರ್ಥ್ಯವನ್ನು ಹೆಚ್ಚಿಸಿತು. ಅದ್ಭುತವಾದ ಅವಕಾಶವನ್ನು ನೀಡಿದ ಇಸ್ರೋ ಹಾಗೂ ಎಲ್ಲಾ ವಿಜ್ಞಾನಿಗಳು ಮತ್ತು ಶಿಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇನೆ.
0: ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಹಾಗೂ ಸಂಸ್ಥೆಗಳಲ್ಲಿ ಹೊಸದಾಗಿ ಸೇರ್ಪಡೆಗೊಂಡ 51,000ಕ್ಕೂ ಹೆಚ್ಚು ಯುವಜನರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ 19ನೇ ರೋಜ್ಗಾರ್ ಮೇಳದಲ್ಲಿ ಪಾಲ್ಗೊಂಡು ಯುವಜನರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉದ್ಯೋಗ ಸೃಷ್ಟಿ ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಹುಬ್ಬಳ್ಳಿಯಲ್ಲಿ ಆಯೋಜಿತ ರೋಜ್ಗಾರ್ ಮೇಳ ಕಾರ್ಯಕ್ರಮದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡು ಮಾತನಾಡಿದರು. ವಿಶ್ವ ಆರೋಗ್ಯ ಸಂಸ್ಥೆ ಎಬೋಲಾ ವೈರಸ್ ಬಗ್ಗೆ ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ. ಭಾರತದಲ್ಲಿ ಯಾವುದೇ ಎಬೋಲಾ ಪ್ರಕರಣಗಳು ವರದಿಯಾಗಿಲ್ಲ. ಈ ಸಂದರ್ಭ ಸಾರ್ವಜನಿಕರು ಸೂಕ್ತ ಮಾಹಿತಿ ಪಡೆದು ಜಾಗರೂಕರಾಗಿರಬೇಕು, ಅನಗತ್ಯವಾಗಿ ಭಯಪಡುವ ಅಗತ್ಯವಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಎಬೋಲಾ ಪೀಡಿತ ದೇಶಗಳಿಂದ ಇತ್ತೀಚೆಗೆ ಹಿಂದಿರುಗಿದವರು 21 ದಿನಗಳ ಕಡ್ಡಾಯ ಆರೋಗ್ಯ ಮೇಲ್ವಿಚಾರಣೆಯಲ್ಲಿರಬೇಕು. ಎಬೋಲಾ ರೋಗ ಲಕ್ಷಣಗಳು ಕಂಡುಬಂದರೆ ಅಂತಹ ವ್ಯಕ್ತಿಗಳು ಕೂಡಲೇ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ವರದಿ ಮಾಡಬೇಕು ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ಕೋರಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಸೂರ್ಯನಗರದಲ್ಲಿ ನಿರ್ಮಾಣವಾಗಲಿರುವ ದೇಶದ 2ನೇ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣದ ಶಂಕುಸ್ಥಾಪನೆ ಇಂದು ಜರುಗಲಿದೆ. ಕರ್ನಾಟಕ ಗೃಹ ಮಂಡಳಿಯಿಂದ ನಿರ್ಮಾಣವಾಗಲಿರುವ 76,000ರಿಂದ 80,000 ಆಸನ ಸಾಮರ್ಥ್ಯದ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೂಮಿಪೂಜೆ ನೆರವೇರಿಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಹಾಗೂ ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಕ್ರಮವಾಗಿ ಜೂನ್ 1 ಹಾಗೂ ಜೂನ್ 10ರಂದು ಬೆಂಗಳೂರಿನಿಂದ ವಿಮಾನ ಸೇವೆಗಳು ಪುನರಾರಂಭಗೊಳ್ಳಲಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಜೀವ ವೈವಿಧ್ಯ ಮಂಡಳಿ ಕೊಡಮಾಡುವ 2025-26ನೇ ಸಾಲಿನ ಜೀವ ವೈವಿಧ್ಯ ಪ್ರಶಸ್ತಿಗೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಭಾಜನರಾಗಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿತ ಅಂತಾರಾಷ್ಟೀಯ ಜೀವ ವೈವಿಧ್ಯ ಕಾರ್ಯಕ್ರಮದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಪ್ರಶಸ್ತಿ ಪ್ರದಾನ ಮಾಡಿದರು. ಹುಬ್ಬಳ್ಳಿ ಸತ್ತೂರಿನ ಡಿ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ 30ನೇ ತಾರೀಖಿನಂದು ಹುಬ್ಬಳ್ಳಿ ಧಾರವಾಡ

0: ರಾಷ್ಟ್ರೀಯ ಸಂಗೀತೋತ್ಸವ ಕಾರ್ಯಕ್ರಮ ಆಯೋಜಿತವಾಗಿದೆ. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದ ವಿದುಷಿ ಕೌಶಿಕಿ ಚಕ್ರವರ್ತಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ ಜೂನ್ 30ರಿಂದ ಜುಲೈ 29ರವರೆಗೆ ನಡೆಯಲಿದೆ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ವನಿತಾ ವಿಹಾರ. ಆಕಾಶವಾಣಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜನಪದ ಶೈಲಿಯ ಹಾಡುಗಳನ್ನು ಕೇಳೋಣ. ಮೊದಲಿಗೆ ಸೋಬಾನೆ ಪದ. ಇದು ಒಂದು ಜಾನಪದ ಪ್ರಾಕಾರ. ಹಿಂದೆ ಶುಭ ಸಮಾರಂಭಗಳಲ್ಲಿ ಸೋಬಾನೆ ಪದಗಳನ್ನು ಕಡ್ಡಾಯವಾಗಿ ಹಾಡಲಾಗುತ್ತಿತ್ತು. ದೇವರ ಪೂಜೆ, ಚಪ್ಪರ ಹಾಕುವುದು, ಮುಹೂರ್ತ, ಗಂಗೆ ತರುವುದು ಹಾಗೂ ಮುಂತಾದ ಸಂದರ್ಭಗಳಲ್ಲಿ ಸೋಬಾನೆ ಪದವನ್ನು ಹಾಡ್ತಾ ಇದ್ರು. ಹಾಗಾದರೆ ಕೇಳೋಣ ಸೋಬಾನೆ ಪದ.

ಈಗ ಕೇಳೋಣ ಶಿವ ಪಾರ್ವತಿಯ ಮದುವೆಯ ಹಾಡು. ಶಿವ ಪಾರ್ವತಿಯ ಮದುವೆ ಹೇಗೆ ವೈಭೋಗದಿಂದ ನಡೆಯುತ್ತದೆ ಎಂಬುದನ್ನು ಈ ಹಾಡಲ್ಲಿ ವರ್ಣಿಸಲಾಗಿದೆ.

0: ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ.
1: ಕೊರವಂಜಿ ಹಾಡು. ಕೊರವಂಜಿ ಪದಗಳು ವಿಶೇಷವಾಗಿ ಕೊರವರ ಜನಾಂಗದವರು ಹಾಡುವಂತಹ ಹಾಡಾಗಿದೆ. ವಿಶೇಷವಾಗಿ ತಮ್ಮ ವೇಷಭೂಷಣ, ಕಲೆ ಮತ್ತು ಭವಿಷ್ಯ ಹೇಳುವ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಈ ಕೊರವರು.

ಬರುತ್ತೈತೆ ಒಳ್ಳೆ ಕಾಲ ಬರುತ್ತೈತೆ.

ಬರುತ್ತೈತೆ ಬರುತ್ತೈತೆ, ಒಳ್ಳೆ ಕಾಲ ಬರುತ್ತೈತೆ. ನಾ ಕಣಿ ಹೇಳ್ತೀನವಾ ಕಣಿ, ನಾನಿಲ್ಲಿ ಯಾರೇ ಕಣಿ ಹೇಳಿ, ಕಣ್ಣೋಡ್ ಕಣಿ ಹೇಳ್ತೀನಿ, ಕೈ ನೋಡ್ ಕಣಿ ಹೇಳ್ತೀನಿ, ಹೃದಯದಿಂದಲೂ ಕಣಿ ಹೇಳ್ತೀನಿ. ನಾ ಇಲ್ಲಿ ಯಾರಿಗೆ ಹೇಳವಾ ಕಣಿನ, ನಾ ಕಣಿ ಹೇಳ್ತೀನವಾ ಕಣಿನ. ಅಬ್ಬಾ ಬಾರಪ್ಪ ಬಾ, ಊರ್ ಗೌಡನ್ ಮಗ ಬಂದ ನೋಡಿಲ್ಲಿ. ಯಾಕಪ್ಪ ಇಷ್ಟೋ ಸೊರಗ್ ಬಿಟ್ಟಿಯಲ್ಲ ನೀನು, ಏನಾಗೈತ್ ನಿನ್ಗೆ? ಕೈ ಕೊಡಿಲಿ, ನಾ ಇಲ್ಲಿ ಕಣಿ ಹೇಳ್ತೀನಿ. ನಾ ಹೇಳೋದೆಲ್ಲ ಸತ್ಯ, ನಮ್ ಮನೆ ದೇವ್ರ ಆಣಿ ಕೌಡಮ್ಮನ ಮೇಲೆ ಆಣಿ ಬಿಟ್ಟು ಹೇಳ್ತೀನಿ, ಕೈ ಕೊಡಿಲಿ ನೋಡನು. ಬರುತ್ತೈತೆ ಬರುತ್ತೈತೆ, ಕಂಕಣ ಬಲ ಕೂಡಿ ಬರುತ್ತೈತೆ. ಈ ವರ್ಷ ನಿನ್ ಮದ್ವೆ ಆಗ್ತೈತಪ್ಪ, ದೂರಿಂದ ಒಂದ್ ಸುಂದರಿ ಬರ್ತಾಳ, ಬಂದು ನಿನ್ ಕೈ ಹಿಡಿತಾಳ. ಶಾ ನಿನ್ಗೆ ಮಳೆ ಆಗ್ತತಿ, ಬೆಳೆ ಆಗ್ತತಿ, ಅದಕ್ ನೀನ್ ಏನ್ ಮಾಡ್ಬೇಕು ಗೊತ್ತಾ? ಊರ್ ತುಂಬಾ ಎಲ್ಲ ಜನರಿಗೂ ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿಸ್ಬೇಕು, ಬೇಗ ಮದ್ವೆ ಆಗ್ತೈತಿ, ಆದಷ್ಟು ಬೇಗ ಕಂಕಣ

ಯಾರಿಗ ಕಣಿ ಹೇಳವ್ವ? ಕಣಿನ ನಾ ಕಣಿ ಹೇಳ್ತೀನವ್ವ, ಕಣಿನ ಬಾರವ್ವ, ಬಾ ಊರ್ಗ ಹೊಡ್ತಿ ಬಂದಾಳಲ್ಲ, ಬಾ ತಂಗಿ, ಬಾ ಇಲ್ಲಿ ಕುಂದ್ರ ಬಾಯಲ್ಲಿ, ಯಾಕೆ ಇಷ್ಟೋ ಸೊರ್ಗಿಯಲ್ಲ ನೀನು, ಕೈ ಕೊಡಿ ಇಲ್ಲಿ. ಈ ವರ್ಷ ನಿನಗೆ ನೀನು ಹೋದ ವರ್ಷ ಏನು ಕನಸು ಕಂಡಿದ್ದೆಲ್ಲ ಈ ವರ್ಷ ಎಲ್ಲ ನನಸಾಗ್ತೈತಿ. ನಿಮ್ಮ ಮನ್ಯಾಗ ಜೋಡಿ ತೊಟ್ಲು ತೂಗತೈತೆ. ಈ ವರ್ಷ ಚೆನ್ನಾಗಿ ಮಳೆ ಬರ್ತೈತೆ, ಬೆಳೆ ಬರ್ತೈತೆ, ಎಲ್ಲ ರಾಜ್ಯದ ಜನತೆಗೂ ಒಳ್ಳೇದಾಗ್ತೈತೆ. ಆಕಾಶವಾಣಿ ಕೇಳೋರೆಲ್ಲರಿಗೂ ಒಳ್ಳೇದಾಗ್ತೈತೆ, ಎಲ್ಲಾರ್ಗೂ ಒಳ್ಳೇದಾಗ್ತೈತೆ. ನೀವೇನೇನು ಕಂಡಿರ್ತೀರಲ್ಲ ಕನಸು ಅದೆಲ್ಲ ನನಸಾಗ್ತೈತಿ. ನಾ ಬರ್ತೀನವ್ವ, ನಾ ಬರ್ತೀನಿ, ಮತ್ತೆ ನಾ ಮುಂದಿನ ಊರಿಗೆ ಹೋಗ್ಬೇಕು. ಕಣಿ ಹೇಳ್ತೀನವ್ವ, ಕಣಿ, ನಾ ಯಾರಿಗೆ ಕಣಿ

ಹೆಣ್ಣಿನ ಜೀವನದ ಒಂದು ಘಟ್ಟವಾದ ತಾಯ್ತನದ ಸಂದರ್ಭದಲ್ಲಿ ಹೆಣ್ಣಿಗೆ ಇರುವ ಬಸರಿ ಬಯಕೆಗಳ ಬಗ್ಗೆ ಇರುವ ಹಾಡು ಬಸರಿ ಬಯಕೆಯ ಹಾಡು.

ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಭಾಗವಹಿಸಿದವರು ಶುಭಾ ಸೋಮಶೇಖರ್, ಮೋಹಿನಿ ವಿಎಸ್, ಮಧುಮತಿ ಟಿಆರ್, ತಿಪ್ಪಮ್ಮ ಎಂಬಿ. ನಿರೂಪಣೆ ಹಾಗೂ ಸಹಕಾರ ಜಿಆರ್ ರಜನಿ. ಸಂಕಲನ ಅನುಷ್.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800309 0309. ಟೇಕ್ ಕೇರ್.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
5: अगर टाइम मैनेजमेंट सीख ली और समय का प्रोडक्टिव यूज सीख लिया तो आप देखिए, आप कभी भी प्रेशर नहीं लगेगा, थकान नहीं लगेगी.
4: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
6: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು. ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
7: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕಾರ್ಯಕ್ರಮ ವಿವರಣೆ. June 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆಗಳು ಹಾಗೂ ಅಪನಂಬಿಕೆಗಳು, ಈ ಕುರಿತು ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ ಬೇವಿನಬೆಂಚಿ. ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ. ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ ಎ ಗದ್ದನಕೇರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಂತರ ರಾಮದುರ್ಗ ತಾಲೂಕು ನರಸಾಪುರದ ಮಲ್ಲಪ್ಪ ಗೂಳಪ್ಪ ಹಳೆ ತೊರಗಲ್ ಹಾಗೂ ಸಂಗಡಿಗರಿಂದ ಒಡಬುಗಳನ್ನು ಕೇಳಲಿದ್ದೀರಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ.

ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೋತೃಗಳ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ, ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಎಳೆಯರ ಬಳಗ ಕಾರ್ಯಕ್ರಮದಲ್ಲಿ ಜಿಪಿ ರಾಜರತ್ನಂ ಅವರು ರಚಿಸಿದ ಗೀತೆಯನ್ನ ಕಲಿಯುತ್ತಾರೆ ಕಲಕೇರಿ ಸಂಗೀತ ಶಾಲೆಯ ಮಕ್ಕಳು.

5:30 ಟೀ ಟೈಮ್ ಚಿತ್ರಗೀತೆಗಳು, 6:10 ವಿಜ್ಞಾನದ ಮುನ್ನಡೆ, 6:30 ಸಮಾಚಾರ ದರ್ಶನ ನಮ್ಮ ನಿಲಯದಿಂದ, 7:45 ಸಮಾಚಾರ ದರ್ಶನ ಕೇಳುವಿರಿ, 6:50 ಕೃಷಿ ರಂಗದಲ್ಲಿ ಕೃಷಿ ಮಾಹಿತಿ, ನಂತರ ಸಿರ್ಸಿ ತಾಲೂಕ್ ಬನವಾಸಿಯ ಗುಡ್ಡಪ್ಪ ಎನ್ ಜೋಗಿ ಹಾಗೂ ಮೇಳದವರಿಂದ ಕಿನ್ನರಿ ಜೋಗಿ ಕತೆ, ಶೀಲಾವತಿ ಪ್ರತಿವ್ರತ ಮಹಾತ್ಮೆ.

ಕೇಳುವಿರಿ. 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 8:30ಕ್ಕೆ ಪುಷ್ಪಹಾರ ಪ್ರಸಾರವಾಗುವುದು. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸರಿಯಾಗಿ 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆ ಮತ್ತು ಅಪನಂಬಿಕೆಗಳ ಕುರಿತು ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ.
1: ಪ್ರಿಯ ಕೇಳುಗರೇ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಇವತ್ತು ಈ ಕ್ಯಾನ್ಸರ್ ಪತ್ತೆ ಹಚ್ಚುವುದು ಹೇಗೆ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕೆಳಗರೆ ನಿಮಗೆಲ್ಲ ಗೊತ್ತಿದೆ, ಕ್ಯಾನ್ಸರ್ ಅನ್ನುವಂಥ ವಿಷಯಕ್ಕೆ ಬಂದಾಗ ಕ್ಯಾನ್ಸರ್ ಅನ್ನುವಂಥ ಶಬ್ದ ಕೇಳಿದ ತಕ್ಷಣ ಎಲ್ರಿಗೂ ಭಯ ನಡುಕ ಪ್ರಾರಂಭ ಆಗ್ತದೆ. ಅಂಥ ಒಂದು ಭಯಂಕರ ಕಾಯಿಲೆ ಅಂತೇಳಿ ನಾವು ಅಂದ್ಕೊಂಡಿರ್ತೀವಿ. ಅಷ್ಟೇ ಅಲ್ಲ, ಆ ಒಂದು ಕ್ಯಾನ್ಸರ್ ಅಂದರೆ ಮುಗ್ದೇ ಹೋಯ್ತು ಜೀವನ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ಈಗಲೂ. ಹಾಗಾಗಿ ಈ ಕ್ಯಾನ್ಸರಿಗೆ ಚಿಕಿತ್ಸೆಗಿಂತ ಅದನ್ನು ಪತ್ತೆ ಹಚ್ಚುವುದು ಹೇಗೆ ಅನ್ನೋದನ್ನು ಕುರಿತು ಇವತ್ತು ವೈದ್ಯರು ನಮಗೆ ತಿಳಿಸಿಕೊಡ್ತಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
2: ನಮಸ್ಕಾರ ಸರ್.
1: ಸರ್, ಈಗ ಸ್ಕ್ರೀನಿಂಗ್ ವಿಷಯಕ್ಕೆ ಬಂದಾಗ ಸಾಕಷ್ಟು ಜನ ಕ್ಯಾನ್ಸರ್ ಇದೀನೋ ಇಲ್ಲವೋ ಅನ್ನುವಂಥ ಅನುಮಾನ ಇದ್ದರೂ ಕೂಡ ವೈದ್ಯರ ಹತ್ರ ತೋರಿಸ್ಕೊಳ್ಳಿಕ್ಕೆ ಹಿಂದೆ ಬಿಂದ ನೋಡ್ತಾರೆ. ನಾನು ತೋರಿಸ್ಕೊಂಡ್ರೆ ಮತ್ತೆ ಏನಾನ ಆಗುತ್ತೋ ಏನು, ಮತ್ತೆ ಕ್ಯಾನ್ಸರ್ ಅಂತ ಗೊತ್ತಾಯ್ತಂದ್ರೆ ಮತ್ತೆ ನಾನು ಮತ್ತೆ ಹೇಗೆ, ಅದೊಂದು ನನ್ನ ತಲೆಯಲ್ಲಿ ಬಂದ್ರೆ ಹೆಂಗೆ, ಈ ತರ ಅನುಮಾನಗಳ ಮಧ್ಯೆ ಸಾಕಷ್ಟು ಜನ ಜೀವನ ಮಾಡ್ತಿರ್ತಾರೆ. ಹಾಗಾಗಿ ಸ್ಕ್ರೀನಿಂಗ್ ಬಗ್ಗೆ ಪ್ರಾರಂಭದಲ್ಲಿ.
2: ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಜನರಿಗೆ ಕ್ಯಾನ್ಸರ್ ಬಗ್ಗೆ ಅದೊಂದು ಜನರಲ್ ಆದ ಒಂದು ಮಾತಿದೆ, ಅಂದ್ರೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಮಾಡಿದ ಕೂಡ್ಲೇನೆ ಮುಗೀತು ಅವರ ಜೀವನ, ಅವರು ಲೈಫ್ ಎಂಡ್ ಆಯ್ತು, ಫ್ಯಾಮಿಲಿ ಸಫರಿಂಗ್ ಸ್ಟಾರ್ಟ್ ಆಯ್ತು, ಅವ್ರದ್ದೇನೋ ಒಂದು ಪೂರ್ವ ಜನ್ಮದ ಕರ್ಮ, ಏನೇನೋ ಆಲೋಚನೆಗಳು ಮಾಡ್ತಾರೆ. ಆದ್ರೆ ಒಂದು ಸತ್ಯವಾದ ವಿಷಯನ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಂದ್ರೆ, ಕ್ಯಾನ್ಸರ್ಗೆ ಪ್ರತಿಯೊಬ್ಬರು ಕೂಡ ಪ್ರೋನೆ, ಅಂದ್ರೆ ಯಾರಿಗಾದ್ರೂ ಬರ್ಬೋದು, ಯಾವಾಗಾದ್ರೂ ಬರ್ಬೋದು. ಯಾಕಂದ್ರೆ ಈ ದಿನಗಳ ವಾತಾವರಣದಲ್ಲಿ ಜಗತ್ತು ನಡೆಯುತ್ತಿರುವ ದಾರಿಯಲ್ಲಿ ನೋಡ್ತಾ ಇದ್ರೆ ಬಹುಶಃ ಕ್ಯಾನ್ಸರ್ಗಳ ನಂಬರ್ ಮತ್ತು ಪ್ರಮಾಣ ಕೂಡ ಜಾಸ್ತಿ
1: ಆಗ್ತದೆ.
2: ಯಾರಿಗಾದ್ರೂ ಆಗ್ಬೋದು, ಯಾವಾಗಾದ್ರೂ ಆಗ್ಬೋದು. ಅದಕ್ಕೆ ಫಸ್ಟ್ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಮೈಂಡ್ ಅಲ್ಲಿ ಒಂದು ಅನುಮಾನ ಜಾಸ್ತಿ ಇಟ್ಕೋಬಾರ್ದು, ಆದ್ರೆ ಒಂದು ಸ್ವಲ್ಪ ಆದ್ರೂ ಸಸ್ಪಿಷಿಯಸ್ ಇರಬೇಕು. ಒಂದು ಏಜ್ ಆದ್ರೂ ಸ್ವಲ್ಪ ಆದ್ರೂ ಬಹುಶಃ ಬರಬಹುದು, ಅದಕ್ಕೆ ನಾನು ನಂದೇ ಆದ ಒಂದು ಪ್ರಿಕಾಷನ್ ತಗೋಬೇಕು, ಅಥವಾ ಆತರ ಏನಾದ್ರೂ ಸ್ವಲ್ಪ ಡೌಟ್ ಬಂದ್ರೆ ಕೂಡ ಅದನ್ನ ನಾನು ಇಮಿಡಿಯೇಟ್ ಆಗಿ ಅಡ್ರೆಸ್ ಮಾಡಬೇಕು, ಅದನ್ನ ಇಮಿಡಿಯೇಟ್ ಆಗಿ ನಾನು ಹ್ಯಾಂಡಲ್ ಮಾಡ್ಕೋಬೇಕು ನನ್ನಷ್ಟಕ್ಕೆ ನಾನು. ಯಾಕಂದ್ರೆ ಎಲ್ಲಾ ವೈದ್ಯರು ಎಲ್ಲರ ಮನೆಗೆ ಹೋಗಿ ಹೇಳಕ್ ಆಗಂಗಿಲ್ಲ, ಅವ್ರ ದೇಹನ ಅವ್ರು ಕಾಪಾಡ್ಕೋಬೇಕು. ಅವರ ದೇಹಕ್ಕೆ ಸಂಬಂಧಿಸಿದ ಕೆಲವೊಂದು ಸಿಂಪ್ಟಮ್ಸ್ ಗಳನ್ನ ಸ್ವಲ್ಪ ಅವರು ಗಮನ ಕೊಟ್ಟು ನೋಡೋದನ್ನ ಬಹಳ ಓಪನ್ ಮೈಂಡೆಡ್ ಆಗಿ ನೋಡಬೇಕು. ಅಂದ್ರೆ ನನಗೆ ಬಹಳ ಕ್ಲಿಯರ್ ಆಗಿ ಅನ್ಸೋದೇನಂದ್ರೆ, ಎಲ್ಲರೂ ಮಾತಾಡೋದು ಅವೇರ್ನೆಸ್ ಇಲ್ಲ, ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಅವೇರ್ನೆಸ್ ಬಹಳಷ್ಟು ಜನಕ್ಕೆ ಆಲ್ರೆಡಿ ಬಂದಿದೆ. ಕ್ಯಾನ್ಸರ್ ಒಂದು ಭಯಾನಕ ರೋಗ, ಅದನ್ನ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ, ಟ್ರೀಟ್ಮೆಂಟ್ ಮಾಡಿದ್ರೆ ಆರಾಮಾಗ್ಬಹುದು, ಲೇಟ್ ಸ್ಟೇಜ್ ಅಲ್ಲಿ ಮಾಡಿದ್ರೆ ಬದುಕುಳಿಯೋದು ಕಷ್ಟ, ಈ ರೀತಿ ಎಲ್ಲ ಆಲೋಚನೆಗಳು ಇದಾವೆ. ಆದ್ರೆ ಅವರಲ್ಲಿ ಇರೋದು ಬಹಳ ಮುಖ್ಯವಾದ ಅಂಶ ಹೊರಗೋಗ್ಬೇಕಾಗಿರೋದ್ ಏನಂದ್ರೆ ನಿರ್ಲಕ್ಷ್ಯ. ಅವೇರ್ನೆಸ್ ಅಲ್ಲ, ತಿಳುವಳಿಕೆ ಇದೆ, ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಕ್ಯಾನ್ಸರ್ ಅಂದ್ ಕೂಡ ಎಲ್ಲರೂ ಭಯ ಪಡ್ತಾರೆ, ಆದ್ರೆ ಅದ್ರ ಬಗ್ಗೆ ಒಂದು ನಿರ್ಲಕ್ಷ್ಯ. ಆ ನಿರ್ಲಕ್ಷ್ಯದಲ್ಲೂ ಎರಡ್ ಮೂರು ತರ ಇದೆ. ಒಂದ್ ಏನಂದ್ರೆ, ನನಗೆ ಕ್ಯಾನ್ಸರ್ ಇರ್ಲಿಕ್ಕಿಲ್ಲ, ನನ್ಗೆ ಯಾಕೆ ಬರುತ್ತೆ? ಅಥವಾ ಏನೋ ಒಂದು ತಪ್ಪು ಮಾಡಿದವ್ರಿಗೋ, ಅಥವಾ ಏನೋ ಒಂದು ಕೆಟ್ಟ ಚಟಗಳು ಇದ್ದವ್ರಿಗೋ, ಅಂತವ್ರಿಗೆಲ್ಲ ಬರುತ್ತೆ, ನನ್ಗೆ ಯಾಕೆ ಬರ್ತದೆ ಅನ್ನೋ ಒಂದು ಸಹಜವಾದ ಆಲೋಚನೆ ಫಸ್ಟ್ ಮಾಡ್ತಾರೆ ಎಲ್ಲರು. ಅದನ್ನ ದಯವಿಟ್ಟು ತೆಗೆದುಹಾಕ್ಬೇಕು. ಅಂದ್ರೆ ಯಾವಾಗ್ಲೂ ಅದೇ ಭಯದಲ್ಲಿ ಇರ್ಬೇಕಂತ ನಾನು ಹೇಳ್ತಾ ಇಲ್ಲ, ಬಟ್ ದೇರ್ ಈಸ್ ಎ ಪಾಸಿಬಿಲಿಟಿ, ಚಾನ್ಸಸ್ ಇದೆ, ಇಲ್ಲ ಅಂತಲ್ಲ. ನಾವು ಹ್ಯೂಮನ್ ಬೀಯಿಂಗ್ಸ್ ಇರೋದ್ರಿಂದ, ಈ ಕಾಲದಲ್ಲಿ ನಂಬರ್ಸ್ಗಳು ಜಾಸ್ತಿ ಆಗಿರೋದ್ರಿಂದ ಇರೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಿದ ಸಿಂಪ್ಟಮ್ಸ್ ಗಳೇನಿದೆ, ನಾನು ಅದ್ರ ಬಗ್ಗೆ ಅಲರ್ಟ್ ಆಗಿ ಅದನ್ನ ನಾನು ನೋಡ್ಕೊಂಡು ಮತ್ತೆ ನನ್ನ ಜೀವನನ ನಾರ್ಮಲ್ ಆಗಿ ಮಾಡ್ತೀನಿ. ಮತ್ತೆ ಅದೇ ಭಯದಲ್ಲಿ ಇರ್ಬಾರ್ದು, ಬಹಳಷ್ಟು ಜನ ಅದರಲ್ಲಿ ಭಯದಲ್ಲಿ ಹೋಗ್ಬಿಡ್ತಾರೆ, ಭಯಕ್ಕೆ ಹೋಗ್ಬಾರ್ದು. ಅದ್ರ ಬಗ್ಗೆ ಆಲೋಚನೆಗಳು ಜಾಸ್ತಿ ಮಾಡ್ತಾರೆ, ಮಾಡೋದಲ್ಲ. ಈಗ ಉದಾಹರಣೆ

0: ಹೇಳೋದಾದ್ರೆ ಎದೆ ನೋವು ಬಂತು ಅಂದ್ರೆ ಸಹಜವಾಗಿ ಬೇರೆ ಬೇರೆ ಕಾರಣಗಳಿರ್ಬೋದು, ಆದ್ರೆ ಸಹಜವಾಗಿ ಒಂದು ಕಾರಣ ತಲೆಯಲ್ಲಿ ಬಂದೇ ಬರುತ್ತೆ, ಏನಂದ್ರೆ ಓ ನನಗೆ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ಆಲೋಚನೆ ಮಾಡೋಷ್ಟು ಧಾರಾಳತನವಾಗ್ಲಿ ಆಲೋಚನೆ ಆಗ್ಲಿ ಬರುತ್ತೆ. ಬಟ್ ಕ್ಯಾನ್ಸರ್ ವಿಷಯದಲ್ಲಿ ಜನರಿಗೆ ಹಂಗ ಬರಲ್ಲ. ಫಸ್ಟ್ ಆಲೋಚನೆ ಏನ್ ಮಾಡ್ತಾರೆ, ಏ ನನಗೆ ಯಾಕೆ ಬರುತ್ತೆ, ನಾನೆಲ್ಲ ಕರೆಕ್ಟ್ ಆಗಿದ್ದೀನಿ, ನನಗೇನು ಹ್ಯಾಬಿಟ್ಸ್ ಇಲ್ಲ, ನಾನು ಇನ್ನೂ ಏಜ್ ಜಸ್ಟ್ 30 ವರ್ಷ, ನನಗೆ ಯಾಕೆ ಬರುತ್ತೆ ಅನ್ನೋದು ಆಲೋಚನೆ ಇದೆಯಲ್ಲ, ಅದನ್ನ ತೆಗಿಬೇಕು. ಇರಬಹುದು ನಾನು ಇದನ್ನ ಇಲ್ಲ ಅಂತ ತೆಗೆದು ಅದನ್ನ ವೈದ್ಯರ ಮೂಲಕ ಪ್ರಮಾಣೀಕರಿಸಿ ಆಮೇಲೆ ಮತ್ತೆ ಆರಾಮಾಗಿ ಜೀವನ ಮಾಡೋಣ ಅನ್ನೋದು ಒಂದು ದೊಡ್ಡ ಇದರಿಂದ ಆಲೋಚನೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅದಕ್ಕೆ ನಾನು ರಿಪೀಟ್ ಆಗಿ ಹೇಳೋದೇನೆಂದ್ರೆ, ತಿಳುವಳಿಕೆಗಿಂತ ನಿರ್ಲಕ್ಷ್ಯತನ ದೂರ ಹೋಗ್ಬೇಕು. ಎರಡನೇದೇನಂದ್ರೆ ಸರ್, ಸ್ಟಿಗ್ಮಾ ಅಂತ ಕರಿತೀವಿ. ಏನಂದ್ರೆ ನನಗೇನಾದ್ರು ಕ್ಯಾನ್ಸರ್ ಡಯಾಗ್ನೋಸ್ ಆಗ್ಬಿಟ್ರೆ ನನ್ನ ಜನರು ಬೇರೆ ನೋಡ್ತಾರೆ, ಆಮೇಲೆ ಮನೆಯವರು ನನಗೆ ರೆಸ್ಪೆಕ್ಟ್ ಕೊಡಲ್ಲ, ಆಮೇಲೆ ಮನೆ ಎಲ್ಲ ಫೈನಾನ್ಶಿಯಲಿ ಪೂರ ಅಧೋಗತಿಗೆ ಬಂದ್ಬಿಡ್ತದೆ, ನನ್ನ ಜೊತೆ ಯಾರು ಬರ್ತಾರೆ, ನಾನು ಅಲೋನ್ ಆಗ್ಬಿಡ್ತೀನಿ, ನನ್ನ ಜೊತೆ ಯಾರು ಕುತ್ಕೊಂಡು ಊಟ ಮಾಡಲ್ಲ, ಇವೆಲ್ಲ ಇದೆಲ್ಲ ಬಹಳ ತಪ್ಪು ಕಲ್ಪನೆ. ಆಮೇಲೆ ಬಹಳಷ್ಟು ಜನ ಪೇಷಂಟ್ಸ್ ನನಗೆ ಕೇಳ್ತಾರೆ ಸರ್, ಏನಂದ್ರೆ ಊಟ ಮಾಡ್ಬೇಕಾರೆ
1: ಎಲ್ಲ ಜೊತೆ
0: ಮಾಡ್ಬೋದಾ, ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡಬಹುದಾ, ನಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಇದಾರೆ ಹಂಗೆಲ್ಲ ಕೇಳ್ತಾರೆ. ಈ ವಿಷಯದಲ್ಲಿ ಕ್ಯಾನ್ಸರ್ ಈಸ್ ನಾಟ್ ಕಂಟೇಜಿಯಸ್, ಒಬ್ಬರಿಂದ ಇನ್ನೊಬ್ಬರಿಗೆ ಬರಲ್ಲ. ನಾವು ಅವ್ರ ಜೊತೆಗೆ ಕುತ್ಕೊಂಡು ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡಿದ್ರು ಕೂಡ, ನೀರ್ ಕುಡಿದ್ರು ಕೂಡ ಬಹುಶಃ ಆಕ್ಚುಲಿ ತಪ್ಪು, ಬಟ್ ಆದ್ರೂ ಕೂಡ ಅದು ಬರೋ ಚಾನ್ಸ್ ಇಲ್ಲ, 100 ಅಲ್ಲ 200% ಚಾನ್ಸ್ ಇಲ್ಲ.
1: ಸರಿ, ಈಗ ಸಾಕಷ್ಟು ಕ್ಯಾನ್ಸರ್ಗಳಿದೆ, ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಗಳಿದ್ದಾವೆ. ಯಾವ ಕ್ಯಾನ್ಸರು ಏನು ಸಿಂಪ್ಟಮ್ ಇದೆ ಅಂತೇಳಿ ಕೆಲವ್ರಿಗೆ ಗೊತ್ತಾಗಲ್ಲ, ಕೆಲವ್ರಿಗೆ ಗೊತ್ತಾಗುತ್ತೆ, ಒಂದೊಂದ್ಸಲ 4th stage ಹೋದ್ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಈಗ ಸ್ಕ್ರೀನಿಂಗ್ ಮಾಡ್ಕೊಳ್ಳುವಂತ ವಿಷಯಕ್ಕೆ ಬಂದಾಗ, ಯಾವ ಕ್ಯಾನ್ಸರ್ ಹೆಂಗೆ ಕಂಡು ಹಿಡ್ಕೊಳ್ಳೋದು, ಸ್ಕ್ರೀನಿಂಗ್ ಎಲ್ಲಿ ಮಾಡ್ಕೊಳ್ಳೋದು, ಕೆಲವೊಂದು ಕ್ಯಾನ್ಸರ್ಗಳಿಗೆ ಸಿಂಪ್ಟಮೇ ಗೊತ್ತಾಗಲ್ಲ.
0: ಒಂದು ರೋಗಿಗಳು ತಮ್ಮ ಒಂದು ಅಸೆಸ್ಮೆಂಟ್ ಅಲ್ಲಿ ಅಂದ್ರೆ ತಮ್ಮನ್ನ ತಾವು ಅಳತೆ
1: ಮಾಡ್ಕೋ.
0: ಒಂದು ಉದಾಹರಣೆಗೆ, ಒಬ್ಬ 35 ವರ್ಷದ ಹೆಣ್ಮಗಳಿಗೂ ಮತ್ತು 25 ವರ್ಷದವನು 10 ವರ್ಷದಿಂದ ಗುಟ್ಕಟ್ ನಿಂತಿದ್ದಾನೆ ಅಂದ್ರೆ ಅವನಿಗೂ ಕೂಡ ವ್ಯತ್ಯಾಸ ಇದೆ. ಅವನ ಆಲೋಚನೆ ಬೇರೆ ಇರಬೇಕು, 35 ಇಯರ್ ನಾರ್ಮಲ್ ಆಗಿ ಇರುವಂತ ಒಬ್ಬ ಹೆಣ್ಮಗಳ ವಿಚಾರ ಬೇರೆ ಇರಬೇಕು. ಆಕಿ ತನಗೆ ಬೈ ಕ್ಯಾನ್ಸರ್ ಬರಬಹುದು ಅಂತ ಜಾಸ್ತಿ ಆಲೋಚನೆ ಮಾಡ್ಕೊಂಡು ಕೂಡಬಾರದು. ಅವನು ಆಕೆಗೆ ಅವನಿಗೆ ಸ್ತನದ ಕ್ಯಾನ್ಸರ್ ಬರುತ್ತೆ ಅಂತ ಅವನು ವಿಚಾರ ಮಾಡ್ತಾರೆ. ಹಾಗಾಗಿ ಸರ್, ಒಂದ್ 2-3 ಫ್ಯಾಕ್ಟರ್ಸ್ ಗಳು ಪ್ರೂವ್ ಆಗ್ಬಿಟ್ಟಿದೆ. ಒಂದೇನಂದ್ರೆ ಸ್ಮೋಕಿಂಗ್ ಈಸ್ ವೆರಿ ಏನದು ಅಸೋಸಿಯೇಷನ್ ವಿತ್ ದ ಡಿಸೀಸ್ ಇಸ್ ವೆರಿ ಕ್ಲಿಯರ್ ಅಂತ ಹೇಳ್ತಾರೆ ರಿಸರ್ಚ್ ಅಲ್ಲಿ. ಎರಡನೇದು ಆಲ್ಕೋಹಾಲ್ ಅದರ ಜೊತೆಗೆ, ಮತ್ತೆ ರೆಡ್ ಮೀಟ್, ಮತ್ತೆ ಈಗ ಊಟ ಮಾಡ್ತಿರುವಂತಹ ಅನವಶ್ಯಕ ಖಾದ್ಯ ಪದಾರ್ಥಗಳೆಲ್ಲ ತಿನ್ನೋದು, ಅದು ಊಟಗಳು, ಆಮೇಲೆ ವಾತಾವರಣದ ಸ್ವಲ್ಪ ಕಲುಷಿತ ಆಗಿದೆ, ಇದಿಷ್ಟು ಪ್ರೂವ್ಡ್ ಇದೆ. ಇನ್ನೊಂದು ಏನಂದ್ರೆ ಫ್ಯಾಮಿಲಿ ಹಿಸ್ಟ್ರಿ, ಜೆನೆಟಿಕಲ್ಲಿ ಅದು ಒಬ್ಬರಿಗೆ ಬಂದ್ರೆ ಬರುತ್ತಂತಿಲ್ಲ, ಇಬ್ರು ಮೂವರಿಗೆ ಒಂದೇ ಫ್ಯಾಮಿಲಿ ಒಳಗೆ ಇಬ್ರು ಮೂವರಿಗೆ ಬಂದ್ರೆ ಅವಾಗ ಆ ಫ್ಯಾಮಿಲಿಯಲ್ಲಿ ಬೇರೆಯವರಿಗೆ ಬರೋ ರಿಸ್ಕ್ ಚಾನ್ಸ್ ಇರುತ್ತೆ. ಸೊ ಇವರೆಲ್ಲ ಹೈ ರಿಸ್ಕ್ ಕ್ಯಾಟಗರಿ ಒಳಗೆ ಬರ್ತಾರೆ, ಅಂದ್ರೆ ಸ್ಮೋಕ್ ಮಾಡೋರು ಕಂಟಿನ್ಯೂಸ್ ಆಗಿ, ಜಾಸ್ತಿ ಜಾಸ್ತಿ ರೆಡ್ ಮೀಟ್ ಯುಟಿಲೈಸ್ ಮಾಡೋರು, ಅಥವಾ ಜಾಸ್ತಿ ಎಕ್ಸ್ಪೋಸ್ ಆಗಿರೋರು ಈ ಧೂಳ ಮತ್ತೆ ಫ್ಯಾಕ್ಟರಿಗಳಲ್ಲಿ ವರ್ಕ್ ಮಾಡೋರು, ಸೊ ಇವೆಲ್ಲ ಹೈ ರಿಸ್ಕ್ ಕ್ಯಾಟಗರಿಗೆ ಬರ್ತಾರೆ. ಆ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಇದ್ದವರು ಜಾಸ್ತಿ ಅಲರ್ಟ್ ಆಗಿರ್ಬೇಕು. ಸೊ ಲೋ ರಿಸ್ಕ್ ಅಲ್ಲಿ ಇರೋರು ಏನಿರ್ತಾರೆ, ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇರಲ್ಲ, ಸ್ಮೋಕಿಂಗ್ ಇರಲ್ಲ, ನಾರ್ಮಲ್ ಒಂದು ಸಾತ್ವಿಕ ಆಹಾರ ಜೊತೆಗೆ ಜೀವನ ಮಾಡ್ತಿರ್ತಾರೆ, ಅವ್ರಿಗೂ ಬರೋ ಚಾನ್ಸ್ ಇರುತ್ತೆ. ಆದ್ರೆ ಅವ್ರಿಗೆ ಅಲ್ಲಿ ಕಾರಣಗಳಿಲ್ಲ ಸರ್, ಎಟಿಯಾಲಜಿ ಗೊತ್ತಿಲ್ಲ, ಯಾಕೆ ಬರುತ್ತೆ ಅಂತಾನೂ
1: ಗೊತ್ತಿಲ್ಲ,
0: ಬಟ್ ಬರುತ್ತೆ. ಹಾಗಾಗಿ ನನ್ ಏನು ಇಲ್ಲ, ನಾನೆಲ್ಲ ಕರೆಕ್ಟ್ ಆಗಿದೀನಿ, ನನಗೆ ಬರದೇ ಇಲ್ಲ ಅನ್ನೋದು ವಿಚಾರ ಮಾಡಬಾರ್ದು. ಸೊ ಹಂಗಾಗಿ ಅವರು ಕೂಡ ಒಂದು ಲೋ ರಿಸ್ಕ್ ಕ್ಯಾಟಗರಿ ಒಳಗೆ ಇರ್ತಾರೆ, ಬರಬಹುದು ನಮಗೂ ಬರಬಹುದು ಅನ್ನೋ ಆಲೋಚನೆಯಲ್ಲಿ ಇರ್ಬೇಕು. ಹಾಗಾಗಿ ನಾವೇನ್ ಮಾಡ್ತೀವಿ, ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಜಗತ್ತಿನಾದ್ಯಂತ ಬಹಳಷ್ಟು ಕಂಟ್ರಿಗಳು ಬಹಳ ಕಂಪಲ್ಸರಿ ಅನ್ನಂಗೆ ಇಂಪ್ಲಿಮೆಂಟ್ ಮಾಡಿದವೆ. ನಮ್ ದೇಶದಲ್ಲಿ ಬಹಳ
1: ಕಡಿಮೆ,
0: ನಮ್ ದೇಶದಲ್ಲಿ ನ್ಯಾಷನಲ್ ಪ್ರೋಗ್ರಾಮ್ ಅಂತ ಇರೋದು ಒಂದೇ, ಪ್ಯಾಪ್ ಸ್ಮಿಯರ್ ಮಾಡ್ತಾರೆ, ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ಗೆ ಪ್ಯಾಪ್ ಸ್ಮಿಯರ್ ಮಾಡ್ತಾರೆ. ಅದು ಬಿಟ್ರೆ ಬೇರೆ ಯಾವುದೇ ಒಂದು ಪ್ರೋಗ್ರಾಮ್ ಅಲ್ಲಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಗಳು ಇಲ್ಲ, ಗವರ್ಮೆಂಟ್ ಇಂದ ಕಂಪಲ್ಸರಿ. ಈಗೆಲ್ಲ ಬಹಳಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ಆಗ್ತವೆ, ಯಾವ ಸ್ಕ್ರೀನಿಂಗ್ ಅಷ್ಟೊಂದು ಕಾಸ್ಟ್ಲಿ ಏನಾಗಲ್ಲ ಮೊದಲಿದ್ದಂಗೆ, ಈಗ ಬಹಳ ಕಡಿಮೆ ಕಾಸ್ಟ್ ಅಲ್ಲಿ ಮಾಡಬಹುದು ನಾವು. ಸೊ ಬಹಳ ಕಾಸ್ಟ್ಲಿ ಏನು ಆಗೋದಿಲ್ಲ, ಕಡಿಮೆ ಇದರಲ್ಲೇನೆ ಆಗ್ತವೆ. ಗವರ್ಮೆಂಟ್ ಕೂಡ ಅದನ್ನ ಪ್ರಯತ್ನ ಮಾಡಿದ್ರೆ ಇಂಪ್ಲಿಮೆಂಟ್ ಮಾಡಬಹುದು ನನ್ನ ಪ್ರಕಾರ. ಇನ್ವೆಸ್ಟಿಗೇಷನ್ಸ್ ಒಂದ್ ಕಡೆ ಆದ್ರೆ ಸರ್, ನಾವು ಇನ್ವೆಸ್ಟಿಗೇಷನ್ಸ್ ಪಾರ್ಟ್ನ ಮತ್ತೆ ಏನಂತೀವಿ ಗವರ್ಮೆಂಟ್ ಗಾಗ್ಲಿ ಅಥವಾ ಖಾಸಗಿ ಆಸ್ಪತ್ರೆಗಳಿಗಾಗ್ಲಿ ಅಥವಾ ಯಾರೋ ಬೇರೆ ಹಾಸ್ಪಿಟಲ್ಗಳಿಗಾಗ್ಲಿ ಅಥವಾ ಇಂಡಸ್ಟ್ರಿಗಳಿಗೆ, ಈ ಹೆಲ್ತ್ ಇಂಡಸ್ಟ್ರಿ ಅಂತ ಏನ್ ಕರಿತೀವಿ ಅದಕ್ಕಾಗಿ ಬಿಟ್ಬಿಡೋಣ. ಬಟ್ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ನಾರ್ಮಲ್ ಪರ್ಸನ್ ಆಗಿ, ಅವನ ಏಜ್ಗೆ ಸಂಬಂಧಪಟ್ಟಂಗೆ ಅವನು ಯಾವ

0: ರೀತಿ ಸಸ್ಪಿಷಿಯಸ್ ಆಗಿ ಇರಬೇಕು.
1: ಅವನಿಗೆ
0: ಈ ತರ ಬಂದಾಗ ಎಲ್ಲಿ ಹೋಗಿ ಕನ್ಸಲ್ಟ್ ಮಾಡ್ಬೇಕು ಅನ್ನೋದು ಅವನಿಗೆ ತಿಳಿಬೇಕು. ಅದನ್ನ ಬಹಳ ಹುಷಾರಾಗಿ ನೋಡೋದಾದ್ರೆ ಸರ್, ನಾನು ಮೂರು ಕಾಯಿಲೆಗಳನ್ನ ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ಇರೋ ಜಾಸ್ತಿ ಇರೋದನ್ನ ಹೇಳಕ್ ಇಷ್ಟಪಡ್ತೀನಿ. ಒಂದು ಬಾಯಿ ಮತ್ತೆ ಗಂಟ್ಲ ಕ್ಯಾನ್ಸರ್, ಇನ್ನೊಂದು ಹೆಣ್ಮಕ್ಳಲ್ಲಿ ಸ್ತನದ ಕ್ಯಾನ್ಸರ್ ಜಾಸ್ತಿ, ಮತ್ತೆ ಗರ್ಭಕಂಠದ ಕ್ಯಾನ್ಸರ್. ಈ ಮೂರು ವಿಷಯಗಳನ್ನ ಸ್ವಲ್ಪ ನಾವು ನೋಡೋದಾದ್ರೆ ಅದರಲ್ಲಿ ಎರಡು ಬಹಳ ಇಂಪಾರ್ಟೆಂಟ್, ಒಂದು ಬಾಯಿ ಮತ್ತು ಗಂಟ್ಲದ ಕ್ಯಾನ್ಸರ್ ಮತ್ತೆ ಸ್ತನದ ಕ್ಯಾನ್ಸರ್. ಈಗ ಬಾಯಿ ಮತ್ತು ಗಂಟಲದ ಕ್ಯಾನ್ಸರ್ ಗೆ ಬಂದ್ರೆ, ಒಬ್ಬ 25-30 ವರ್ಷದ ವ್ಯಕ್ತಿ, ಇಬ್ಬರು ನಾನು ಕಂಪೇರ್ ಮಾಡೋದಾದ್ರೆ, ಒಬ್ರು ಕಂಟಿನ್ಯೂಸ್ ಆಗಿ ಟೊಬ್ಯಾಕೋನ ಯೂಸ್ ಮಾಡ್ತಿರೋರು, ಇನ್ನೊಬ್ರು ಟೊಬ್ಯಾಕೋ ಯೂಸ್ ಮಾಡ್ಲಾರ್ದವರು ಇರೋಣ ಅಂತ ಅನ್ಕೊಳ್ಳೋಣ. ಅವ್ರನ್ನ ಹೈ ರಿಸ್ಕ್ ಅಂತ ಕರಿತೀವಿ, ಅವ್ರನ್ನ ಲೋ ರಿಸ್ಕ್ ಅಂತ ಕರಿತೀವಿ. ಆದ್ರೆ ಇಬ್ರು ಮಾಡ್ಬೇಕಾಗಿರೋದು ಮೆಥಡ್ ಒಂದೇ. ಒಂದು ಏಜ್ ಆದ್ಮೇಲೆ, 25-30 ಇಯರ್ಸ್ ಆದ್ಮೇಲೆ, ಒಂದು ರೂಟೀನ್ ಆಗಿ ವೀಕ್ಲಿ ಒಂದ್ ಸಾರಿ ಒಂದು ಬಾಯಿಯ ಪರೀಕ್ಷೆ, ತಾವೇ ಕನ್ನಡಿ ಮುಂದೆ ನಿಂತ್ಕೊಂಡು ಬಾಯಿಯ ಪರೀಕ್ಷೆ ಮಾಡ್ಕೊಳ್ಳೋದು. ಬಾಯಿಯನ್ನ ಪೂರ್ತಿ ಓಪನ್ ಆಗಿ ನೋಡಿ, ನಾಲಿಗೆಯನ್ನ ಪೂರ್ತಿಯಾಗಿ ನೋಡ್ಬೇಕು, ಹೊರಗಡೆ ತೆಗೆದು, ಮತ್ತೆ ಈ ಅಂಗಳ ಮತ್ತೆ ಬಾಯಿ ಒಳಗಿನ ಭಾಗ, ಅಲ್ಲಿ ಚರ್ಮ ಸ್ಮೂತ್ ಆಗಿದೆಯಾ ಇಲ್ವಾ, ಅಲ್ಲಿ ಏನಾದ್ರು ಬಿಳಿ ಬಿಳಿ ಪ್ಯಾಚ್ಗಳೇನ ಕಾಣ್ತಾ ಇದೆ, ಇದು ಬಹಳ ಇಂಪಾರ್ಟೆಂಟ್, ಬಿಳಿ ಪ್ಯಾಚ್ಗಳು ಕಾಣ್ತಿದಾವ, ರೆಡ್ ಪ್ಯಾಚ್ಗಳೇನಾದ್ರು ಕಾಣ್ತಾ ಇದಾವ, ಇವೆಲ್ಲ ಪೇನ್ಲೆಸ್ ಇರ್ತವೆ, ಇವು ಗೊತ್ತೇ ಆಗಲ್ಲ, ನಾವು ನೋಡ್ಕೊಂಡಿಲ್ಲ ಅಂದ್ರೆ ಗೊತ್ತೇ ಆಗಲ್ಲ. ಆಮೇಲೆ ಒಳಗಡೆ ಇರೋದ್ರಿಂದ ಬಹಳ ಜನಕ್ಕೆ ಕಾಣಿಸೋದು ಇಲ್ಲ. ಸೊ ಹಾಗಾಗಿ ಆ ಪ್ಯಾಚ್ಗಳೇನಾದ್ರು ಇದಾವ, ಅಥವಾ ಯಾವ್ದಾದ್ರು ಒಂದು ಸಣ್ಣ ಗಾಯ ಏನಾದ್ರು ಇದೆಯಾ, ಅಥವಾ ಇದೆಯಾ, ಹೋದ ವಾರ ಇರ್ಲಿಲ್ಲ, ಈ ವಾರ ಏನಾದ್ರು ಹೊಸದಾಗಿ ಬಂದಿದೆಯಾ ಅಂತ. ಸೊ ಇದನ್ನ ಆಮೇಲೆ ನಾಲ್ಗೆನ ಒಂದ್ ರೀತಿ, ಈ ಹಲ್ಲು ಮತ್ತೆ ಈ ತುಟಿಯ ಮಧ್ಯದಲ್ಲಿ ಏನ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಅಲ್ಲಿ ಒಂದ್ ರೌಂಡ್ ನಾಲ್ಗೆನ ಹಾಕ್ಬೇಕು, ಅಲ್ಲಿ ಏನಾದ್ರು ಒಂದು ರಫ್ ಸರ್ಫೇಸ್ ಏನಾದ್ರು ಅನಿಸ್ತಾ ಇದೆ ನಮಗೆ ಅಂತ ಗೊತ್ತಾಗುತ್ತೆ. ನಾಲ್ಗೆನ ಮೂವ್ಮೆಂಟ್ ಮಾಡ್ಕೋಬೇಕು ಒಂದ್ ರೌಂಡ್
1: ರಫ್ ಸರ್ವೇಸ್ ಅಂದ್ರೆ,
0: ಒಂದು ಏನಾದ್ರು ಅಲ್ಲಿ ಅಲ್ಸರ್ ತರ ಒಂದು ಗಾಯ ಏನಾದ್ರು ಅದು ಫೀಲ್ ಆಗುತ್ತೆ, ಫೀಲ್ ಆಗುತ್ತೆ. ಪ್ರಾಬ್ಲಮ್ ಏನಂದ್ರೆ ಪೇನ್ ಇದ್ರೆ ಆಟೋಮೆಟಿಕಲಿ ಗೊತ್ತಾಗ್ಬಿಡ್ತದೆ. ಈ ಕಾಯಿಲೆ ಪ್ರಾಬ್ಲಮ್ ಅಂದ್ರೆ ಪೇನ್ಲೆಸ್ ಇದೆ, ಹಾಗಾಗಿ ಅದನ್ನ ಆ ರೀತಿ ಒಂದು ನಾಲ್ಗೆನ ಒಂದು ರೌಂಡ್ ಮೂವ್ಮೆಂಟ್ ಮಾಡ್ಕೋಬೇಕು, ಅಂಗಳನ್ನ ಡೀಟೇಲ್ ಆಗಿ ನೋಡ್ಬೇಕು. ಇಷ್ಟು ಭಾಗನ ನೋಡೋದ್ರ ಜೊತೆಗೆ ಕುತ್ತಿಗೆಯನ್ನ ನಾವು ಮುಂದೆ ಮತ್ತೆ ಸೈಡ್ಗೆ ಏನಾದ್ರೂ ಗಡ್ಡೆ ಫೀಲ್ ಆಗ್ತದ ಅಂತ ಫೀಲ್ ಮಾಡಿದ್ರೆ ಬಹಳ ಅಂದ್ರೆ ಒಂದು 5-10 ನಿಮಿಷ ತಗೊಳುತ್ತೆ ಒಬ್ಬ ವ್ಯಕ್ತಿ ನೋಡಿದ್ರೆ. ಈ ಗುಟ್ಕಾ ಯೂಸ್ ಮಾಡೋರು ಅವರೆಲ್ಲ ಏನಿದಾರೆ, ಅವರು ಬಹಳ ಡೀಟೇಲ್ ಆಗಿ ನೋಡ್ಬೇಕು, ಅವ್ರು ಸ್ವಲ್ಪ ಟೈಮ್ ತಗೊಂಡು ನೋಡ್ಕೋಬೇಕು. ಏನಂದ್ರೆ ಅವರಿಗೆ ಇಷ್ಟು ಸಣ್ಣ ತಿಳುವಳಿಕೆ ಏನಿರ್ಬೇಕಂದ್ರೆ, ಹೋದ್ವಾರ ಇದ್ದಿಲ್ಲ, ಇದು ಹೊಸದಾಗಿ ಬಂದಿದೆ, ಅಥವಾ ಇದು 2 ವಾರ ಜಾಸ್ತಿ ಆಯ್ತು, ಇನ್ನು ಹಂಗೆ ಉಳ್ಕೊಂಡಿದೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ ರೂಲ್ ಆಫ್ ಟೂ ಅಂತ ಕರಿತೀವಿ. ರೂಲ್ ಆಫ್ ಟೂ ಅಂದ್ರೆ 2 ವಾರ, 2 ವಾರದವರೆಗೂ ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, 2 ವಾರದವರೆಗೂ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. 2 ವಾರದವರೆಗೂ ನೋಡಿ ಎನಿಥಿಂಗ್ ವಿಚ್ ಇಸ್ ಇನ್ ಅಲ್ಸರ್ ಸ್ಮಾಲ್, ಏನಾಯ್ತು, ಒಂದೇನೋ ಪ್ಯಾಚ್ ಇತ್ತು, ಸಮಟೈಮ್ಸ್ ಜಸ್ಟ್ ಇನ್ಫೆಕ್ಷನ್ ಇರ್ತವೆ ಅಥವಾ ಜಸ್ಟ್ ಸಮ್ ಬೇರೆ ವೈರಲ್ ರೀಸನ್ಸ್ ಬಂದಿರ್ತವೆ, ಡಿಸಪಿಯರ್ ಆಗ್ತವೆ 2 ವಾರದ್ಮೇಲೆ. 2 ವಾರ ಆದ್ಮೇಲೂ ಕೂಡ ಹಂಗೆ ಉಳ್ಕೊಂಡಿದೆ ಅಂದ್ರೆ ಅಲರ್ಟ್ ಆಗ್ಬೇಕು, ಯಾವುದೇ ಗಾಯ ಆದ್ರೂ ಅಲರ್ಟ್ ಆಗ್ಬೇಕು, ಅಥವಾ ಯಾವುದೇ ಪ್ಯಾಚ್ ಹಂಗೆ ಉಳ್ಕೊಂಡಿತ್ತು ಅಂದ್ರೆ ಅಲರ್ಟ್ ಆಗ್ಬೇಕು. ವೈಟ್ ಪ್ಯಾಚ್, ಎಸ್ಪೆಷಲಿ ವೈಟ್ ಪ್ಯಾಚ್ ಮತ್ತೆ ರೆಡ್ ಪ್ಯಾಚ್ಗಳೇನಾದ್ರೂ ಕಾಣಿಸಿದ್ರೆ. ಆಮೇಲೆ ಬಹಳಷ್ಟು ಜನ ಈ ತಂಬಾಕು ತಿನ್ನೋದು ಅದರಿಂದ ಈ ಸಬ್ ಮ್ಯೂಕಸ್ ಫೈಬ್ರೋಸಿಸ್ ಅಂತ ಕರಿತೀವಿ, ಅಂದ್ರೆ ಬಾಯಿ ಓಪನ್ ಮಾಡಕ್ ಬರ್ತಿರಲ್ಲ ಅವ್ರಿಗೆ, ಆ ರೀತಿ ಟೈಟ್ ಆಗಿ ಓಪನ್ ಮಾಡ್ಲಾಕ್, ಯಾಕಂದ್ರೆ ಒಳಗಡೆ ಎಲ್ಲ ಮ್ಯೂಕೋಸ ಅಂತ ಕರಿತೀವಿ, ಅದು ಡ್ಯಾಮೇಜ್ ಆಗ್ಬಿಟ್ಟಿರ್ತದೆ ಬಾಯಿ ಒಳಗಿನ ಪದರು. ಅಲ್ಲಿ ಕೂಡ ಅವರು ಸ್ವಲ್ಪ ವೈದ್ಯರಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ಅವರಿಗೆ ನೋಡ್ಕೊಳಕ್ ಆಗಲ್ಲ, ಅವರು ಆಕ್ಚುಲಿ ಹೈಯೆಸ್ಟ್ ರಿಸ್ಕ್ ಅವರು, ಕ್ಯಾನ್ಸರ್ ಆಗೋ ಚಾನ್ಸ್ ಅವ್ರಿಗೆ ಜಾಸ್ತಿ. ಅವರು ವೈದ್ಯರ ಹತ್ರ ಹೋಗಿ ಅಟ್ ಲೀಸ್ಟ್ 3 ವಾರಕ್ಕೆ ಒಂದ್ಸಲ ಆದ್ರೂ, ತಿಂಗಳಿಗೆ ಅಥವಾ 2-3 ತಿಂಗಳಿಗೆ ಒಂದ್ಸಲ ಸುಮ್ನೆ ಒಂದ್ ಜಸ್ಟ್ ಟೆಸ್ಟ್ ಮಾಡಿಸ್ಕೊಂಡು ಬರೋದು ಸೇಫರ್ ಸೈಡ್. ಸೊ ಇದು ಬಾಯಿ ಕ್ಯಾನ್ಸರ್ ಬಗ್ಗೆ ಇಷ್ಟು ಮಾಡಿದ್ರೆ, ತಿಂಗಳಿಗೆ ಒಂದ್ಸರಿ ಒಂದ್ 5 ನಿಮಿಷ ಸ್ಪೆಂಡ್ ಮಾಡಿದ್ರೆ ಎಷ್ಟು ಬೆನಿಫಿಟ್ ಆಗುತ್ತೆ, ಒಂದ್ ಜೀವನೇ ಉಳಿಬಹುದು. ಎರಡನೇದು ಏನಂದ್ರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಮ್ಮ ಶ್ರೋತೃಗಳಿಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಈ ತಂಬಾಕು ಎನಿ ಫಾರ್ಮ್ ಪ್ಲೀಸ್ ಸ್ಟಾಪ್. ಏನ್ ಹೇಳ ಅಂದ್ರೆ, ಬಹಳ ಜನ ಏನ್ ಹೇಳ್ತಾರೆ ಸರ್, ಏನೋ ಕಡಿಮೆ ಮಾಡಿದೀನಿ, ಕಡಿಮೆ ಮಾಡಕ್ ಟ್ರೈ
1: ಮಾಡ್ತಾ ಇದ್ದೀನಿ,
0: ಕಡಿಮೆ ಮಾಡೋದು ಅದೆಲ್ಲ ಆತರ ಕಾನ್ಸೆಪ್ಟ್ಗಿಂತ ಡೈರೆಕ್ಟ್ ಆಗಿ ಒಂದೇ ಸರಿಗೆ ಒಂದು ಸ್ಟಾಪ್ ಮಾಡೋದು ಬೆಟರ್. ಅದನ್ನ ಕ್ವಿಟ್ ಡೇ ಅಂತ ಕರಿತೀವಿ, ದಟ್ ಈಸ್ ಯುವರ್ ಕ್ವಿಟ್ ಡೇ. ಸೊ ಸಮ್ ಪರ್ಸನ್ಸ್ ಇನ್ ದೇರ್ ಲೈಫ್ ದೇ ರಿಮೆಂಬರ್ ದಟ್ ಕ್ವಿಟ್ ಡೇ, ದಟ್ ಈಸ್ ದೇರ್ ಅಚೀವ್ಮೆಂಟ್. ಕ್ವಿಟ್ ಡೇ ಅಂತೀವಿ, ಆ ದಿನ ನಾ ಬಿಟ್ಟೆ ಅಂದ್ರೆ ಮುಗೀತು. ಆ ರೀತಿಯಾದ ಒಂದು ವಿಲ್ ಪವರ್ ನ ಬೆಳೆಸ್ಕೋಬೇಕು ಜನ. ಸೊ ಅದರಿಂದ ಅವರು ಉಳಿತಾರೆ, ಅವ್ರ ಸಂಸಾರ ಉಳಿತದೆ, ಅವ್ರ ದುಡ್ಡು ಉಳಿತದೆ, ಅವ್ರ ನೆಮ್ಮದಿ ಉಳಿತದೆ, ಅವ್ರ ಲೈಫ್ ಅಲ್ಲಿ ಏನ್ ಅಚೀವ್ಮೆಂಟ್ ಮಾಡ್ಬೇಕು ಮಾಡಬಹುದು, ಎಷ್ಟೊಂದು ಪಾಸಿಬಿಲಿಟೀಸ್ ಗಳು ಉಳಿತವೆ. ಬಟ್ ಅದು ಒಂದು ಪ್ಯಾಕೆಟ್ ಹಿಂದೆ ಹೋದ್ರೆ ಲೈಫ್ ಎಷ್ಟೊಂದು ಡ್ಯಾಮೇಜ್ ಗಳು ಕೂಡ ಆಗ್ತವೆ. ಹಾಗಾಗಿ ಒಂದು ದಿನ ಫಿಕ್ಸ್ ಮಾಡ್ಬೇಕು, ದಿಸ್ ಇಸ್ ನಂದು ಕ್ವಿಟ್ ಡೇ, ನಾನು ಇವತ್ತು ಬಿಡ್ತಾ ಇದ್ದೀನಿ, ಮುಗೀತು. ಅದಕ್ಕೆ ಆಗ್ತಾ ಇಲ್ಲ ನನಗೆ, ಅದ್ರ ಕಡೆ ಜಾಸ್ತಿ ಸೆಳೆತ ಆಗ್ತಾ ಇದೆ, ತಡ್ಕೊಳಕ್

0: ಅಂದ್ರೆ ಅದಕ್ಕೆ ಹೆಲ್ಪ್ ಮಾಡೋಕೆ ಡಾಕ್ಟರ್ ಇದ್ದಾರೆ, ಸೈಕಿಯಾಟ್ರಿಸ್ಟ್ಗಳು ಇರ್ತಾರೆ, ಅವರು ಕೆಲವೊಂದು ಮೆಡಿಸಿನ್ಗಳಿಂದ ಅವರಿಗೆ ಆಗ್ತಿವಂತ ಮಾನಸಿಕ ಬದಲಾವಣೆಗಳು ಕಂಟ್ರೋಲ್ ಮಾಡಿ ಏನು ಒಂದು ವಾರ ಎರಡು ವಾರ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು. ಅದಾದ್ಮೇಲೆ ಉಳ್ಕೊಳ್ಳೋದೇನಪ್ಪ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಬಿಡೋದೇನಿದೆಯಲ್ಲ ಅದು ಬಹಳ ಮುಖ್ಯ. ಅದರಿಂದ ಬಹುಶಃ ನಾವು ತಂಬಾಕು ಬಿಡೋದ್ರಿಂದ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಪ್ರಮಾಣನ ಏನಿಲ್ಲ ಅಂದ್ರೂ ಒಂದು 30-40% ಇಳಿಸಬಹುದು. ಹಾಗಾಗಿ ಅದು ಒಂದು ಈ ಬಾಯಿ ಕ್ಯಾನ್ಸರ್ ಬಗ್ಗೆ ಹೇಳೋದಾದ್ರೆ. ನೆಕ್ಸ್ಟ್ ಸ್ತನದ ಕ್ಯಾನ್ಸರ್ ಬಗ್ಗೆ ಬಂದ್ರೆ ಅದರಲ್ಲಿ ಎರಡು ತರ ಹೇಳ್ತೀವಿ. ಪ್ರತಿಯೊಬ್ಬ ಹೆಣ್ಮಗಳು ಮೋರ್ ದೆನ್ 30 ಇಯರ್ಸ್ ಆಫ್ ಏಜ್ ಅವರು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅನ್ನೋದನ್ನ ರೂಢಿ ಮಾಡ್ಕೋಬೇಕು. SBE ಅಂತೀವಿ, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಸೊ ಮಂತ್ಲಿನೋ 3 ಮಂತ್ಸ್ಲಿನೋ ಒಂದು ಡೇಟ್ ಒಂದು ಸಂಡೇ ಫಿಕ್ಸ್ ಮಾಡ್ಬೇಕು ಅವರು. ಕೊನೆಗೆ ನಾವು ನೋಡ್ಬೇಕಾಗಿರೋದೇನು ಗಂಟು, ಒಂದು ಗಂಟು. ಮೋಸ್ಟ್ ಆಫ್ ದ ಟೈಮ್ ನೋವಿಲ್ಲಾರದೇ ಇರುತ್ತೆ. ಆಮೇಲೆ ಎರಡನೇದ್ ಏನಂದ್ರೆ ನಿಪ್ಪಲ್ ಅಂತ ಕರಿತೀವಲ್ಲ, ಅದರಿಂದ ಬ್ಲಡ್ ಡಿಸ್ಚಾರ್ಜ್ ಆಗ್ತಾ ಇರ್ತದೆ, ಅದು ಒಂದು ಸಿಂಪ್ಟಮ್. ಮತ್ತೆ ಗಂಟು ನೋಡ್ಕೊಳ್ಳೋದಿರುತ್ತೆ. ಅರ್ಲಿಯೆಸ್ಟ್ ಡಿಸೀಸ್ ನ ಐಡೆಂಟಿಫೈ ಮಾಡಬಹುದು, ಆಲ್ಮೋಸ್ಟ್ ನಾವು ಕ್ಯೂರ್ ಮಾಡಬಹುದು. ಕ್ಯೂರ್ ಅಂದ್ರೆ ಮುಗಿತು, ಅವ್ರ ಲೈಫ್ ಅಲ್ಲಿ ಮತ್ತೆ ಕ್ಯಾನ್ಸರ್ ಇತ್ತೋ ಇಲ್ವೋ ಅನ್ನೋ ತರ ಟ್ರೀಟ್ಮೆಂಟ್ ಮಾಡಬಹುದು, ಅದರಿಂದ ಅಷ್ಟು ಬೆನಿಫಿಟ್ ಆಗ್ತದೆ. ಇಲ್ಲಿ ನಾನು ಹೇಳ್ತಿರೋದು ಏನಂದ್ರೆ ಸರ್, ಇದನ್ನ ನಾವು ಹೇಳ್ತೀವಿ, ಎಷ್ಟೊಂದು ಜನ ಎಜುಕೇಟೆಡ್ ಇದ್ದವರು ಇದನ್ನ ಕಲಿತಾರೆ, ಅಂದ್ರೆ ಅವೇರ್ನೆಸ್ ತಿಳ್ಕೊಳ್ತಾರೆ, ಬಟ್ ಸ್ಟಿಲ್ ನೆಕ್ಸ್ಟ್ ಬರೋದು ನಿರ್ಲಕ್ಷ್ಯ. ನನಗೇನ್ ಬರುತ್ತೆ, ನಂದೆಲ್ಲ ಇರ್ಲಿಕ್ಕಿಲ್ಲ, ನೋಡೋಣ ಬಿಡು. ಅಲ್ಲಿ ಏನಾಗುತ್ತೆ, ಅದು ಸ್ಟೇಜ್ ಒನ್ ಇದ್ದಿದ್ದು ಸ್ಟೇಜ್ ಟೂ ಹೋಗುತ್ತೆ. ಆಮೇಲೆ ಸ್ವಲ್ಪ ಆದ್ಮೇಲೆ ಗಾಬರಿ ಆಗಿ ಅಪ್ರೆನ್ಷನ್ ಆಗಿ ಅವಾಗ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಕ್ಯಾನ್ಸರ್ ಏನಂದ್ರೆ ಸರ್, ವೆನ್ ಇಟ್ ಈಸ್ ಎಟ್ ಎ ಸೈಜ್ ಆಫ್ 1 ಸೆಂಟಿಮೀಟರ್, 1 ಸೆಂಟಿಮೀಟರ್ ಅಂದ್ರೆ ಇಮ್ಯಾಜಿನ್ ಮಾಡ್ರಿ, 1 ಸೆಂಟಿಮೀಟರ್ ಇರುವಂತಹ ಕ್ಯಾನ್ಸರ್ ಗಡ್ಡೆ ದೇಹದ ಬೇರೆ ಬೇರೆ ಭಾಗಗಳಿಗೆ ಸ್ಪ್ರೆಡ್ ಆಗುವಂತ ಕೆಪಾಸಿಟಿ ಇದೆ ಅದಕ್ಕೆ. ಅಂದ್ರೆ ಅದರ ಅರ್ಥ, ನಮ್ಮ ದೇಹದಲ್ಲಿ 1 ಸೆಂಟಿಮೀಟರ್ ಕ್ಯಾನ್ಸರ್ ಗಡ್ಡೆ ಬಂದಿದೆ ಅಂದ್ರೆ ಅದರ ಅರ್ಥ ಅದಕ್ಕೆ ಆಲ್ರೆಡಿ ಬೇರೆ ಕಡೆ ಸ್ಪ್ರೆಡ್ ಆಗಿದೆ, ಅದು ಆಗ್ತಾ ಇದೆ, ಆದ್ರೆ ಕಾಣಿಸ್ತಾ ಇಲ್ಲ. ಮ್ಯಾಕ್ರೋಸ್ಕೋಪಿಕಲಿ ಅಂದ್ರೆ ಕಣ್ಣಿಗೆ ಆಯ್ತು, ಸ್ಕ್ಯಾನಿಂಗ್ ಮಷಿನ್ ಗಳಿಗೆ ಆಯ್ತು, ಕಾಣ್ತಾ ಇಲ್ಲ, ಬಟ್ ಕಣ್ಣಿಗೆ ಕಾಣದ ರೂಪದಲ್ಲಿ ಅದಕ್ಕೆ ಸ್ಪ್ರೆಡ್ ಆಗೋ ಕೆಪಾಸಿಟಿ ಇದೆ. ಆ ಕಾನ್ಸೆಪ್ಟ್ ಮೇಲೇನೆ ನಾವೇನ್ ಹೇಳ್ತೀವಿ ಅಂದ್ರೆ, ಅರ್ಲಿಯರ್ ದ ಡಿಸೀಸ್ ಬೆಟರ್ ದ ಪ್ರೊಗ್ನೋಸಿಸ್ ಅಂತ ಕರೀತೀವಿ. ಹಾಗಾಗಿ ಅರ್ಲಿಯರ್ ಆಗಿ ಅವರು ಐಡೆಂಟಿಫೈ ಮಾಡ್ಕೋಬೇಕು. ಇದರಲ್ಲಿ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬಹಳ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್, ಎವ್ರಿ 3 ಮಂತ್ಸ್ ಅಥವಾ 6 ಮಂತ್ಸ್ ಅವರಷ್ಟೇ ಪರೀಕ್ಷೆ ಮಾಡ್ಕೊಳ್ಳೋ ಬದಲಾಗಿ ಅವ್ರಿಗೆ ಏನಾದ್ರು ಬದಲಾವಣೆ ಕಂಡ್ರೆ ಡಾಕ್ಟರ್ ಹತ್ರ ಬರ್ಬೇಕು, ಅದು ಬೇರೆ ವಿಷಯ. ಇನ್ನೊಂದು ಏನಂದ್ರೆ, ಅವರಿಗೆ ಪರೀಕ್ಷೆ ಮಾಡ್ಕೊಳ್ಳಲು ಕೆಲವೊಬ್ಬರಿಗೆ ಪರ್ಸೆಪ್ಷನ್ ಅಲ್ಲಿ ಗೊತ್ತಾಗಲ್ಲ, ಗೊತ್ತಾಗಿರಲ್ಲ, ಈವನ್ ಟ್ಯೂಮರ್ ಇದ್ರು ಕೂಡ ಗೊತ್ತಾಗಿರಲ್ಲ. ಅದೇನಾಗಿರ್ತದೆ, ಲಾಸ್ಟ್ ವೀಕ್ ಒಂದ್ ಫೀಲ್ ಮಾಡಿರ್ತಾರೆ, ನೆಕ್ಸ್ಟ್ ವೀಕ್ ಅದೇ ತರ ಫೀಲ್ ಮಾಡಿರ್ತಾರೆ, ಓ ನಾರ್ಮಲ್ ಅನ್ಕೊಂಡಿರ್ತಾರೆ. ಕ್ಯಾನ್ಸರ್ ಗಡ್ಡೆ ಯಾವ ತರ ಫೀಲ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಆ ಕಾರಣಕ್ಕೆ ಅವರು ಒಂದು 6 ತಿಂಗಳಿಗೆ ಒಂದ್ಸಲ ಆದ್ರೂ ಕೂಡ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಡಾಕ್ಟರ್ ಕ್ಲಿಯರ್ ಆಗಿ ಹೇಳುವ. ಸೊ ಈ ಎರಡನ್ನ ಫಾಲೋ ಮಾಡಿದ್ರೆ ಎಷ್ಟೊಂದು ಕಡೆ ಮಾಡಬಹುದು. ಮಷಿನರಿಯಿಂದ ಯೂಸ್ ಮಾಡೋದು, ಮ್ಯಾಮೋಗ್ರಫಿ ಅಂತೀವಿ, ಅಲ್ಟ್ರಾಸೋನೋಗ್ರಫಿ ಅಂತೀವಿ, ಇದನ್ನ ಗವರ್ಮೆಂಟ್ ಆದ್ರೂ ಇಂಪ್ಲಿಮೆಂಟ್ ಮಾಡಬಹುದು ಅಥವಾ ಅವರು ಪ್ರೈವೇಟ್ ಅಲ್ಲಿ ಆದ್ರೂ ಮಾಡಿಸ್ಕೋಬಹುದು. ಬಟ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಅವ್ರು ತಿಳ್ಕೋಬೇಕಾಗಿರೋ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮತ್ತೆ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬಯದು ಡಾಕ್ಟರ್.
1: ಸರ್, ಈಗ ಆಸ್ಪತ್ರೆಗಳಲ್ಲಿ ಸ್ಕ್ರೀನಿಂಗ್ ಮಾಡ್ಕೋಬೇಕು ಅನ್ನುವಂತವರು ಕೆಲವರು ತುಂಬಾ ಜನ ಅನುಮಾನ ಇರ್ತದೆ, ಯಾಕೋ ನನಗೆ ಯಾವ್ದೋ ಒಂದು ಗಡ್ಡೆ ಚೆಕ್ ಮಾಡ್ಸ್ಕೊಂಡ್ಬಿಡೋಣ ಅಂತೇಳಿ ಆತರ ಚೆಕ್ ಮಾಡಿಸ್ಕೊಳಕ ಹೋಗ್ತಾರೆ, ಚೆಕ್ ಮಾಡಿಸ್ಕೊಳ್ತಾರೆ, ಮತ್ತೆ ಡಾಕ್ಟರ್ ಹೇಳ್ತಾರೆ ಇದನ್ನ ಟೆಸ್ಟ್ ಮಾಡ್ಬೇಕಂತೇಳಿ, ಅಲ್ಲಿ ಮತ್ತೆ ಭಯ ಪ್ರಾರಂಭ ಆಗ್ತದೆ. ಡಾಕ್ಟ್ರು ನಾ ಚೆಕ್ ಮಾಡಿಸ್ಕೊಳಕ್ ಹೋಗಿದ್ದೆ, ಮತ್ತೆ ಟೆಸ್ಟ್ ಮಾಡಿ ಬೆಂಗಳೂರಿಗೆ ಹೈದರಾಬಾದಿಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಮತ್ತೇನು ನನಗೆ ಪ್ರಾರಂಭ ಆಯ್ತು ಅಂತ ಮತ್ತೆ ಅದೊಂದು ಅನುಮಾನ ಭಯ ಸ್ಟಾರ್ಟ್ ಆಗುತ್ತೆ. ಈ ತರ ಚೆಕ್ ಮಾಡಿಸ್ಕೊಳಕ್ಕೆ ಹೋಗಲ್ಲ ಈ ತರ ಕೆಲವರು ಜನ ಇದ್ರೆ ಇರ್ಲಿ ಬಿಡಪ್ಪ ಮತ್ತೆ ಅದು ಯಾವ್ದೋ ಅಂತೇಳಿ
0: ಗಾಯನ್ ತಡ್ಕೊಳ್ಳೋಕೆ. ಬಟ್ ಅದೇ ಒಂದು ಗಡ್ಡೆ ಏನಾದ್ರು ಇದೆ ಅಂದ್ರೆ ಅದು ಏನಾದ್ರು ಕೆಟ್ಟದೇ ಇರಬಹುದು, ಒಳ್ಳೇದೇ ಇರಬಹುದು ಅನ್ನೋದನ್ನ ಮಾಡ್ಕೊಳ್ಬೇಕು. ಆ ಒಂದು ಅದನ್ನ ಬ್ರಾಡ್ ಆಗಿ ಆಲೋಚನೆ ಮಾಡ್ಬೇಕಂತ ನಾನು ಹೇಳಿದೆ. ನಾವು ಯಾವಾಗ ನ್ಯಾರೋ ಆಗಿ ಆಲೋಚನೆ ಮಾಡಿ, ಇರ್ಲಿಕ್ಕಿಲ್ಲ ನನಗೆ ಅನ್ನೋದೇ ನ್ಯಾರೋ ಥಿಂಕಿಂಗ್. ಬ್ರಾಡ್ ಆಗಿದ್ದಾಗ ಇರಬಹುದು, ನಾನು ಕೂಡ ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಸೊ ಪಾಸಿಬಿಲಿಟಿ ಇದೆ, ಏನಾಗುತ್ತೆ ನೋಡೋಣ ಅನ್ನೋದೊಂದು ಧೈರ್ಯದಿಂದ ಮುಂದೆ ಬಂದ್ರೆ ಮೋಸ್ಟ್ ಆಫ್ ದ ಟೈಮ್ ಇರಲ್ಲ ಸರ್. ಆಕ್ಚುಲಿ ನಾ ಇನ್ನೊಂದು ಏನು ಕಿವಿ ಮಾತು ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಜನರಿಗೆ ಎಷ್ಟೋ ಸರಿ ಇರೋದಿಲ್ಲ, ಬಟ್ ಇದೇ ಇದೆ ಅಂತ ಅನುಮಾನದಲ್ಲಿ ಪರೀಕ್ಷೆ ಮಾಡಿಸಲಾರ್ದನೆ ಅವರು ಒಂದು 8-10 ವರ್ಷ ಕಳೆದು ಬಿಡ್ತಾರೆ ಅವ್ರ ಲೈಫ್, ಪ್ರೀಶಿಯಸ್ ಲೈಫ್ ನ. ನಾನು ಆತರ ಪೇಷಂಟ್ಸ್ ನೋಡ್ತೇನೆ ಬರ್ತಾರೆ. ಈಗ ನಾ ಲಾಸ್ಟ್ 6-7 ಇಯರ್ಸ್ ಇಂದ ನೋಡ್ತಾ ಇದ್ದೇನಲ್ಲ, ಮಂತ್ಲಿ ಏನಿಲ್ಲ ಅಂದ್ರೆ ಒಬ್ರು ಇಬ್ರು ಆತರ ಬರ್ತಾರೆ. ಅವ್ರು ಲಾಸ್ಟ್ ಗೆ ಅವ್ರಿಗೆ 8-10 ವರ್ಷದಿಂದ ಅವ್ರ ತಲೆಯಲ್ಲಿ ಇದೆ, ಆದ್ರೆ ಅವರು ತೋರಿಸ್ಕೊಳ್ತಾರೆ, ಬರ್ತಾರೆ, ನನ್ನ ಹತ್ರ ಡಿಸ್ಕಸ್ ಮಾಡ್ತಾರೆ. ನಾನೆಲ್ಲ ಹೇಳ್ತೀನಿ ಅವ್ರಿಗೆ, ಕೆಲವೊಂದಿಷ್ಟು ಜನರಿಗೆ ಅವ್ರು ಕಂಪ್ಲೀಟ್ಲಿ ಹೆಲ್ದಿ ಇರ್ತಾರೆ, ಬಟ್ ಅವ್ರಿಗೆ ಫೀಲಿಂಗ್ ಇರ್ತದೆ ನನಗೇನೋ ಒಂದ್ ಕಡೆ ಎಲ್ಲೋ ಕ್ಯಾನ್ಸರ್ ಇದೆ ಅಂತ. ಅದಕ್ಕೆ ಬರ್ತಾರೆ, ಕೆಲವೊಂದು ಏನೇನೋ ವೇಗ್ ಸಿಂಪ್ಟಮ್ಸ್ ಹೇಳ್ತೇವೆ ನಾವು, ಕೇಳ್ತೀವಿ, ಕೇಳ್ದ ನಮ್ಗೆ ಗೊತ್ತಾಗ್ತದೆ ಎಲ್ಲ ಫಿಟ್ ಆಗ್ತಾ ಇಲ್ಲ. ಸೊ ನೀವು
1: ಸಿಂಪ್ಟಮ್ಸ್ ಏನ್ ಕಾಣಿಸ್ಕೊಳ್ಳೋದು?
0: ಈಗ ರಿಗಾರ್ಡಿಂಗ್ ಬಾಯಿ ಕ್ಯಾನ್ಸರ್ ಬಗ್ಗೆ ಹೇಳಿದೆ, ಸ್ತನದ ಕ್ಯಾನ್ಸರ್ ಬಗ್ಗೆ ಗಡ್ಡೆ ಹೇಳಿದೆ, ಆಮೇಲೆ ಕೆಲವೊಂದಿಷ್ಟು

0: ಸರಿ ವೇಟ್ ಲಾಸ್ ಆಗ್ತಾರೆ, ಅನ್ನೆಸೆಸರಿ. ಆಮೇಲೆ ಲಾಸ್ ಆಫ್ ಅಪೆಟೈಟ್ ಆಗ್ತಾರೆ, ಊಟ ಸೇರೋದಿಲ್ಲ 3-4 ತಿಂಗಳವರೆಗೂ. ಆಮೇಲೆ ಅನ್ನೆಸೆಸರಿ ರಕ್ತಸ್ರಾವ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮುಟ್ಟು ನಿಂತ 45-50 ವರ್ಷಕ್ಕೆ ಮುಟ್ಟು ನಿಂದಿರುತ್ತೆ, ನಿಂತ ಮೇಲೆ ಒಂದು 2-3 ವರ್ಷ ಮತ್ತೆ ಶುರುವಾಗುತ್ತೆ. ಸೊ ಅಲ್ಲಿ ಗರ್ಭಕೋಶದ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಅಥವಾ ಹೊಟ್ಟೆ ಸ್ವಲ್ಪ ಬಾವ್ ಆಗುತ್ತೆ, ನೀರ್ ತುಂಬಿಕೊಳ್ತಾರ ಫೀಚರ್ಸ್ ಬರ್ತವೆ. ಆಮೇಲೆ ಕೆಮ್ಮು, ಕಫದಲ್ಲಿ ರಕ್ತ. ಸೊ ಇವೆಲ್ಲ ಕಾಮನ್ ಸಿಂಪ್ಟಮ್ಸ್, ಅನ್ನೆಸೆಸರಿ. ಈಗ ನಾನು ಇನ್ನೊಂದು ಉದಾಹರಣೆಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಸರ್, ಕೆಲವೊಬ್ರು ಇಷ್ಟು ಮಟ್ಟಿಗೆ ಅಪ್ರಿಹೆನ್ಷನ್ ಆಗಿ ಟೆನ್ಷನ್ ತಗೊಂಡಿರ್ತಾರಂದ್ರೆ, ಹೊಸ ಬ್ರಷ್ ತಗೊಂಡಿರ್ತಾರೆ, ಬ್ರಷ್ ಮಾಡಿರ್ತಾರೆ, ಒಂದ್ ಸ್ವಲ್ಪ ಏನಾದ್ರು ಒಂದ್ 2-3 ಡ್ರಾಪ್ ಬ್ಲಡ್ ಬಂದಿರ್ತಾರೆ, ಅವು ಓಡ್ ಬಂದ್ಬಿಟ್ಟಿರ್ತಾರೆ, ಸೊ ನನ್ನ ಕ್ಯಾನ್ಸರ್ ಆಗಿದೆ ಎಲ್ಲ ಚೆಕ್ ಮಾಡ್ರಿ ಅಂತ. ಸೊ ಈ ತರದವ್ರನ್ನು ನೋಡ್ತೀವಿ, 3-4 ಸ್ಟೇಜ್ ದಾಟ್ತಾ ಇರ್ತದೆ, ಅವ್ರಿಗೆ ಮನೇಲೆ
1: ಕುಂತಿರ್ತಾರೆ
0: ಅಂತವ್ರನ್ನ ನೋಡ್ತೀವಿ. ಸೊ ನಾವು ಪೇಷಂಟ್ ನ ನೋಡಿ ಅವ್ರಿಗೆ ನಿಜವಾಗ್ಲೂ ಎವಾಲ್ಯೂಯೇಷನ್ ಅವಶ್ಯಕತೆ ಇದೆ ಇಲ್ವಾ ಅಂತ ಬಹಳ ಸಾರಿ ಅವ್ರಿಗೆ ಒಂಥರ ಅಶ್ಯೂರೆನ್ಸ್ ಕೊಟ್ಟು ನಂಬಿಕೆ ಹುಟ್ಟಿಸಿ ಕಳಿಸಿರ್ತೀವಿ ನಾವು, ನೀವು ಹೋಗಿ ಅಂತ. ಏನು ಆಗೋದಿಲ್ಲ ನಿಮ್ಗೆ, ಆರಾಮಾಗಿರಿ, ಸೊ ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ಕ್ಯಾನ್ಸರ್ ಸಿಂಪ್ಟಮ್ಸ್ ಗಳಿಲ್ಲ, ನೀವು ಆರೋಗ್ಯವಾಗಿದ್ದೀರಾ ಅಂತ ಅವ್ರಿಗೆ ಅಶ್ಯೂರೆನ್ಸ್ ಕೊಟ್ಟು ಕಳಿಸಿರ್ತೀವಿ. ಬಟ್ ಆದ್ರೂ ಮತ್ತೆ 1 ಇಯರ್ ಆದ್ಮೇಲೆ ಮತ್ತೆ ಅದೇ ತರ ಒಂದು ಫೀಲಿಂಗ್ ಅಲ್ಲಿ ಬರ್ತಾರ ಅವರು, ಕೆಲವೊಬ್ರು ಆ ತರ
1: ಇರ್ತಾರೆ.
0: ಅವ್ರಿಗೆ ಏನಾದ್ರು ನಾವು ಪರೀಕ್ಷೆಗಳು ಬರ್ಕೊಟ್ರೆ ಮಾಡ್ಸಲ್ಲ, ಅವ್ರು
1: ಮಾಡ್ಸಲ್ಲ,
0: ಬರ್ತಾರೆ, 10 ನಿಮಿಷ ಅವರಿಗೆ ಅಪ್ರಿಹೆನ್ಷನ್ ಇರುತ್ತೆ, ಮತ್ತೆ ಹೋಗ್ತಾರೆ,
1: ಕೌನ್ಸಿಲಿಂಗ್ ತಗೊಳ್ತಾರೆ,
0: ಹೋಗ್ಬಿಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ಸಲ್ಲ, ಮತ್ತೆ ಬರ್ತಾರೆ. ಏನಾಗ್ತದೆ ಅಂದ್ರೆ ಆ ವ್ಯಕ್ತಿಯಲ್ಲಿ ಈ ಇಡೀ ವರ್ಷಗಳು ಆ ಚಿಂತೆ ಒಳಗನೆ ಕೊರಗ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿಸ್ಲಿಕ್ಕೆ ಭಯ, ಅದ್ರಲ್ಲಿ ಪಾಸಿಟಿವ್ ಬಂದ್ಬಿಟ್ರೆ ಅದ್ರಲ್ಲಿನೇ ಒಂದು 8-10 ವರ್ಷ ಕಳೆದವರು ಇದ್ದಾರೆ ಎಕ್ಸಾಂಪಲ್. ಸೊ ಪ್ರೀಶಿಯಸ್ ಲೈಫ್ ಅಲ್ಲಿ ಆರಾಮಾಗಿ ಅದನ್ನ ತಲೆಯಿಂದ ತೆಗೆದುಹಾಕಿ ಲೈಫ್ ನ ಮುಂದುವರ್ಸೋದ್ ಹೊರತಾಗಿ ಅದರಲ್ಲಿ ಇನ್ವಾಲ್ವ್ ಆಗಿ ಅದನ್ನೇ ಆಲೋಚನೆ ಮಾಡ್ಕೊಂಡು ಕೂತರು ಕೂಡ ನೋಡಿದೀವಿ.
1: ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಕೆಲವೊಂದು ಜನಗಳಿಗೆ ಈ ಕ್ಯಾನ್ಸರ್ ಬಗ್ಗೆ ಅರಿವು ಕಡಿಮೆ ಇದೆ ಅಂತ ಅನಿಸ್ತದೆ. ಯಾಕೆ ಬರ್ತದೆ ಅದು, ಏನು ಏನೋ ಅಂತ ಆಗಿರ್ತದೆ ಬಿಡು ಅಂತೇಳಿ ನೆಗ್ಲೆಕ್ಟ್ ಮಾಡೋರು ಜಾಸ್ತಿ. ಆ ಒಂದು ಭಾಗದಲ್ಲಿ ಆ ಜನಗಳಿಗೆ ಅವೇರ್ನೆಸ್ ಕೊಡ್ತಕ್ಕಂತ ಕೆಲಸ ಆಗ್ಬೇಕಂತ ಅನಿಸ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಕ್ ಇಷ್ಟ?
0: ನಾನು ಬಹಳ ಅದಕ್ಕೆ ನಾನು ಕನ್ಸರ್ನ್ ಇರೋದು ಮೇನ್ಲಿ ಅಬೌಟ್ ರೂರಲ್ ಪಾಪ್ಯುಲೇಷನ್ ಸರ್. ಅವ್ರಿಗೋಸ್ಕರನೇ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನ ಆಯ್ತು, ಮತ್ತು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಈ ನಾನೇನು ಹೇಳದ್ನಲ್ಲ, ಈ ನಿರ್ಲಕ್ಷ್ಯ ಬಿಡೋದಾಯ್ತು, ಒಂದು ಸ್ಟಿಗ್ಮಾನ ತೆಗೆದುಹಾಕೋದಾಯ್ತು. ಸೊ ನಂಗೆ ಕ್ಯಾನ್ಸರ್ ಬಂದ್ರೆ ಏನಾಯ್ತು, ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬಲ್ಲೆ ಅನ್ನೋ ಒಂದು ಧೈರ್ಯ ಅವರಲ್ಲಿ ಬರೋ ಹಂತದವರೆಗೆ ಆಯ್ತು. ನಾವು ಬಹಳಷ್ಟು ಅಲ್ಲಿ ನಮ್ಮ ಕಾರ್ಯಕ್ರಮಗಳು ಕೇಂದ್ರೀಕೃತ ಆಗ್ಬೇಕು ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಯಾಕಂದ್ರೆ ಸಿಟಿಗಳಲ್ಲಿ ಒಂದಷ್ಟು ಮಟ್ಟಿಗೆ ಜನರು ಏನೋ ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ, ತೋರಿಸ್ಕೊಳ್ತಾರೆ, ಅಥವಾ ಇಲ್ಲಿ ಅವರಿಗೆ ತೋರಿಸ್ಲಿಕ್ಕೆ
1: ಅವಕಾಶಗಳಿರ್ತವೆ,
0: ಇಲ್ಲ ಇಲ್ಲ ಅಂದ್ರೆ ಕೂಡ ಮೆಟ್ರೋಸ್ಗಳಿಗೆ ಹೋಗ್ತಾರೆ, ಸಂಹವ್ ಮ್ಯಾನೇಜ್ ಆಗುತ್ತೆ. ಬಟ್ ಮೇನ್ಲಿ ರೂರಲ್ ಪಾಪ್ಯುಲೇಷನ್ ಅಲ್ಲಿ ಈ ಒಂದು ಇಗ್ನೋರೆನ್ಸ್ ಇದೆಯಲ್ಲ ಸರ್, ಅಲ್ಲಿಂದ ಹೊರಗೆ ಬರ್ಬೇಕು ಅವರು. ಅದಕ್ಕೆ ನಾನು ಮೇನ್ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಅವರು ರೂರಲ್ ಪಾಪ್ಯುಲೇಷನ್ ಅವರಿಗೆ. ಅವರು ಮುಖ್ಯವಾಗಿ ಅಟ್ಲೀಸ್ಟ್ ನಮ್ಮ ಭಾಗದವರು, ಬಹಳಷ್ಟು ಜನ ಏನು ಈ ತಂಬಾಕು ಬಳಸೋರು ಏನಿದಾರಲ್ಲ, ಎರಡು ಕೆಲಸಗಳನ್ನ, ಬಾಯಿ ಪರೀಕ್ಷೆ ಮಾಡ್ಕೊಳ್ಳೋದು ಮತ್ತೆ ತಂಬಾಕನ್ನ ಬಿಡೋದು, ಇವೆರಡನ್ನ ಮಾಡಿದ್ರೆ ಬಹುಶಃ ನಾವು ನಮ್ಮ ಭಾಗದಲ್ಲಿ ತಂಬಾಕು ಬಿಟ್ರೆ ಒಂದು 20% ಕ್ಯಾನ್ಸರ್ ಪೇಷಂಟ್ಸ್ ಗಳನ್ನಾದ್ರೂ ಕಡಿಮೆ ಮಾಡಬಹುದು.
1: 20%
0: ಜನ ತಂಬಾಕು ಬಿಟ್ರು ಕೂಡ ಒಂದು 20% ಆಫ್ ಕ್ಯಾನ್ಸರ್ ಪೇಷಂಟ್ಸ್ ನ ನಾವು ಕಡಿಮೆ ಮಾಡಬಹುದು ನಮ್ಮಲ್ಲಿ. ಸೊ ಹಳ್ಳಿ ಜನರಿಗೆ ಮಾಡಬೇಕಾಗಿರೋದು ನನ್ನ ಅವ್ರಿಗೆ ಮೇನ್ ರಿಕ್ವೆಸ್ಟ್ ಏನಂದ್ರೆ ನನಗೆ, ಹಳ್ಳಿ ಜನರು ಬಾಯಿನ ಪರೀಕ್ಷೆ ಮಾಡ್ಕೊಳ್ಳಿ, ಕುತ್ತಿಗೆನ ಪರೀಕ್ಷೆ ಮಾಡ್ಕೊಳ್ಳಿ, ತಂಬಾಕನ್ ಬಿಡ್ರಿ. ಇದರಿಂದ ನಾವು ಗ್ಯಾರಂಟಿ ಅರ್ಲಿಯಾಗಿ ಐಡೆಂಟಿಫೈ ಮಾಡಬಹುದು. ಒಂದು ಸಮಸ್ಯೆ ಏನಂದ್ರೆ ಸರ್, ಬಾಯಿದು ಮತ್ತು ಬೇರೆ ಭಾಗದ ಈಗ ಸ್ತನ ಅಂತ ಕರಿತೀವಿ, ಒಂದೊಂದ್ಸರಿ ಬರೀ ಗಡ್ಡೆನಷ್ಟೇ ತೆಗಿತೀವಿ, ಒಂದೊಂದ್ಸರಿ ಪೂರ್ತಿ ಸ್ತನ ತೆಗೆದ್ರೆ ಏನ್ ತೊಂದರೆ ಇಲ್ಲ. ಬಟ್ ಬಾಯಿ ವಿಷಯದಲ್ಲಿ ಆಗಲ್ಲ, ನಮಗೆ ಅಲ್ಲಿ 1 ಸೆಂಟಿಮೀಟರ್ ಕೂಡ ಮುಖ್ಯ, ಉಳಿಸಬೇಕಾಗುತ್ತೆ. ಯಾಕಂದ್ರೆ ಸ್ವಲ್ಪ ಜಾಸ್ತಿ ತೆಗೆದ್ರೆ ಅವನಿಗೆ ಊಟ ಮಾಡಕ್ ತೊಂದರೆ, ಉಸಿರಾಡಕ್ ತೊಂದರೆ, ರಾತ್ರಿ ಅವನಿಗೆ ಚೋಕ್ ಬಂದಂಗಾಗುತ್ತೆ, ಸರ್ ಬ್ರೀದಿಂಗ್ ಡಿಫಿಕಲ್ಟ್ಸ್ ಆಗ್ತವೆ, ಮತ್ತೆ ಮಾತಾಡಕ್ಕಾಗಲ್ಲ. ಬಹಳ ಕ್ರಿಟಿಕಲ್ ಏರಿಯಾ ಅದು. ಹಾಗಾಗಿ ಅಲ್ಲಿ ಎಷ್ಟು ಅರ್ಲಿ ಇರುತ್ತೆ, ಎಷ್ಟು ಸಣ್ಣದಿರುತ್ತೆ ಗಡ್ಡೆ, ಅಷ್ಟು
1: ಚೆನ್ನಾಗಿ ಬೇಗ
0: ಟ್ರೀಟ್ಮೆಂಟ್ ಮಾಡಬಹುದು ನಾವು.
1: ತುಂಬಾ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟರೆ ಸರ್. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಕ್ಯಾನ್ಸರ್ ಪತ್ತೆ ಹಚ್ಚುವಂತಹ ವಿಷಯದ ಬಗ್ಗೆ, ಸಾರ್ವಜನಿಕರಲ್ಲಿ ಇರತಕ್ಕಂಥ ಅಪನಂಬಿಕೆಗಳ ಬಗ್ಗೆ ತುಂಬಾ ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟರೆ, ಇನ್ನೂ ಕೂಡ ಸಾರ್ವಜನಿಕರಿಗೆ ಅದು ಭಯ ಇದೆ, ಆತಂಕ ಇದೆ, ಕ್ಯಾನ್ಸರ್ ತೋರಿಸ್ಕೊಳ್ಳಕ್ಕೆ ಒಂದು ಒಳಗಡೆ ಒಂದು ಭಯ ಪ್ರಾರಂಭ ಆಗ್ತಿರ್ತದೆ. ಹಾಗಾಗಿ ಅದನ್ನು ಎಲ್ಲವನ್ನು ಬಿಟ್ಟು ತಮಗೆ ಏನಾದರೂ ಅನುಮಾನ ಬಂತಂದರೆ ಬೇಗ ವೈದ್ಯರನ್ನು ಕಾಣಬೇಕು ಅನ್ನುವಂಥ ಒಂದು ಸಂದೇಶ ತಾವು ಕೊಟ್ಟರಿ. ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಅನಿಸಿಕೆಗಳು ವಿಚಾರಗಳು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ.
0: ಧನ್ಯವಾದ.
2: ಇದುವರೆಗೆ ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆ ಮತ್ತು ಅಪನಂಬಿಕೆ.

ಸಮಸ್ಯೆಗಳ ಕುರಿತು ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ, ಸಹಕಾರ ಬಿ ನರಸಿಂಹಲು ಯಾದವ್. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
2: ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೃಷಿ ಉನ್ನತಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಎಸ್ಎ ಗದ್ದನಕೇರಿ.
3: ಈ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಇದೊಂದು ಸ್ವತಂತ್ರ ಯೋಜನೆಯಲ್ಲ. ಬದಲಿಗೆ ಭಾರತದಲ್ಲಿನ ಕೃಷಿಕರ ಕೃಷಿ ಉತ್ಪಾದನೆ ಮತ್ತು ರೈತರ ಕಲ್ಯಾಣ

0: ಯೋಜನೆಗಳ ಕುರಿತ ಕಾರ್ಯಕ್ರಮ.
1: ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೃಷಿ ಉನ್ನತಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಎಸ್.ಎ. ಗದ್ದನಕೇರಿ.
2: ಈ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಇದೊಂದು ಸ್ವತಂತ್ರ ಯೋಜನೆಯಲ್ಲ. ಬದಲಿಗೆ ಭಾರತದಲ್ಲಿನ ಕೃಷಿಕರ ಕೃಷಿ ಉತ್ಪಾದನೆ ಮತ್ತು ರೈತರ ಕಲ್ಯಾಣವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದಂತ ಅನೇಕ ಕಾರ್ಯಕ್ರಮಗಳನ್ನು ಒಳಗೊಂಡಿರುವಂತ ಒಂದು ಸಮಗ್ರ ಯೋಜನೆಯಾಗಿದೆ. ಅಂದರೆ ಒಂದು ಇಂಟಿಗ್ರೇಟೆಡ್ ಪ್ರಾಜೆಕ್ಟ್ ಆಗಿದೆ, ನಾಟ್ ಇಂಡಿಪೆಂಡೆಂಟ್ ಪ್ರಾಜೆಕ್ಟ್. ಈ ಒಂದು ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆಯ ಘಟಕಗಳು 5 ಇದಾವೆ. ಅವುಗಳಲ್ಲಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ, ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್, ಎಣ್ಣೆ ಕಾಳು ಮತ್ತು ತಾಳೆ ಎಣ್ಣೆಯ ರಾಷ್ಟ್ರೀಯ ಮಿಷನ್, ರಾಷ್ಟ್ರೀಯ ತೋಟಗಾರಿಕಾ ಅಭಿವೃದ್ಧಿ ಮಿಷನ್, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಪ್ರತಿಯೊಂದು ಯೋಜನೆಯ ಒಂದು ಉದ್ದೇಶ, ಅದರ ಪ್ರಯೋಜನ ಹಾಗೂ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾದಂತಹ ಅರ್ಹತೆ ಮತ್ತು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ಮತ್ತು ಈ ಒಂದು ಸಮಗ್ರ ಯೋಜನೆಯ ಬಜೆಟ್ ಹಂಚಿಕೆ ಹಾಗೂ ಈ ಒಂದು ಒಟ್ಟಾರೆ ಯೋಜನೆಯ ಕನ್ಕ್ಲೂಷನ್ ಅಥವಾ ತೀರ್ಮಾನ ಏನು ಎಂಬುದರ ಬಗ್ಗೆ ನಾನು ತಿಳಿ ಹೇಳಲು ಇಚ್ಛೆ ಪಡ್ತೇನೆ. ಪ್ರಥಮವಾಗಿ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಘಟಕಗಳಲ್ಲಿ ಪ್ರಪ್ರಥಮವಾಗಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ. ಸ್ವತಂತ್ರ ಬಂದಾಗ ಭಾರತದ ಭೂಮಿಯಲ್ಲಿನ ಅಥವಾ ಮಣ್ಣಿನ ಸಾವಯವ ಕೃಷಿ ಅಂಶ 0.5 ಹೀಗಿತ್ತು ಶೇಕಡಾವಾರು. ಆದರೆ ಈಗ ಸಾವಯವ ಇಂಗಾಲ ಏನಂತೇವಲ್ಲ ಅದು ಈಗ 0.2 ಇಳಿದಿದೆ. ಇದರಿಂದ ನಿರೀಕ್ಷಿತ ಪ್ರಮಾಣದ ಉತ್ಪಾದನೆ ಅಥವಾ ಉತ್ಪಾದಕತೆಯನ್ನ ಪಡೆಯಲು ಸಾಧ್ಯವಾಗ್ತಾ ಇಲ್ಲ. ಹಾಗೂ ಅನೇಕ ಕಡೆ ಸತತ ಒಂದೇ ಒಂದು ಬೆಳೆಯನ್ನು ಬೆಳೆಯುವುದರಿಂದ ಮೋನೋಕ್ರಾಪಿಂಗ್ ಆಗಿರೋದ್ರಿಂದ ಮತ್ತು ಸರಿಯಾದ ಬೆಳೆ ಪರಿವರ್ತನೆ ಅನುಸರಿಸದೆ ಇರುವುದರಿಂದ ಹಾಗೂ ಮಣ್ಣಿನ ಫಲವತ್ತತೆಯ ಬಗ್ಗೆ ತೆಗೆದುಕೊಳ್ಳಬೇಕಾದಂತಹ ಪ್ರಮಾಣದಲ್ಲಿ ಅದರ ರಕ್ಷಣೆಯನ್ನು ಮಾಡದೇ ಇರುವುದರಿಂದ ಈ ಒಂದು ವಿಷಯ ಬಹಳ ಮಹತ್ವ ಪಡೆದಿದೆ. ಮಣ್ಣಿನ ಪೌಷ್ಟಿಕಾಂಶದ ಮಟ್ಟವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ರಸಗೊಬ್ಬರವನ್ನ ಸಮ ಪ್ರಮಾಣದಲ್ಲಿ ಕಾಲಕಾಲಕ್ಕೆ ಅಂದ್ರೆ ಸ್ಪ್ಲಿಟ್ ಅಪ್ಲಿಕೇಶನ್ ಅಂತೀವಿ ನಾವು, ಆ ತರ ಬೆಳೆಯ ವಿವಿಧ ಹಂತಗಳಿಗೆ ಅನುಗುಣವಾಗಿ ವಿವಿಧ ಪೋಷಕಾಂಶಗಳ ಒಂದು ಮೂಲ ಪ್ರಮಾಣವನ್ನು ತಿಳಿದುಕೊಂಡು ಹೆಚ್ಚು ಪ್ರಮಾಣ ಮಣ್ಣಿನಲ್ಲಿದ್ರೆ ಆ ಪರ್ಟಿಕ್ಯುಲರ್ ಪೋಷಕಾಂಶದ ಪ್ರಮಾಣವನ್ನು ಕಡಿಮೆ ಮಾಡುವುದು, ಮಣ್ಣಿನಲ್ಲಿರುವಂತಹ ಒಂದು ಪೋಷಕಾಂಶದ ಪ್ರಮಾಣ ಹೆಚ್ಚಿದ್ರೆ ಹೀಗೆ, ಕಡಿಮೆ ಇದ್ರೆ ಅದನ್ನ ಇನ್ನಿಷ್ಟು ಈ ನಾವು ರೆಕಮೆಂಡ್ ಮಾಡಿದಂತ ಪ್ರಮಾಣಕ್ಕಿಂತ ಹೆಚ್ಚು ಕೊಡುವುದು, ಹೀಗೆ ಅನೇಕ ವಿಷಯಗಳನ್ನ ಒಳಗೊಂಡು ಒಟ್ಟಾರೆ ರೈತರ ಒಂದು ಬೆಳೆಯ ಇಳುವರಿಯನ್ನು ಹೆಚ್ಚು ಕೊಡಲು ಅನುಕೂಲವಾಗುವಂತೆ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ಇದು ಒಂದನೇ ಘಟಕ. ಇನ್ನು ಎರಡನೇದು ಅಂದ್ರೆ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್. ಕೃಷಿಯಲ್ಲಿ ಆಧುನಿಕ ಕೃಷಿ ಅಂತೀವಿ, ಹಸಿರು ಕ್ರಾಂತಿ ಆಯ್ತು, ಅನೇಕ ಕ್ರಾಂತಿಗಳಿಂದ ಉತ್ಪಾದಕತೆ ಹೆಚ್ಚಾದರೂ ಕೂಡ ಆ ಉತ್ಪಾದಕತೆ ಒಂದು ಸುಸ್ಥಿರವಾಗಿಲ್ಲ, ಅನೇಕ ವೇರಿಯೇಷನ್ಸ್ಗೆ ಒಳಗಾಗ್ತಾ ಇದೆ. ಅದಕ್ಕೆ ಸುಸ್ಥಿರ ಒಂದು ಕೃಷಿಗಾಗಿ ಆ ಉತ್ಪಾದಕತೆಯನ್ನ ಉಳಿಸಿಕೊಂಡು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಮುಂದಿನ ಭವಿಷ್ಯದ ನಿರ್ಮಾತೃಗಳಿಗೆ ಅಥವಾ ಭವಿಷ್ಯದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬ ಜೀವಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್ ಅಂತ ಒಂದು ಇನ್ನೊಂದು ಘಟಕ. ಇದರಲ್ಲಿ ನಾವು ಸಾವಯವ ಕೃಷಿ ಮತ್ತು ಸಂರಕ್ಷಣ ಕೃಷಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಅದನ್ನೇ ಇನ್ನೊಂದು ರೂಪದಲ್ಲಿ ನೈಸರ್ಗಿಕ ಕೃಷಿ ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್, ಇನ್ನು ಸಂರಕ್ಷಣಾ ಕೃಷಿ ಅಂದ್ರೆ ಕನ್ಸರ್ವೇಷನ್ ಅಗ್ರಿಕಲ್ಚರ್. ಇಂತಹ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವತ್ತ ಗಮನ ಹರಿಸಬೇಕಾಗಿದೆ. ಇದು ಎರಡನೇ ಘಟಕ. ಅನೇಕ ಮಜಲಗಳನ್ನ ಏರಿಳಿತ ಕಂಡ ಭಾರತೀಯ ಕೃಷಿ ಸನಾತನ ಸಾಂಪ್ರದಾಯಿಕ ಕೃಷಿಯ ಬೇರುಗಳನ್ನು ಹೊಂದಿದೆ. ಆಧುನಿಕ ಕೃಷಿ ಅಥವಾ ರಸಾಯನ ಕೃಷಿ, ಇದೇನು ಮಾಡರ್ನ್ ಅಗ್ರಿಕಲ್ಚರ್ ಅಂತಿರಲ್ಲ, ಇದರ ಒಳ ಹೊರಗುಗಳನ್ನು ಕೂಡ ಅರಿತುಕೊಂಡಂತಾಗಿದೆ ಈಗ. ಆದರೆ ಈಗ ನಮ್ಮ ಗಮನ ಗುಣಮಟ್ಟದ ಆಹಾರ, ಇದಕ್ಕಾಗಿ ಗುಣಮಟ್ಟದ ಬೆಳೆ, ಅದಕ್ಕಾಗಿ ಗುಣಮಟ್ಟದ ಮಣ್ಣು, ಈ ಎಲ್ಲ ಗುಣಮಟ್ಟದ ಕಡೆ ನಿಟ್ಟಿನಲ್ಲಿ ವಿಚಾರ ಮಾಡ್ತಾ ಮಾಡ್ತಾನೆ ಉತ್ಪಾದನೆಯನ್ನು ಕಾಪಾಡಿಕೊಳ್ಳುವುದು ಹಾಗೂ ಈ ಇನ್ಪುಟ್ಸ್ ಅವುಗಳ ಖರ್ಚನ್ನ ಕಡಿಮೆ ಮಾಡಿ ಪರಿಸರಕ್ಕೆ ಪೂರಕವಾದಂತಹ ಪದ್ಧತಿಗಳ ಕಡೆ ಹೆಚ್ಚು ಲಕ್ಷ್ಯ ವಹಿಸಿ ಸುಸ್ಥಿರತೆಯನ್ನ ಕೃಷಿಯಲ್ಲಿ ಸಾಧಿಸುವುದು, ಇದು ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಘಟಕದ ಒಂದು ಉದ್ದೇಶ. ಇನ್ನು ಮೂರನೇದ್ದು ಎಣ್ಣೆ ಕಾಳುಗಳು ಮತ್ತು ತಾಳೆ ಎಣ್ಣೆ ರಾಷ್ಟ್ರೀಯ ಮಿಷನ್. ನಾವು ಸಾಮಾನ್ಯವಾಗಿ ಆಹಾರ ಉತ್ಪಾದನೆ ಅಂದಾಗ ಸೀರಿಯಲ್ಸ್ ಮತ್ತು ಪಲ್ಸಸ್, ತೃಣಧಾನ್ಯಗಳು ಮತ್ತು ಬೇಳೆಕಾಳು ಉತ್ಪಾದನೆಗೆ ಹೆಚ್ಚು ಗಮನ ಕೊಡ್ತೀವಿ. ಆದರೆ ದೇಶ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನ ಹೊಂದಿದೆ ದೇಶದಲ್ಲಿನ ಸರ್ಕಾರ. ಅದಕ್ಕಾಗಿ ನ್ಯಾಷನಲ್ ಮಿಷನ್ ಆನ್ ಆಯಿಲ್ ಸೀಡ್ಸ್ ಅಂಡ್ ಆಯಿಲ್ ಪಾಮ್, ಈ ಒಂದು ಯೋಜನೆ ಕೂಡ ಇದೊಂದು ಪ್ರಮುಖ ಘಟಕ. ಈ ಏನು ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಐತಲ್ಲ, ಅದರೊಳಗೆ ಇದು ಕೂಡ ಒಂದು ಪ್ರಮುಖ ಘಟಕ. ಇಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ನಾವು ಈಗಿನ ಪ್ರೈಮರಿ ಆಯಿಲ್ ಸೀಡ್ ಪ್ರೊಡಕ್ಷನ್ 39 ಮಿಲಿಯನ್ ಟನ್ ಐತಲ್ಲ, ಇದು 2030-31 ಅಟ್ಲೀಸ್ಟ್ 69.7 ಮಿಲಿಯನ್ ಟನ್ ಆಗಬೇಕು ಅನ್ನುವಂತ ಗುರಿ ಈ ಒಂದು ಯೋಜನೆಯಲ್ಲಿದೆ. ಇದಕ್ಕಾಗಿ ಎಣ್ಣೆಕಾಳು ಬೆಳೆಯುವಂತಹ ರೈತರನ್ನು ಪ್ರೇರೇಪಿಸುವುದು, ಅದರಲ್ಲಿ ಒಳ್ಳೆಯ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಹವಾಮಾನ ವೈಪರೀತ್ಯ

0: ಕಾಗಲಿ ವಿವಿಧ ಹಂಗಾಮಿನಲ್ಲಿ ಬೆಳೆಯುವಂಥ ಎಲ್ಲ ಎಣ್ಣೆ ಕಾಳುಗಳು ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು. ಇನ್ನು ನಾಲ್ಕನೆಯದು ರಾಷ್ಟ್ರೀಯ ತೋಟಗಾರಿಕೆ ಅಭಿವೃದ್ಧಿ ಮಿಷನ್. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ರೈತರಿಗೆ ಅನೇಕ ವಿಷಯಗಳು, ಅದರಲ್ಲಿ ಮಾರುಕಟ್ಟೆ ಬರ್ಬೋದು, ಬೆಳೆ ವಿಮೆ ಬರ್ಬೋದು, ಕೃಷಿ ಯಾಂತ್ರೀಕರಣ ಬರ್ಬೋದು, ಅಥವಾ ಏನಂತೀರಿ ಅಗ್ರಿಕಲ್ಚರ್ ಎಂಟರ್ಪ್ರಿನರ್ಶಿಪ್ ಬರ್ಬೋದು, ಈ ಥರ ಒಂದು ಯೋಜನೆಗಳು, ಅದಕ್ಕೆ ಸೌಲಭ್ಯವನ್ನು ಕೊಟ್ಟು ಹೊಸ ಹೊಸ ವಿಚಾರಗಳನ್ನು ಅದೊಂದು ಕೃಷಿ ಉದ್ಯಮಕ್ಕೆ ಅದು ಪರಿವರ್ತಿಸಿ ಇದರಿಂದ ರೈತರ ಕಲ್ಯಾಣವನ್ನು ಸಾಧಿಸುವ ನಿಟ್ಟಿನಲ್ಲಿ ಇದು ಒಂದು ಘಟಕ. ಇನ್ನು ಒಟ್ಟಾರೆ ಉದ್ದೇಶ, ಒಂದೊಂದು ಘಟಕದ ಉದ್ದೇಶಗಳನ್ನು ನಾನು ಸಂಕ್ಷಿಪ್ತವಾಗಿ ಹೇಳಿದೆ. ಒಟ್ಟಾರೆ ಇಲ್ಲಿ ಉದ್ದೇಶ ಏನಿದೆ ಅಂದರೆ ಕೇಂದ್ರ ಸರ್ಕಾರದ್ದು ಸುಮಾರು 68% ರೈತರನ್ನು ಹೊಂದಿದಂಥ ದೇಶ, 40 ನೇರವಾಗಿ ರೈತರು, ಇನ್ನು 28% ಮಂದಿ ಈ ಲ್ಯಾಂಡ್ಲೆಸ್ ಲೇಬರರ್ಸು, ಈ ಥರ ಯಾವುದೇ ಆದಾಯ ಇಲ್ಲದ್ದು, ವ್ಯಾಪಾರ ಅಥವಾ ನೌಕರಿ ಇಲ್ಲಾರ್ದಂಥವ್ರು ಕೂಡಿದ್ರೆ 68%. ಒಟ್ಟಾರೆ ಇವರ ಜೀವನ ಮಟ್ಟ ಸುಧಾರಿಸಬೇಕಾದ್ರೆ ಉತ್ತಮ ಕೃಷಿ ಪದ್ಧತಿಗಳು ಬೇಕು. ಆದರೆ ಇಲ್ಲಿಯವರೆಗಿನ ಕೃಷಿ ಪದ್ಧತಿಗಳು ಉತ್ತಮವಾಗೇ ಅದಾವು, ಆದರೆ ಅದರ ಅಳವಡಿಕೆ ಬಹಳ ನಿಖರವಾಗಿ ಪರ್ಟಿಕ್ಯುಲರ್ ರೈತರ ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಅದು ಯಾವುದು ಉತ್ತಮ ಕೃಷಿ ಪದ್ಧತಿ ಅನಿಸುತ್ತೆ ವಲಯವಾರು, ಅಂತಲ್ಲೇ ವಿಶೇಷವಾದ ಅಥವಾ ನಿರ್ದಿಷ್ಟವಾದ ತಂತ್ರಜ್ಞಾನದ ಮೂಲಕ ಬೆಳೆ ಇಳುವರಿ, ಅಷ್ಟೇ ಅಲ್ಲ ಬೆಳೆ ಬಿತ್ತಿನಿಂದ ಹಿಡ್ಕೊಂಡು ಅದನ್ನು ಮಾರಾಟ ಮಾಡುವವರಿಗಿನ ಅನೇಕ ಏನು ಕುಂದು ಕೊರತೆ ಬರ್ತಾವೆ, ಗ್ರೇಡಿಂಗ್ ಅಂತ ಬರುತ್ತೆ, ಸ್ಟೋರೇಜ್ ಅಂತ ಬರುತ್ತೆ, ಅದ್ರ ಅಲ್ಲಿ ಕೂಡ ಬೆಳೆಯ ಒಂದು ಗುಣಮಟ್ಟ. ಒಟ್ಟಾರೆ ಬರೇ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲ, ಈ ತಂತ್ರಜ್ಞಾನ ಮೂಲಕ ಬೆಳೆ ಇಳುವರಿ ಮತ್ತು ಅದರ ಗುಣಮಟ್ಟ, ಅದರ ಕೀಪಿಂಗ್ ಕ್ವಾಲಿಟಿ ಆಗಲಿ, ಅದರ ಸ್ಟೋರೇಜ್ದೊಳಗೆ ಇದು ಅಂತ ಇದು ಮಾಡೋದ್ರಿಂದ ಒಟ್ಟಾರೆ ವೇಸ್ಟ್ ಆಗಬಾರ್ದು, ವ್ಯರ್ಥ ಆಗಬಾರ್ದು. ಹೀಗೆ ಮಾಡೋದ್ರಿಂದ ರೈತರ ಆದಾಯವನ್ನು ಹೆಚ್ಚಿಸುವ ಒಂದು ನಿಟ್ಟಿನಲ್ಲಿ ಸರ್ಕಾರದ ಪ್ರಯತ್ನ. ಸುಧಾರಿತ ಮಾರುಕಟ್ಟೆ, ಈ ಬೆಂಬಲ ಬೆಲೆ ಇದೆ, ಬೆಳೆ ವಿಮೆ ಇದೆ, ಪರಿಹಾರಗಳಾದವು, ಮತ್ತು ಕೆಲವೊಂದು ಪಾವತಿ ನಿಯಮಗಳು ಅವನ್ನು ಸರಳೀಕರಣಗೊಳಿಸ್ತಾರೆ. ಒಟ್ಟಾರೆ ಇದರಿಂದ ರೈತರ ಒಂದು ಕಲ್ಯಾಣ ಸಾಧ್ಯ. ಇಂಥ ಒಂದು ವಿಭಿನ್ನವಾದ ಯೋಜನೆಗಳು ಹಾಗೂ ಪ್ರತಿಯೊಂದು ಯೋಜನೆಗಳಲ್ಲಿ ವಿಭಿನ್ನವಾದ ಕಾರ್ಯಕ್ರಮಗಳು, ಯಾವುದೇ ಒಂದು ವ್ಯವಸ್ಥೆ ಸುಸ್ಥಿರವಾಗಿರಬೇಕು. ಒಂದು ಫೇವರೇಬಲ್ ಸಿಚುವೇಶನ್ದಾಗ ಅಥವಾ ಒಳ್ಳೆಯ ವಾತಾವರಣದೊಳಗೆ ಅತ್ಯಂತ ಲಾಭದಾಯಕ, ಇನ್ನೊಂದು ವೈಪರೀತ್ಯ ಇದ್ದಾಗ, ವಿಪರೀತ ಅಂದರೆ ವೇರಿಯೇಷನ್ಸ್ ಭಾಳ ಇದ್ದಾಗ ಅದು ಬಹಳ ಲೋ ಲೆವೆಲ್ಗೆ ಇರಬಾರ್ದು, ಒಂಥರ ಮಧ್ಯಮವಾಗಿರ ಅದು ಒಂದು ಉತ್ತೇಜನ ನೀಡುವಂಥ ಸ್ಥಿತಿಯಲ್ಲಿರಬೇಕು. ಅದಕ್ಕೆ ಸುಸ್ಥಿರ ಕೃಷಿ ಅಂತೀವಿ ನಾವು. ಅದನ್ನು ನಾವು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಕನ್ಸರ್ವೇಷನ್ ಫಾರ್ಮಿಂಗು ಅಥವಾ ಯಾವುದೇ ಒಂದು ಎಕಾಲಜಿಕಲ್ ಫಾರ್ಮಿಂಗ್ನ ಅಂಶಗಳನ್ನು ಈ ಪ್ರಚಲಿತ ಕೃಷಿ ಪದ್ಧತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಳವಡಿಸಿಕೊಂಡ್ರೆ ಸಮಗ್ರ ಕೃಷಿ ಮೂಲಕ ಸುಸ್ಥಿರ ಕೃಷಿಯನ್ನು ನಾವು ಪಡೆಯಬಹುದು ಅನ್ನೋದು ಮತ್ತೊಂದು ಉದ್ದೇಶ. ಸಣ್ಣ ಮತ್ತು ಅತಿ ಸಣ್ಣ ರೈತರು ಸೇರಿದಂತೆ ಎಲ್ಲಾ ರೈತರು ಈ ಯೋಜನೆ ಪ್ರಯೋಜನ ಪಡೆಯಬಹುದು. ಅರ್ಜಿ ಸಲ್ಲಿಸುವ ವಿಧಾನ ಏನಂದ್ರೆ, ಆಸಕ್ತ ಅಭ್ಯರ್ಥಿಗಳು ಕೃಷಿ ಇಲಾಖೆಯ ಅಧಿಕೃತ ಜಾಲತಾಣ ಅಂದ್ರೆ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಕೃಷಿ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ಇದರ ಬಜೆಟ್ ಪ್ರತಿ ಘಟಕದಿಂದ ಘಟಕ ಇಯರ್ನಿಂದ ಇಯರ್ ಬದಲಾಗುತ್ತೆ. ಒಟ್ಟಾರೆ ಈ ಯೋಜನೆಯು ಭಾರತದಲ್ಲಿ ಕೃಷಿ ಉತ್ಪಾದಕತೆ ಮತ್ತು ರೈತರ ಕಲ್ಯಾಣವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ರೈತರ ಆದಾಯವನ್ನು ಹೆಚ್ಚಿಸುವ ಮೂಲಕ ಈ ಯೋಜನೆ ಭಾರತದ ಎಲ್ಲ ಅಂದರೆ ಅದರಲ್ಲಿ ಕೃಷಿ ವಲಯವನ್ನು ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ.
1: ಕೃಷಿ ಉನ್ನತಿ ಯೋಜನೆ ಕುರಿತು ಡಾಕ್ಟರ್ ಎಸ್ಎ ಗದ್ದನಕೇರಿ ಅವರಿಂದ ಮಾಹಿತಿಯನ್ನ ಕೇಳಿದಿರಿ.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ, ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ, 82ಕ್ಕೇರಿದ ಮೃತರ ಸಂಖ್ಯೆ, ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜೈಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಲ್ಲ, ಬದಲಿಗೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನೂ ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರೀ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲಾ ಸುಧಾರಣೆಗಳಿಂದಾಗಿ ಯುವಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದೆ ಎಂದು ತಿಳಿಸಿದರು.
1: ದುನಿಯಾ ಭಾರತ ಯುವಾಓ ಔರ್ ಭಾರತ ಕಿ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಕೋ ಲೇಕರ್ ಬಹುತ್ ಉತ್ಸಾಹಿತ ಹೈ. ಆಜ್ ದುನಿಯಾ ಭಾರತ ಕಿ ವಿಕಾಸ ಯಾತ್ರಾ ಕಾ ಹಿಸ್ಸಾ ಬನ್ನಾ ಚಾಹತಿ ಹೈ. ಭಾರತ ಭಿ ದುನಿಯಾ ಕೆ ಅಲಗ್ ಅಲಗ್ ದೇಶೋ ಕೆ ಸಾಥ್ ಪಾರ್ಟ್ನರ್ಶಿಪ್ ಕರ್ ರಹಾ ಹೈ. ಇಸ್ಕಾ ಉದ್ದೇಶ ಯಹಿ ಹೈ ಕಿ ಭಾರತ ಕೆ ಯುವಾಓ ಕೋ ಅವಸರ ಮಿಲೆ, ರೋಜಗಾರ ಮಿಲೆ, ಉನ್ಕಾ ಸಾಮರ್ಥ್ಯ ಖಿಲ್ ಉಠೆ. ಸಾಥ್ ಸಾಥ್ ಮೈ ಚಾಹತಾ ಹೂ ಮೇರೆ ದೇಶ್ ಕೆ ನೌಜವಾನೋ ಕೋ ಗ್ಲೋಬಲ್ ಎಕ್ಸ್ಪೋಜರ್ ಭಿ ಮಿಲೆ.
0: ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಿದರು. ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಭಾರತಕ್ಕೆ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ ಬರಮಾಡಿಕೊಂಡರು. ಕೋಲ್ಕತ್ತಾಗೆ ಬಂದಿಳಿದ ನಂತರ ವಿದೇಶಾಂಗ ಕಾರ್ಯದರ್ಶಿಯವರು ನಗರದಲ್ಲಿರುವ ಸೆಂಟ್ ತೆರೇಸಾ ಅವರ ಮಿಷನರೀಸ್ ಆಫ್ ಚಾರಿಟಿಯ ಪ್ರಧಾನ ಕಚೇರಿಯಾದ ಮದರ್ ಹೌಸ್ ಮತ್ತು ಮಕ್ಕಳ ಪಾಲನಾ ಕೇಂದ್ರಕ್ಕೆ ಭೇಟಿ ನೀಡಿದರು. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದೆ. ನವದೆಹಲಿಗೆ ತೆರಳಲಿರುವ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೋ ರೂಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನ್ನಿ ವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟಗಿ ಭಾಗವಹಿಸಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚಿಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ತೈಲ ಬೆಲೆಗಳನ್ನು ಪುನಃ ಏರಿಸಲಾಗಿದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಇಂದು ಪ್ರತಿ ಲೀಟರ್ಗೆ ಗರಿಷ್ಠ 91 ಪೈಸೆಗಳವರೆಗೆ ಹೆಚ್ಚಿಸಲಾಗಿದೆ. ಇದು ಕಳೆದ 10 ದಿನಗಳ ಅವಧಿಯಲ್ಲಿ ಆಗಿರುವ 3ನೇ ದರ ಏರಿಕೆಯಾಗಿದೆ. ಈ ನೂತನ ಪರಿಷ್ಕರಣೆಯ ನಂತರ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ 87 ಪೈಸೆ ಹೆಚ್ಚಳವಾಗಿ ಪ್ರತಿ ಲೀಟರ್ಗೆ 99.51 ರೂಪಾಯಿ ತಲುಪಿದೆ. ಹಾಗೆಯೇ ಡೀಸೆಲ್ ದರವೂ ಪ್ರತಿ ಲೀಟರ್ಗೆ 92.49 ರೂಪಾಯಿಯಾಗಿದೆ. ಈ ನಡುವೆ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯಾಗಿಲ್ಲ ಎಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಗ್ರಾಹಕರು ಮತ್ತು ಸಾರ್ವಜನಿಕರಿಗೆ ಭರವಸೆ ನೀಡಿದೆ. ಈ ಕುರಿತು ಅಧಿಕೃತ ಪ್ರಕಟಣೆ ಹೊರಡಿಸಿರುವ ತೈಲ ಮಾರುಕಟ್ಟೆ ಕಂಪನಿ, ಪ್ರಸ್ತುತ ಕೆಲವು ನಿರ್ದಿಷ್ಟ ಇಂಧನ ಮಾರಾಟ ಕೇಂದ್ರಗಳಲ್ಲಿ ಕಂಡುಬಂದಿರುವ ಪರಿಸ್ಥಿತಿಯು ಕೇವಲ ಸ್ಥಳೀಯ ಹಾಗೂ ಅತ್ಯಂತ ತಾತ್ಕಾಲಿಕ ಸ್ವರೂಪದ್ದಾಗಿದೆ ಎಂದು ತಿಳಿಸಿದೆ. ಕೆಲವು ಆಯ್ದ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಬೇಡಿಕೆ ಮತ್ತು ಪೂರೈಕೆ ನಡುವೆ ಉಂಟಾಗಿರುವ ಅಸಮತೋಲನ ಹಾಗೂ ಮಾರಾಟದ ವಿನ್ಯಾಸದಲ್ಲಿನ ಮರು ಹಂಚಿಕೆಯಿಂದಾಗಿ ಇಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಎಂದು ಕಂಪನಿ ಸ್ಪಷ್ಟಪಡಿಸಿದೆ. ದೇಶಾದ್ಯಂತ ಹೊಂದಿರುವ ತನ್ನ 42,000ಕ್ಕೂ ಅಧಿಕ ಇಂಧನ ಮಾರಾಟ ಕೇಂದ್ರಗಳ ಬೃಹತ್ ಜಾಲದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯ ಕೇಂದ್ರಗಳಲ್ಲಿ ಮಾತ್ರ ಇಂತಹ ಸಮಸ್ಯೆಯಾಗಿದೆ ಎಂದು ತೈಲ ಕಂಪನಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆ

0: ಸುದ್ದಿಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಉತ್ತರ ಚೀನಾದ ಶಾಂಗ್ಸಿ ಪ್ರಾಂತ್ಯದಲ್ಲಿನ ಕಲ್ಲಿದ್ದಲು ಗಣಿಯೊಂದರಲ್ಲಿ ಸಂಭವಿಸಿದ ಭೀಕರ ಅನಿಲ ಸ್ಫೋಟ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 82ಕ್ಕೆ ಏರಿಕೆಯಾಗಿದ್ದು 9 ಕಾರ್ಮಿಕರು ಗಣಿಯೊಳಗೆ ಸಿಕ್ಕಿಕೊಂಡಿದ್ದಾರೆ. ನಿನ್ನೆ ಶಾಂಗ್ಸಿ ಪ್ರಾಂತ್ಯದ ಲಿಯುಶನ್ಯು ಕಲ್ಲಿದ್ದಲು ಗಣಿಯಲ್ಲಿ ಈ ಅಪಘಾತ ಸಂಭವಿಸಿದ್ದು, ರಕ್ಷಣೆಗಾಗಿ ಚೀನಾ ಸರ್ಕಾರ 345 ಸಿಬ್ಬಂದಿಯನ್ನೊಳಗೊಂಡ 6 ರಾಷ್ಟೀಯ ಗಣಿ ತುರ್ತು ರಕ್ಷಣಾ ತಂಡಗಳನ್ನು ನಿಯೋಜಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಗಣಿ ಕಂಪನಿಯು ಅಧಿಕಾರಿಯೊಬ್ಬರನ್ನು ವಶಕ್ಕೆ ಪಡೆಯಲಾಗಿದೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಗಣಿಯೊಳಗೆ ಸಿಲುಕಿರುವವರ ರಕ್ಷಣೆಗೆ ಮತ್ತು ಗಾಯಗೊಂಡಿರುವ 100ಕ್ಕೂ ಹೆಚ್ಚು ಜನರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡುವಂತೆ ಹಾಗೂ ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. May 3 ನಡೆದು ಬಳಿಕ ರದ್ದಾಗಿದ್ದ NEET UG 2026 ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಶುಲ್ಕ ಮರುಪಾವತಿ ಪ್ರಕ್ರಿಯೆಗೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಚಾಲನೆ ನೀಡಿದೆ. ಪರೀಕ್ಷೆಗೆ ಹಾಜರಾಗಿದ್ದ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾ ಶುಲ್ಕವನ್ನು ಮರಳಿ ಪಡೆಯುವುದಕ್ಕಾಗಿ ಅಧಿಕೃತ ಜಾಲತಾಣದಲ್ಲಿ ಬ್ಯಾಂಕ್ ಖಾತೆ ವಿವರಗಳನ್ನು ಸಲ್ಲಿಸಲು ಇದೇ 27ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಅಭ್ಯರ್ಥಿಗಳು ನೀಟ್ ಪೋರ್ಟಲ್ಗೆ ಲಾಗಿನ್ ಆಗಿ ಖಾತೆದಾರರ ಹೆಸರು, ಬ್ಯಾಂಕ್ ಹೆಸರು, ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತದೆ. ಮಾಹಿತಿಯ ನಿಖರತೆಗಾಗಿ ರದ್ದುಪಡಿಸಿದ ಚೆಕ್ನ ಸ್ಕ್ಯಾನ್ ಪ್ರತಿಯನ್ನು ಅಪ್ಲೋಡ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಒಮ್ಮೆ ಸಲ್ಲಿಸಿದ ಬ್ಯಾಂಕ್ ವಿವರಗಳನ್ನು ಅಂತಿಮವೆಂದು ಪರಿಗಣಿಸಲಾಗುವುದು ಮತ್ತು ನಂತರ ಯಾವುದೇ ತಿದ್ದುಪಡಿಗೆ ಅವಕಾಶವಿರುವುದಿಲ್ಲ ಎಂದು NTA ಸ್ಪಷ್ಟಪಡಿಸಿದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ 2ನೇ ಪೂರ್ವ ಸಿದ್ದತಾ ಸಭೆಯನ್ನು ನಿನ್ನೆ ಆಯೋಜಿಸಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯದ ಕಾರ್ಯದರ್ಶಿ ಅನಿಲ್ ಮಲಿಕ್ ವರ್ಚುಯಲ್ ಮೂಲಕ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಭಾಗವಹಿಸಿದ್ದ ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಬಹುಪಕ್ಷೀಯ ಸಹಯೋಗವನ್ನು ಬಲಪಡಿಸುವ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಮುಖವಾಗಿ ಮಹಿಳೆಯರ ಡಿಜಿಟಲ್ ಮತ್ತು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ಉದ್ಯಮಶೀಲತೆಗಾಗಿ ಸಾಮರ್ಥ್ಯ ವೃದ್ಧಿ ಚೌಕಟ್ಟು ಸೇರಿದಂತೆ ಪ್ರಮುಖ ಆದ್ಯತೆಯ ಕ್ಷೇತ್ರಗಳಲ್ಲಿ ಒಮ್ಮತ ಮೂಡಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಯನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಿಸಿದೆ. ಈ ಹಿಂದೆ ನಿಗದಿಪಡಿಸಲಾಗಿದ್ದ ವೇಳಾಪಟ್ಟಿಯಂತೆ ನಕಲು ಪ್ರತಿಗಳನ್ನು ಪಡೆಯಲು ಇಂದು ಕೊನೆಯ ದಿನವಾಗಿತ್ತು. ಕಳೆದ ಕೆಲವು ದಿನಗಳಿಂದ ಸಿಬಿಎಸ್ಇ ಅಧಿಕೃತ ಜಾಲತಾಣಕ್ಕೆ ತಾಂತ್ರಿಕ ಅಡಚಣೆ ಉಂಟಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಮಂಡಳಿ ತಿಳಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಪಡೆದ ನಂತರ ವಿದ್ಯಾರ್ಥಿಗಳು ಅಂಕಗಳ ಮರುಪರಿಶೀಲನೆ ಅಥವಾ ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು 2 ದಿನಗಳ ಕಾಲಾವಕಾಶವಿರಲಿದೆ ಎಂದು ಮಂಡಳಿ ಸ್ಪಷ್ಟಪಡಿಸಿದೆ. ಬಿಹಾರದಲ್ಲಿ ಮುಂಬರುವ 5 ವರ್ಷಗಳಲ್ಲಿ ಒಟ್ಟು 1,00,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯೊಂದಿಗಿನ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೇಮಕಾತಿ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ನಿಟ್ಟನಲ್ಲಿ ಪ್ರತಿ ವರ್ಷ ಕನಿಷ್ಠ 20,000 ಶಿಕ್ಷಕರನ್ನು ಕಡ್ಡಾಯವಾಗಿ ನೇಮಕ ಮಾಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇನ್ನು ಮುಂದೆ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ಪ್ರತಿ ವರ್ಷ ಜುಲೈ ತಿಂಗಳಿನಲ್ಲಿಯೇ ಅಧಿಕೃತ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ವಿರುದ್ದ ಸೆಣಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಸೋಲಿನ ನಡುವೆಯೂ ಉತ್ತಮ ನೆಟ್ ರನ್ ರೇಟ್ ಆಧಾರದ ಮೇಲೆ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ, ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ, 82ಕ್ಕೇರಿದ ಮೃತರ ಸಂಖ್ಯೆ, ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ T20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ.

0: ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.

ಹರ ಹರ ಹರ ಹರ ಸ್ವಾಮಿ ಸರ್ಪ ಹರ ಸರ್ಪ ಆಹಾರ ದೇವ ಆಹಾರ ಸರ್ಪ ಹರ ನಿಟ್ಟ ಮುಂಡಗೆ ಹರಿದೊಬ್ಬರ ಕೈಯಲ್ಲಿ ಹರ ನಿಟ್ಟ ಮುಂಡಗೆ ಹರಿದೊಬ್ಬರ ಕೈಯಲ್ಲಿ ಪರಮಾತ್ಮ ಅಲ್ಲ ಮಹಾಪ್ರಭು ಮೌನ ನಿಟ್ಟ ಮುಂಡಗೆ ತಾನೇ ಬಂದು ತಾನೇ ಎತ್ತಬೇಕಲ್ಲದೆ ನರ ಮಾನವರಿಂದ ಅಳಬಲ್ಲ ಹಕ್ಕಲಾಗಬೇಡ್ರಿ ಗುರುವಿನೊಳು ಹಕ್ಕಲಾಗಿರಿ ಅಡನುಟ್ಟ ಸ್ವಾರಿ ತಂದು ಹೊರಗಿಡ್ರಿ ಹೊಸ ಸ್ವಾರಿ ತಂದು ಒಳಗಿಡ್ರಿ ಊಟಕ್ಕೆ ಬಂದವರು ಊಟ ಮಾಡಿಸ್ರಿ ನಿಮ್ಮ ಬುದ್ಧಿ ತಪ್ಪಿದ್ರೆ ತಿದ್ದಿ ಕೊಟ್ಟರು ನಿಮ್ಮ ಬುದ್ಧಿ ಕೇಳಿದ್ರೆ ತಿದ್ದದ್ದು ಬಿದ್ದರು ರದ್ದು ಮಾಡ ಮನೆಯವರು ಮನೆಗೆ ಬಂದರು ಗುಡಿಯವರು ಗುಡಿಗೆ ಹೋದಾರು ಕಟ್ಟೆ ಕಲ್ಲ ಕಟ್ಟಿಗೆ ಬಂದಿತ್ತು ಗಟ್ಟಿಯಾಗಿ ತಿಳಿದುಕೊಳ್ಳಿರಿ ಮುದ್ದು ಮುಖದ ಮೌನ ಏನ ಮಾತು ಹಗಲೊಗಡ ಟೊಬ್ಬಿಗೆ ಮುಗಲ ಮುತ್ಯಾನ ಮುಂದೆ 7 ಲಕ್ಷ ಹಿಂದೆ 7 ಲಕ್ಷ ನಟ್ಟ ನಡುವೆ ತಿಟ್ಟ ಮೌನೇಶ್ವರನು ಹಸುರ ಕುದುರೆಯನ್ನೇರಿ ಹಸುರ ಪಲ್ಲಕ್ಕಿಯನ್ನೇರಿ ಹಸ ಮಗನಾಗಿ ಬರುತ್ತಾನೆ ಅದನ್ನಾಗಿರಿ ಬಹುಪುರ.

ಮಿಸ್ಟರ್ ಬಾರಿಸರ್ ಬೋ ಆಹಾರ ದೇವ ಆಹಾರಸಬ ಓಂಕಾರವೇ ಪರಬ್ರಹ್ಮ ಓಂಕಾರವೇ ಪರಬ್ರಹ್ಮ ದೇವದುರ್ಗಕ್ಕೆ ಪ್ರಭು ಬಾವುದೇ ಸಹಜ ದೇವದುರ್ಗಕ್ಕೆ ಪ್ರಭು ಬಾವುದೇ ಸಹಜ ಸಾಹೇಬರು ಸವೆದರುತ್ತಿರಬೇಕು ಹಾವಳಿ ಬರುವುದನ್ನೇ ಕಾದಾತನೇ ಅಲ್ಲ ಮಾಂ ಪ್ರಭುವಿನ ಸೊಲ್ಲೆಲ್ಲ ಒಂದೇ ಅಲ್ಲ ಹೌದೆನಿಸಲಿಕ್ಕೆ ಧರ್ಮಕ್ಕೆ ಮುಲ್ಲ ಅಲ್ಲ ಹೌದೆನ್ನಿಸಲಿಕ್ಕೆ ಧರ್ಮಕ್ಕೆ ಮುಲ್ಲ ಮೊಹಮ್ಮದನಾಗಿ ಬರುವನು ಆವಾಗೆ ದಿಲ್ಲಿ ಮಸೂದಿ ನಿಜಪಟ್ಟ ಮಕ್ಕಾರವೇ ಮುಡದಾರ ಲೆಕ್ಕಕ್ಕೆ ಹಲಾಲ ಅಕ್ಕ ನಾಗಲಿಂಗಯ್ಯನ ಮಗ ಚಿಕ್ಕ ಚನ್ನಬಸವಯ್ಯ ಅಕ್ಕ ಸಾಲಿಗರಡೊಳು ಜನಿಸಿ ರಕ್ಷಿಸಲು ಕರ್ತನಾಗಿ ಬರುವನು ಕರ್ತರಿಗೆ ಒಕ್ಕಲಾದವರು ಉಳಿದಾರು ಸೊಕ್ಕಿದವರು ಅಳಿದಾರು ಕಕ್ಕಯ್ಯ ನಾನೇ ಸಡಿಯಲ್ಲ

ಕೇಳಲಿಕ್ಕೆ ಕೇಳಿದವರಿಗೆ ಮಿತಿ ಮೀರಿದವರಿಗೆ ಮೀರಾ ಸಾಹೇಬರಾನ್. ಆಜ್ಞೆ ಪುರಾತನ ಕಾಲದ ಮಕ್ಕಳಾದ ಮೇಲೆ ಕಿರಾತನ ಕಾಲದ ಮಕ್ಕಳಾಗಬೇಕು. ಕಾಲಕಾಲೇಶ್ವರ ಲಿಂಗವೇ ಗತಿ, ಪರಮ ಗುರುವಿನ ಪ್ರಸಾದವೇ ಗತಿ. ನಾನು ನೀನೆಂಬ ಅಹಂಕಾರವನ್ನು ಬಿಟ್ಟು ಬೇಕಾದರೆ ಬೆರಕೊಳ್ಳಿ, ಸಾಕಾದರೆ ಸರಕೊಳ್ಳಿ.

ಚಂದ್ರದೇವ ಸಹಾರ್ ಶರ್ಮ ಇರುವುದು ವರವಿ ಇರುವುದು ವರವಿ ಮೆರೆಯುವುದು ಲಿಂಗನಾಭಂಡಿ ಸ್ಥಿರವಾಗಿರುವುದು ತಿಂತರಿ ನಮ್ಮ ನರಗುರಿಯ ಕಾಯುವ ಮೌನದೇವರಿಗೆ ಮೌನದೇವರಿಗೆ ಬಹುಪರಾಟ್ ಆಹಾರ ದೇವ ಆಹಾರ ಶರ್ಮ ಹುಟ್ಟಿದ್ದು ಗೋನಾಳ ಹುಟ್ಟಿದ್ದು ಗೋನಾಳ ಬೆಳೆದದ್ದು ಲಿಂಗನಾಭಂಡಿ ಬೆಳೆದದ್ದು ಲಿಂಗನಾಭಂಡಿ ವರ ಕೊಡುವುದು ವರವಿ ವರ ಕೊಡುವುದು ವರವಿ ವರವಿಯ ವರವಿಯ ನಡುವೆ ವರವಿಯ ವರವಿಯಳು ಗುರು ಉಂಟು ಲಿಪಿ ಉಂಟು ಕುರಿ ಹೆಜ್ಜೆ ಮೊದಲುಂಟು ಕುರಿಯ ಹೆಜ್ಜೆ ಮೊದಲುಂಟು ನಮ್ಮ ಹಿರಿಯರಿದ್ದ ಸ್ಥಳವೆಂದು ಬಂದೆ ವರವಿಯ ಪುರಕ್ಕೆ ವರವಿಯ ಪುರದಾತ್ಮನೇ ಈರೇಳು ಜಗದೊಡೆಯ ಅಲ್ಲಮ್ಮನ ಅವತಾರಿಯೇ ಮೌನದೇವರಿಗೆ ಬಹುಪರಾಟ್

ಹರ್ಷಬ್ಬ ಹರ ನಿತ್ತ ಮುಂಡಗೆ ಹರ ನಿತ್ತ ಮುಂಡಗೆ ಹರಿದೊಬ್ಬರ ಕೈಯಲ್ಲಿ ಹರಿದೊಬ್ಬರ ಕೈಯಲ್ಲಿ ಪರಮಾತ್ಮನು ಅಲ್ಲ ಮಹಾಂ ಪ್ರಭು ಮೌನ ನಿಟ್ಟ ಮುಂಡಗೆ ತಾನೇ ಬಂದು ತಾನೇ ಎತ್ತಬೇಕಲ್ಲವೇ ನರಮಾನ್ನವರಿಗೆ ಹೇಳವಲ್ಲ ಹಕ್ಕಲಾಗಬೇಡಿರಿ ಗುರುವಿನೊಳು ಹಕ್ಕಲಾಗಿರಿ ಅಡನುಟ್ಟ ಸ್ವಾರಿ ತಂದು ಹೊರಗಿಡರಿ ಹೊಸ ಸ್ವಾರಿ ತಂದು ಒಳಗಿಡರಿ ಹೊಸ ಸ್ವಾರಿ ತಂದು ಒಳಗಿಡರಿ ಊಟಕ್ಕೆ ಬಂದಾರು ಊಟ ಮಾಡಿಸ್ರಿ ನಿಮ್ಮ ಬುದ್ಧಿ ಕೇಳದಿದ್ರೆ ರದ್ದು ಮಾಡಿಬಿಟ್ಟರು ನಿಮ್ಮ ಬುದ್ಧಿ ಕೇಳದಿದ್ರೆ ಇದ್ದದ್ದು ಬಿದ್ದರು ರದ್ದು ಮಾಡ್ಯಾರು ಮನೆಯವರು ಮನೆಗೆ ಹೋದರು ಗುಡಿಯವರು ಗುಡಿಗೆ ಹೋದರು ಕಟ್ಟೆಯ ಕಲ್ಲ ಕಟ್ಟಿಗೆ ಬಂದಿತು ಗಟ್ಟಿಯಾಗಿ ತಿಳಿದುಕೊಳ್ಳ್ರಿ ಮೂದು ಮುಖದ ಮೌನಯ್ಯನ ಮಾತು ಹಗಲೊಗಡ ಟೋಪಿಗೆ ಮುಗಲ ಮುಚ್ಚಾಣ ಮುಂದೆ ಏಳು ಲಕ್ಷ ಹಿಂದೆ ಏಳು ಲಕ್ಷ ನಟ್ಟ ನಡುವೆ ಕಿಟ್ಟ ಮವನಯ್ಯನು ಹಸುರ ಕುದುರೆಯನ್ನೇರಿ ಹಸುರ ಪಲ್ಲಕ್ಕಿಯನ್ನೇರಿ ಹಸು ಮಗನಾಗಿ ಬರುವಾಗ ಹಸನಾಗಿರಿ ಎಂದ ಬಹುಪರ.

ಓಂ ಹರ ಹರ ಹರ ಸ್ವಾಮಿ ಸರ್ಬ ಹರ ಸರ್ಬ ಹರ ದೇವ ಹರ ಸರ್ಬ ನಮ್ಮ ಶ್ರೀ ವೀರಭದ್ರ ದೇವರನು ಹುಟ್ಟಿದ ಪರಂಪೇಳುವೆನು ಶಂಕರನ ಮಾವನಾದ ದಕ್ಷ ಬ್ರಹ್ಮನು ಕೈಲಾಸವನ್ನು ಸುಡಿಯನೆಂದು ಕಠೋದ್ರವಾದ ಯಜ್ಞವನ್ನು ಉಡಲು ಸ್ವರ್ಗವು ಸಿಡಿಮಿಡುಗೊಳ್ಳಲು ಶ್ರೀ ಶಂಕರನು ಕಡು ಕೋಪದಿಂದ ಕಿಡಿ ನೆಣ್ಣವನ್ನು ತೆರೆಯಲು ಆಗ ನಮ್ಮ ಶ್ರೀ ವೀರಭದ್ರನು ಗುಡುಗುಡಿಸಿ ಅರ್ಭಡಿಸಿ ಹಿಡಗು ನಡಗುವಂತೆ ಹೇಗೆ ಬಳದನ್ನು ಕಂಡು ಬ್ರಹ್ಮಾಂಡವನ್ನು ಹಿಡಿಯಲು ಸೂರ್ಯನ ಹಲ್ಲನ್ನು ಮುರಿಯಲು ಕುಕುಟಾಂಗದಂತೆ ಹೆಚ್ಚಲು ಏನು ಅಪ್ಪಣೆ ಹೇಳು ತ್ರಿಶೂಲಧರನು ತ್ರಿಶೂಲಧರನು ಆದ ಶ್ರೀ ಶಂಕರನು ನೀನು ಹೋಗಿ ದಕ್ಷಿಣ ಶಿರವನ್ನು ಹರಿದು ಅಗ್ನಿಗೆ ಆವತಿ ಕೊಟ್ಟುವ ಎಂದು ಅಟ್ಟಹಾಸದಿಂದ ನುಡಿದನು. ಕರು ವೀರಭದ್ರ ಕರುಣಾಕೃಪಾಲ ಕರುಣಾಕೃಪಾಲ ಕಡೆ ಕಡೆಯಿಂದ

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಮದುರ್ಗ ತಾಲೂಕಿನ ನರಸಾಪುರದ ಮಲ್ಲಪ್ಪ ಗುಳಪ್ಪ ಹಳೆ ತೊರಗಲ್ ಮತ್ತು ಸಂಗಡಿಗರಿಂದ ಒಡಬುಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದೀಗ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800309 0309. ಟೇಕ್ ಕೇರ್.
2: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
4: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
5: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
6: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
7: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
5: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
8: ಸಂದೇಶ ಆಧಾರಿತ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಂದೇಶ ಕಳಿಸಿದ್ದು ಮಹೇಶ್ ಹೊಸೂರ್ ಶಿಕಾರಿಪುರದಿಂದ. ಬಜರಂಗಿ ಚಿತ್ರದ ಶ್ರೀ ಆಂಜನೇಯಂ ಹಾಡನ್ನ ದಯವಿಟ್ಟು ಪ್ರಸಾರ ಮಾಡಿ ಅಂತ ಇದ್ದಾರೆ. ಅವರಿಗಾಗಿ ಹಾಗೂ ಎಲ್ಲ ನಮ್ಮ ಆಕಾಶವಾಣಿ ಕೇಳುಗರಿಗಾಗಿ ಈ ಹಾಡು ಈಗ

ಸ್ಪರ್ಶ ಚಿತ್ರದ ಈ ಗೀತೆಯನ್ನ ಕೇಳಿ ಸಂದೇಶ ಕಳಿಸಿದ್ದು ನಾಗೇಶಪ್ಪ ಸಾಲೇರ್, ಪವಿತ್ರ ಬಸಮ್ಮ, ಅಂಜಲಿ, ಸುಮಾ, ಸಂಜು, ಪ್ರಜ್ಞಾ, ಮಂಜುನಾಥ್, ರಾಜು, ದಯಾನಂದ್. ಮೊದಲ ಬಾರಿ ಮೆಸೇಜ್ ಮಾಡುತ್ತಿದ್ದೇವೆ ಹುಬ್ಬಳ್ಳಿಯಿಂದ. ಹೃದಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ ಪ್ರಸಾರ ಮಾಡಬೇಕೆಂದು ಅಂತ ಹೇಳಿ ಸಂದೇಶ ಕಳಿಸಿರುವುದಕ್ಕಾಗಿ ಹಾಡು.

ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಯಲ್ಲಾರಟ್ಟಿ ಗ್ರಾಮದಿಂದ ಸುಕನ್ಯಾ ಅವರು ಗುಡಗೋಡಿ, ಸುಕನ್ಯಾ ಗುಡೋಡಗಿ ನಮಗೆ ಶೃಂಗಾರ ಕಾವ್ಯ ಪಿಕ್ಚರ್ನಿಂದ ಅಂಬರ ಚುಂಬಿತ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ. ಕೇಳ್ರಿ ಈ ಹಾಡನ್ನು.

ತಪ್ಪದೇ ಕೇಳ್ತೀವಿ. ಹಾಗೆ ಮಾತು ಮಂದರ ಕಾರ್ಯಕ್ರಮವನ್ನ ಯಾಕೆ ನಿಲ್ಲಿಸಿದ್ರಿ ಅಂತ ತಿಳಿಲಿಲ್ಲ. ಮಾತು ಮಂದರ ಕಾರ್ಯಕ್ರಮ ತಾವು ತುಂಬಾ ತುಂಬಾ ಚೆನ್ನಾಗಿ ನಡೆಸಿಕೊಡ್ತಿದ್ರಿ, ಅದು ಮತ್ತೆ ಮುಂದುವರಿಯಬೇಕು ಅನ್ನೋದೇ ಅವರ ವಿನಂತಿ. ನಮಗಾಗಿ ಶಂಕರ್ ನಾಗ್ ಅವರ ಗೀತಾ ಚಿತ್ರದಿಂದ ಜೊತೆ ಜೊತೆಯಲ್ಲಿ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಧನ್ಯವಾದಗಳನ್ನ ತಿಳಿಸ್ತಾ ಅವರ ಮೆಚ್ಚಿನ ಹಾಡನ್ನ ಪ್ರಸಾರ ಮಾಡೋಣ. ಹಾಗೆ ಕೇಳಿದ್ರೆ ಹೊಸ ಹೊಸ ಕಾರ್ಯಕ್ರಮಗಳು ಹುರುಪಿನಿಂದ ಬರ್ತಾ ಇದ್ದಾವೆ, ಕೇಳ್ರಿ ಹೊಸ ಹೊಸ ಧ್ವನಿಗಳ ಮೂಲಕ ಅಂತ ಹೇಳ್ತಾ ಈ ಹಾಡನ್ನ ನಮ್ಮೆಲ್ಲ ಕೇಳುಗರಿಗಾಗಿ ಹಾಗೂ ಬಾಗಲಕೋಟೆಯಿಂದ ಸಂದೇಶ ಕಳಿಸಿರುವಂತಹ ಪ್ರಶಾಂತ್ ಅವರಿಗಾಗಿ.

ಸಂದೇಶ ಆಧಾರಿತ ಕನ್ನಡ ಚಲನಚಿತ್ರ ಗೀತೆಗಳ ಕೊನೆಯ ಗೀತೆ ಅಂತ ಹೇಳಬಹುದು. ಭಾಗ್ಯವಂತರು ಚಿತ್ರದ ನಿನ್ನ ಸ್ನೇಹಕ್ಕೇನ ಸೋತು ಹೋದೆನು ಹಾಡು ಪ್ರಸಾರ ಮಾಡಿ ಅಂತ ರಾಣಿ ಚೆನ್ನಮ್ಮನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ಶಾಂತ ಸ್ನೇಹ ಸುಧಾಕರ್ ವಾಡಪ್ಪಗೋಳವರ ಸಂದೇಶ ಕೇಳೋಣಂತ ಈ ಹಾಡನ್ನ ಈಗ.

ಇದುವರೆಗೂ ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಂದೇಶ ಕಳುಹಿಸಿದ ಹಾಗೂ ಕಾರ್ಯಕ್ರಮ ಕೇಳಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 1:59:09 ಸರಿಯಾಗಿ 2 ಗಂಟೆಗೆ ಇಂಗ್ಲಿಷ್ ಮತ್ತು 2:15 ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ನಂತರ 2:30 ಪ್ರದೇಶ ಸಮಾಚಾರ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: 19ನೇ ರೋಜ್ಗಾರ್ ಮೇಳ, ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ, ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷ

0: ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ. ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66ರಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಸುಮಾರು 51,000 ಮಂದಿಗೆ ಪ್ರಧಾನಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೇಮಕಾತಿ ಪತ್ರ ವಿತರಿಸಿದರು. ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ರಾಷ್ಟ ನಿರ್ಮಾಣದಲ್ಲಿ ಸರ್ಕಾರಿ ನೌಕರರ ಪಾತ್ರ ಪ್ರಮುಖವಾಗಿದೆ. ಜ್ಞಾನ, ಕೌಶಲ್ಯ ಮತ್ತು ಕಠಿಣ ಪರಿಶ್ರಮ ಹಾಗೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವ ಮೂಲಕ ಇಲಾಖೆಗಳ ಬೆಳವಣಿಗೆಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯ ರೈಲ್ವೆ ಆಫೀಸರ್ಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ರೋಜ್ಗಾರ್ ಮೇಳದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದರು. ಭಾರತೀಯ ರೈಲ್ವೆ 26, ಇಂಡಿಯಾ ಪೋಸ್ಟ್ 17, ನೌಕರರ ರಾಜ್ಯ ವಿಮಾ ನಿಗಮ 6, ಬ್ಯಾಂಕ್ ಆಫ್ ಬರೋಡಾ 37, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 10, ಕೆನರಾ ಬ್ಯಾಂಕ್ 8, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ 46 ಮಂದಿಗೆ ನೇಮಕಾತಿ ಪತ್ರ ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಯುವ ಪೀಳಿಗೆಗೆ ವರದಾನವಾಗಿರುವ ಈ ರೋಜ್ಗಾರ್ ಮೇಳ ಸುಸ್ಥಿರ ಹಾಗೂ ಸದೃಢ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ತಿಳಿಸಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತವನ್ನಾಗಿ ರೂಪಿಸಲು ಯುವ ಪೀಳಿಗೆಯ ಕೊಡುಗೆ ಅತಿ ಮುಖ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಸ್ತಾವಿತ ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆಯ ವಿವರವಾದ ಯೋಜನಾ ವರದಿ ಡಿಪಿಆರ್ ಅನ್ನು ರಾಜ್ಯ ಸರ್ಕಾರ ಸ್ವೀಕರಿಸಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಬೆಂಗಳೂರು ಮೆಟ್ರೋ ರೈಲು ನಿಗಮದ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಯೋಜನಾ ವರದಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಈ ಯೋಜನಾ ವರದಿಯನ್ನು ಚರ್ಚೆ ಮತ್ತು ನಿರ್ಧಾರಕ್ಕಾಗಿ ಸಚಿವ ಸಂಪುಟದ ಮುಂದೆ ಇಡಲಾಗುವುದು ಎಂದು ತಿಳಿಸಿದ್ದಾರೆ. ವರದಿಯಲ್ಲಿ ಯೋಜನೆಗೆ 20,649 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಇಂದು ಸಂಜೆ ಬೆಂಗಳೂರಿಗೆ ಬರಲಿರುವ ಅವರು ನಾಳೆ ಬೆಂಗಳೂರು ಉತ್ತರ ಜಿಲ್ಲೆ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಅವರು ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಇಂದು ದಿ ಡಿಕ್ಲೈನ್ ಆಫ್ ಹಿಂದೂ ಸಿವಿಲೈಸೇಷನ್ ಲೆಸನ್ಸ್ ಫ್ರಮ್ ದಿ ಪಾಸ್ಟ್ ಎಂಬ ಪುಸ್ತಕದ ಕುರಿತು ಸಂವಾದ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯದರ್ಶಿ ಹಾಗೂ ಪುಸ್ತಕದ ಲೇಖಕರಾದ ಶಶಿ ರಂಜನ್ ಕುಮಾರ್, ಗಣಿತ, ಖಗೋಳಶಾಸ್ತ್ರ, ವೈದ್ಯಕೀಯ ಮತ್ತು ತತ್ವಶಾಸ್ತ್ರದಲ್ಲಿನ ಕೊಡುಗೆಗಳನ್ನು ಉಲ್ಲೇಖಿಸಿ, ಭಾರತ ಶ್ರೀಮಂತ ಬೌದ್ಧಿಕ ಪರಂಪರೆಯನ್ನು ಹೊಂದಿದೆ ಎಂದು ತಿಳಿಸಿದರು. ಆಧುನಿಕ ಶಿಕ್ಷಣದಲ್ಲಿ ವಿಮರ್ಶಾತ್ಮಕ ಪ್ರಜ್ಞೆಯ ಅಗತ್ಯವನ್ನು ಅವರು ಒತ್ತಿ ಹೇಳಿದರು.
1: Universities are not merely degree-granting institutions. They are spaces where civilizations examine themselves. They are centers where societies negotiate ideas, challenge assumptions, preserve knowledge, and prepare future generations to think critically and responsibly. It's a very important thing all our higher education institutions should consider. If academic institutions stop encouraging dialogue, inquiry, dissent, and intellectual honesty, then societies gradually lose their ability to innovate, reform, and progress.
0: ಇದೇ ವೇಳೆ ನಡೆದ ಸಂವಾದದಲ್ಲಿ ಭಾಗವಹಿಸಿದ ಅವರು ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಬಿಕೆ ರವಿ, ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ರಮೇಶ ಬಿ ಉಪಸ್ಥಿತರಿದ್ದರು. ರಾಷ್ಟೀಯ ಹೆದ್ದಾರಿ 66ರಲ್ಲಿ ಬೈಕಂಪಾಡಿಯಿಂದ ಕೆಐಒಸಿಎಲ್ ಜಂಕ್ಷನ್ವರೆಗೆ ಒಟ್ಟು 414.16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ಮತ್ತು ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರದಿಂದ ಅನುಮೋದನೆ ದೊರೆತಿದೆ. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆರಂಭಿಸಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ನವಮಂಗಳೂರು ಬಂದರಿಗೆ ನೇರ ಸಂಪರ್ಕ ಸುಧಾರಿಸುವ ಒಟ್ಟು 3.075 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ದಿ ಯೋಜನೆ ಇದಾಗಿದ್ದು, ಈ ಪೈಕಿ 1.520 ಮೀಟರ್ ಉದ್ದದ ಅತ್ಯಾಧುನಿಕ 6 ಪಥದ ಎಲಿವೇಟೆಡ್ ಫ್ಲೈಓವರ್ ನಿರ್ಮಾಣಗೊಳ್ಳಲಿದೆ. ಈ ಬೃಹತ್ ಯೋಜನೆಯನ್ನು ಇಪಿಸಿ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಇದರೊಂದಿಗೆ ಹೆದ್ದಾರಿಯ ಇಕ್ಕೆಲೆಗಳಲ್ಲಿ ಒಟ್ಟು 5.825 ಕಿಲೋಮೀಟರ್ ಉದ್ದದ ಸರ್ವಿಸ್ ರಸ್ತೆ ನಿರ್ಮಿಸಲಾಗುವುದು. ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕಾಗಿ ನವಮಂಗಳೂರು ಬಂದರು ಪ್ರಾಧಿಕಾರ ಅಗತ್ಯವಿರುವ ಹೆಚ್ಚುವರಿ ಭೂಮಿ ಹಾಗೂ ಆರ್ಥಿಕ ಧನ ಸಹಾಯವನ್ನು ಹೆದ್ದಾರಿ ಪ್ರಾಧಿಕಾರಕ್ಕೆ ಒದಗಿಸಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ದಿ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ವಿವಿಧ ಪ್ರಗತಿ ಹಂತದ ಅಭಿವೃದ್ದಿ ಕಾಮಗಾರಿಗಳನ್ನು ಗುಣಮಟ್ಟದೊಂದಿಗೆ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇಲಾಖಾ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ಷೇತ್ರದ ಸಾರ್ವಜನಿಕರಿಗೆ ಶಾಶ್ವತ ಹಾಗೂ ಸುಸಜ್ಜಿತ ಮೂಲಸೌಕರ್ಯಗಳನ್ನು ಕಲ್ಪಿಸುವುದು ಮೊದಲ ಆದ್ಯತೆಯಾಗಿದೆ. ಈ ನಿಟ್ಟನಲ್ಲಿ ಅಧಿಕಾರಿಗಳು ವಿಳಂಬ ನೀತಿಯನ್ನು ಅನುಸರಿಸಬಾರದು ಎಂದು ಸಲಹೆ ನೀಡಿದ್ದಾರೆ. ಅಭಿವೃದ್ದಿ ಯೋಜನೆಗಳ ಅನುಷ್ಠಾನದಲ್ಲಿ ವೇಗ ಮತ್ತು ಗುಣಮಟ್ಟ ಎರಡಕ್ಕೂ ಸಮಾನ ಆದ್ಯತೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ 5 ಸಾವನ್ನಪ್ಪಿದ್ದಾರೆ. ರಾಷ್ಟೀಯ ಹೆದ್ದಾರಿಯಲ್ಲಿ ಕ್ರೂಸರ್ ವಾಹನ ಮತ್ತು ಟ್ರಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ಅಪಘಾತ ನಡೆದಿದೆ. ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ಸಂತಾಪ ಸೂಚಿಸಿದ್ದಾರೆ. ಮಕ್ಕಳ ಸಮಗ್ರ ಬೆಳವಣಿಗೆಯಲ್ಲಿ ಅಂಗನವಾಡಿ ಕೇಂದ್ರಗಳು ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ ಕೆ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಹೊಸದಾಗಿ ನೇಮಕವಾದ ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರಿಗೆ ಹಮ್ಮಿಕೊಂಡಿದ್ದ ಬುನಾದಿ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳ ಆರೋಗ್ಯ, ಶಿಕ್ಷಣ ಮತ್ತು ಉತ್ತಮ ಸಂಸ್ಕಾರಗಳ ಬುನಾದಿ ಬಾಲ್ಯಾವಸ್ಥೆಯಲ್ಲೇ ನಿರ್ಮಾಣವಾಗುತ್ತದೆ. ಹಾಗಾಗಿ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕಿಯರು ತಮ್ಮ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೋಲಾರದ ಯುವಜನ ಸೇವಾ ಇಲಾಖೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿ ನಾಳೆಯಿಂದ ಆರಂಭವಾಗಲಿದೆ. ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಈ ಪಂದ್ಯಾವಳಿ ನಡೆಸಿಕೊಡಲಿದ್ದು, ಆಸಕ್ತಿಯುಳ್ಳ ಎಲ್ಲಾ ಚೆಸ್ ಕ್ರೀಡಾಪಟುಗಳು ಪಾಲ್ಗೊಳ್ಳಬಹುದಾಗಿದೆ. 50,000 ರೂಪಾಯಿಗಳ ನಗದು ಪುರಸ್ಕಾರ ಮತ್ತು ಟ್ರೋಫಿ ನೀಡಲಾಗುವುದು ಎಂದು ಆಯೋಜಕರು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಎಲ್ಲಾ ಚೆಸ್ ಆಟಗಾರರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಮನವಿ ಮಾಡಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೇಂದ್ರ ನಗರಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಆದೇಶದ ಮೇರೆಗೆ ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಅಪಾಯಕಾರಿ ಮರಗಳನ್ನು ಹಾಗೂ ರೆಂಬೆಕೊಂಬೆಗಳನ್ನು ಇಂದು ತೆರವು ಮಾಡಲಾಯಿತು. ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಈ ಧರೆ ಫೌಂಡೇಶನ್ ಸಹಯೋಗದೊಂದಿಗೆ 5,00,000 ಗಿಡಗಳನ್ನು ನೆಡುವ ಮೂಲಕ ಜಿಲ್ಲೆಯ ಹಸಿರೀಕರಣ ಹೆಚ್ಚಳಕ್ಕೆ ಒತ್ತು ನೀಡಲಾಗುವುದು ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರಾದ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಜೂನ್ 5-7 ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜಿಸಲು ಉದ್ದೇಶಿಸಲಾಗಿದೆ. ಆಸಕ್ತ ರೈತರು ಇದೇ 30 ಹತ್ತಿರದ ತಾಲೂಕು ತೋಟಗಾರಿಕೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಕೋಲಾರದಲ್ಲಿ ಕಾಡಿನಿಂದ ನಾಡಿಗೆ ಆಹಾರ ಅರಸಿ ಬಂದಿದ್ದ ಕೃಷ್ಣಮೃಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಕೃಷ್ಣಮೃಗವನ್ನು ವಶಕ್ಕೆ ಪಡೆದು ಅಂತ್ಯಕ್ರಿಯೆ ನೆರವೇರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 19 ರೋಜ್ಗಾರ್ ಮೇಳ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ. ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ. ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66 ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಮಕ್ಕಳ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಎಳೆಯರ ಬಳಗ.

ಮುದ್ದು ಪುಟಾಣಿಗಳೇ, ಎಳೆಯರ ಬಳಗ ಕಾರ್ಯಕ್ರಮ ಕೇಳೋದಕ್ಕೆ ತಮಗೆಲ್ಲ ಸ್ವಾಗತ. ಈ ಬಾರಿಯ ಎಳೆಯರ ಬಳಗದಲ್ಲಿ ಮೊದಲಿಗೆ ಕೇಳ್ರಿ, ಬಿ ಎ ಸನದಿ ಅವರು ರಚಿಸಿದಂತಹ ಹಾಡು ಬಾಬಾರೆ ಕಂದ ಬಾರೆ ಸುನಂದ. ಈ ಹಾಡು ಬಹಳ ಜನಪ್ರಿಯವಾದಂಥ ಹಾಡು. ಈ ಹಾಡನ್ನ ಮಕ್ಕಳಿಗೆ ಸಂಗೀತ ಸಂಯೋಜಿಸಿ ಕಲಿಸಿ ಕೊಡ್ತಾ ಇದ್ದಾರೆ ಹರೀಶ್ ಹೆಗಡೆಯವರು. ಹಾಡನ್ನ ಕಲಿತಿದ್ದಾರೆ ಕಲಕೇರಿ ಸಂಗೀತ ಶಾಲೆಯ ಮಕ್ಕಳು. ಬರ್ರಿ ಕಲಿಯೋಣಂತ ಝೇಂಕಾರದ ಹಾಡನ್ನ.

0: ಝೇಂಕಾರ ಮಕ್ಕಳಿಗಾಗಿ ಸಮೂಹಗಾನ ಸಂಗೀತ ಪಾಠ.
1: ಝೇಂಕಾರ ಕಾರ್ಯಕ್ರಮಕ್ಕೆ ಬಂದಂಥ ಮಕ್ಕಳೇ, ನಿಮಗೆ ಬಿ ಎ ಸನದಿಯವರು ಬರೆದಂಥ ಒಂದು ಹಾಡನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ಹಾಡನ್ನು ಬರ್ಕೊಳ್ತೀರಾ? ಚರಣ ಹೇಳ್ತೀನಿ. ಬಾಬಾರ ಕಂದ ಬಾರ ಸುನಂದ, ಬಾಬಾರ ಕಂದ ಬಾರ ಸುನಂದ, ಬ್ಯಾಸರ ಬಂದೈತಿ ಆಡೋಣು, ಬ್ಯಾಸರ ಬಂದೈತಿ ಆಡೋಣು, ಆಚಿಕೈತಾರ ಈಚಿಕೈತಾ, ಆಚಿಕೈತಾರ ಈಚಿಕೈತಾ, ಮುಟಿಗ್ಯಾಗೇನೈತಿ ನೋಡೋಣು, ಮುಟಿಗ್ಯಾಗೇನೈತಿ ನೋಡೋಣು. ಆಯ್ತಾ? ಒಂದನೇ ಚರಣ ಹೇಳ್ತೀನಿ. ಅರೆರೆ ಬಿಟ್ಟೆ ಬಿತ್ತಿಲ ರೊಟ್ಟಿ, ಅರೆರೆ ಬಿಟ್ಟಿ ಬಿತ್ತಿಲ ರೊಟ್ಟಿ, ಎತಕೋ ಮೊದಲದ ತಿನ್ನೋಣು, ಎತಕೋ ಮೊದಲದ ತಿನ್ನೋಣು, ಆಮ್ಯಾಲ ಆಟ ಆಡೋಣು ಈಟ, ಆಮ್ಯಾಲ ಆಟ ಆಡೋಣು ಈಟ, ಕಡಿಕೊಂದ ಹಾಡರೆ ಅನ್ನೋಣು. ಆಯ್ತಾ? ಎರಡನೇ ಚರಣ. ಯಾತಕ ಗೆಜ್ಜಿ ಈಟೀಟ ಹೆಜ್ಜಿ, ಯಾತಕ ಗೆಜ್ಜಿ ಈಟೀಟ ಹೆಜ್ಜಿ, ಇಡ ತೊಡುತ ಬಾ ಕುಣಿಲಾಕ, ಇಡು ತೊಡುತ ಬಾ ಕುಣಿಲಾಕ, ಯಾರ್ಯಾರು ಬ್ಯಾಡ ಒಬ್ಬಾಕಿ ಓಡ, ಯಾರ್ಯಾರು ಬ್ಯಾಡ ಒಬ್ಬಾಕಿ ಓಡ, ಲಘು ಬಿಗಿ ಬಾಮರಿ ಸನಿಯಾಕ, ಲಘು ಬಿಗಿ ಬಾಮರಿ ಸನಿಯಾಕ. ಮೂರನೇ ಚರಣ ಹೇಳ್ತೀನಿ. ಬಾವ್ಯಾಗ ನೀರ ತುಂಬೈತಿ ಪೂರ, ಗಿಂಡೀನ ತಾರ ತರಲಾಕ, ಬಾವ್ಯಾಗ ನೀರ ತುಂಬೈತಿ ಪೂರ, ಗಿಂಡೀನ ತಾರ ತರಲಾಕ, ಹೂವಿನ ಬಳ್ಳಿ ಬೆಳೆದೈತಿಲ್ಲಿ, ಹೂವಿನ ಬಳ್ಳಿ ಬೆಳೆದೈತಿಲ್ಲಿ, ನೀಬಾರ ನೀರ ಸುರಿಲಾಕ, ನೀಬಾರ ನೀರ ಸುರಿಲಾಕ. ಆಯ್ತಾ ಮಕ್ಕಳೇ? ಈ ಪದ್ಯ ರಾಗ ಮಿಶ್ರಧಾನಿಯಲ್ಲಿದೆ, ಆಮೇಲೆ ತಾಳ ಕೆಹರವ ಅದನ್ನು ಶ್ರೀ ವಾದ್ರ ದಂಡಾಪುರ ಸರ್ ಅವರು ನುಡಿಸ್ತೋರ್ತಾರೆ,

ಮಕ್ಕಳೇ, ಒಂದನೇ ಚರಣ ಇದ್ದ ಹಾಗೆ ಮೂರನೇ ಚರಣನು ಹಾಗೇ ಬರುತ್ತೆ. ಮಕ್ಕಳೇ ಹಾಡು ಗೊತ್ತಾತಲ್ಲ, ಈಗ ವಾದ್ಯಗಳ ಜೊತೆಗೆ ಪೂರ್ತಿ ಹಾಡನ್ನು ಹಾಡೋಣ.

0: ಬಿ ಎ ಸನದಿ ಅವರು ಬರೆದಂತಹ ಹಾಡನ್ನು ಕಲಕೇರಿ ಸಂಗೀತ ವಿದ್ಯಾಲಯದ ಮಕ್ಕಳಾದಂಥ ಬನ್ನುಬಾಯಿ ಕೋಕರೆ, ಶಿವಲೀಲಾ ಕೊಡ್ಲಿ, ಬಸಮ್ಮ ಹೊಸ್ಮನಿ, ವಿಶಾಲಕ್ಷಿ ಚರಂತಿಮಠ್, ಸಕ್ರುಬಾಯಿ ಕೋಕರೆ, ಪ್ರಮೋದ್ ಹೆಬ್ಬಳ್ಳಿ, ಅಮೃತ್ ಪ್ರಸಾದ್, ಸಬಿಯಾ ಲಂಗಡಿ, ಭಾನುಪ್ರಿಯಾ ನಾಯಕ್, ಪಾರ್ವತಿ ಲಮಾಣಿ, ಸುನೀತಾ ಕುಬಿಹಾಳ್, ವಿಶಾಲ್ ನರ್ಗುಂದ್, ಈ ಎಲ್ಲ ಮಕ್ಕಳು ಇದರಲ್ಲಿ ಭಾಗವಹಿಸಿ ಹಾಡನ್ನು ಕಲ್ತ್ಕೊಂಡ್ರು. ಈ ಹಾಡನ್ನು ಸಂಗೀತಕ್ಕೆ ಸಂಯೋಜಿಸಿ ಕಲಿಸಿಕೊಟ್ಟವರು ಹರೀಶ್ ಹೆಗಡೆಯವರು. ಇನ್ನು ವಾದ್ಯ ಸಹಕಾರ ವಯಲಿನ್ ವಾದಿರಾಜ್ ನಿಂಬರ್ಗಿ, ಸಿತಾರ್ ಕೇಶವ್ ಕುಮಾರ್ ಮಾಲ್ವಿ ಮತ್ತು ತಬಲಾ ವಾದಿರಾಜ್ ತಂಡಾಪೂರ್. ಸಹಕಾರ ಮರೀನ್ ಬಾನು ಆದೋನಿ, ವೀರಣ್ಣ ಪತ್ತಾರ್ ಮತ್ತು ರಾಮು ಕಾಸರ್.
1: ಇದುವರೆಗೆ ನೀವು ಎಳೆಯರ ಬಳಗ ಕಾರ್ಯಕ್ರಮದಲ್ಲಿ ಝೇಂಕಾರ ಮಕ್ಕಳಿಗಾಗಿ ಸಮೂಹಗಾನ ಸಂಗೀತ ಪಾಠವನ್ನ ಕೇಳಿದ್ರಿ. ಮುದ್ದು ಮಕ್ಕಳೇ, ಎಳೆಯರ ಬಳಗದಲ್ಲಿ ಈಗ ಮಕ್ಕಳು ಸಮೂಹ ಸ್ವರದಲ್ಲಿ ಹಾಡಿರುವ ಗೀತೆಗಳನ್ನ ಕೇಳೋಣಲ. ಮೊದಲಿಗೆ ಸಿದ್ದಯ್ಯ ಪುರಾಣಿಕ್ ಅವರ ರಚನೆ

ಮುದುಮಕ್ಳೆ, ಈ ಬಾರಿಯ ಎಳೆಯರ ಬಳಗ ಕಾರ್ಯಕ್ರಮ ನಿಮಗ ಇಷ್ಟ ಆಗಿರಬಹುದು. ಮತ್ತ ಮುಂದಿನ ವಾರ ಭೇಟಿಯಾಗೋಣಂತ.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ 3:53. ತರಂಗಾಂತರ 392.16 meter ಅಥವಾ 765 kHz ತರಂಗಾಂತರಗಳಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಟೀ ಟೈಮ್ ಚಿತ್ರಗೀತೆಗಳೊಂದಿಗೆ ಆರಂಭವಾಗುವುದು. ಇನ್ನು ಮುಂದೆ ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಿಮ್ಮ ಬಾನುಲಿ ಗೆಳತಿ ಯಶಸ್ವಿನಿಯ ನಮಸ್ಕಾರ.

0: ಆಕಾಶವಾಣಿ ಧಾರವಾಡ. ಸಮಯ 5:30. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಇದೀಗ ಆರಂಭ. ನಮ್ಮ ಡಿಜಿಟಲ್ ಪ್ರಸಾರವು 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಉಮಾ ಭಾತ್ಕಂಡೆಯ ನಮಸ್ಕಾರ ಹಾಗೂ ಶುಭ ಸಂಜೆ. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರಗಳಲ್ಲಿ ಕೇಳಿ ವಸಂತ ಗೀತಾ ಚಿತ್ರದ ಗೀತೆಯನ್ನು

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443415.

0: 6. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
1: ದಾರಿ ತಪ್ಪಿದ ಮಗ ಚಿತ್ರದ ಗೀತೆ ಇದು. ಗಾಯಕರು ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ನಲ್ಮೆಯ ಕೇಳುಗರೆ, ಬಾನುಲಿ ಭಿತ್ತಿಯಿಂದ ವಿನೂತನ ವಿಶೇಷ ಕಾರ್ಯಕ್ರಮ.
1: ಹೌದು ಕೇಳುಗರ, ಇವರು ನಮ್ಮ ನಿಮ್ಮ ನಮ್ಮೆಲ್ಲರ ಮೆಚ್ಚಿನ ಅಚ್ಚ ಧಾರವಾಡ ಕನ್ನಡದ ಗಂಡು ಭಾಷೆ
0: ಬಾನುಲಿ ಭಿತ್ತಿಯಿಂದ. ಹಿರಿಯ ಕಲಾವಿದರ, ಆಕಾಶವಾಣಿ ನಿವೃತ್ತ ಅಧಿಕಾರಿಗಳ, ಅಭಿಮಾನಿ ಕೇಳುಗರ, ಭಾಗವಹಿಸಿದ ಪ್ರಸಿದ್ಧ ವೈದ್ಯರ, ಹೀಗೆ ಇನ್ನೂ ನೂರಾರು ಅಭಿಮಾನಿಗಳ ಬುತ್ತಿಯಿಂದ ನೆನಪುಗಳ ರಸದೌತಣ.
2: ನೆನಪುಗಳ ಮಾತು ಮಧುರ.
3: ಆಕಾಶವಾಣಿಯಲ್ಲಿ ನಾನು ಕೇಳದಷ್ಟು ಭಾಷಣಗಳಾಗ್ಲಿ ಅಥವಾ ದೊಡ್ಡ ದೊಡ್ಡ ಮನುಷ್ಯರ ಒಂದು ಸಂದರ್ಶನಗಳಾಗ್ಲಿ, ಇವು ಒಂಥರ ಜೀವನವನ್ನೇ ಬದಲಾಯಿಸುವಂಥದ್ದು.
0: ಬಾನುಲಿ ಭಿತ್ತಿಯಿಂದ ಬುತ್ತಿಯ ಸವಿತುತ್ತು ಇದು ನಿಮಗಾಗಿ.
4: ಎಲ್ಲರ ಜೊತೆಯೇ ಮೆಲ್ಲುವ ಕಲೆಯ ಜೀವನ ಜನುಮವೇ.
0: ಶ್ರೋತೃಗಳೇ, ಬನ್ನಿ ಕೇಳೋಣ, ಸವಿಯೋಣ. ಪ್ರತಿ ಶನಿವಾರ ಬೆಳಗ್ಗೆ 8:30 ಹಾಗೂ ಮಂಗಳವಾರ ರಾತ್ರಿ 9:30 ಮರುಪ್ರಸಾರವಾಗುವುದು. ತಪ್ಪದೇ ಕೇಳಿ ಬಾನುಲಿ ಭಿತ್ತಿಯಿಂದ.

ಆಕಾಶವಾಣಿ ಧಾರವಾಡ ಕೇಂದ್ರದಿಂದ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಸ್ವರಗಳಲ್ಲಿ ದೇವತಾ ಮನುಷ್ಯ ಚಿತ್ರದ ಗೀತೆ ಇದು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ರವಿಚಂದ್ರ ಚಿತ್ರದ ಗೀತೆ ಇದು. ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಲೋಚನಾ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಉಪೇಂದ್ರ ಕುಮಾರ್ ಅವರದು.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
3: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
4: ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಅವಳ

ಎರಡು ರೇಖೆ ಚಿತ್ರದ ಗೀತೆ ಇದು. ಗಾಯಕರು ಪಿ ಸುಶೀಲಾ ಹಾಗೂ ವಾಣಿ ಜಯರಾಮ್. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ಎಸ್ ವಿಶ್ವನಾಥನ್.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಬಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
3: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
4: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
5: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
3: ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. 6:10 ಸಮಾಚಾರ ದರ್ಶನ ನಮ್ಮ ನಿಲಯದಿಂದ, 7:45 ಬೆಂಗಳೂರು ಕೇಂದ್ರದಿಂದ.

0: ಕೊಡುವವರು 0836 ಕೋಡ್ ಬಳಸಬಹುದು.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. 6:10 ಸಮಾಚಾರ ದರ್ಶನ ನಮ್ಮ ನಿಲಯದಿಂದ, 7:45 ಬೆಂಗಳೂರು ಕೇಂದ್ರದಿಂದ, 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ, ನಂತರ ಸಿರಸಿ ತಾಲೂಕಿನ ಬನವಾಸಿಯ ಗುಂಡಪ್ಪ ಎನ್ ಜೋಗಿ ಮತ್ತು ಸಂಗಡಿಗರಿಂದ ಕಿನ್ನರಿ ಜೋಗಿ ಕಥೆ, ಶೀಲಾವತಿ ಪತಿವ್ರತ ಮಹಾತ್ಮೆ ಕೇಳುತ್ತೀರಿ. 8:00 ಕನ್ನಡ ಚಿತ್ರಗೀತೆ, 8:30 ಪುಷ್ಪಹಾರ್, 9:15 ಸ್ವರ ಸೌರಭ, 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ, ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದಿಲ್ಲಿ ಕೇಂದ್ರದಿಂದ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ

0: per day marks a significant achievement. In China, the death toll due to a gas explosion in a coal mine in Shanxi province has risen to 90. The gas explosion occurred at the Liu Shenyu coal mine in Qinyuan County yesterday. The state media reported that 201 miners have so far been rescued, while rescue efforts are ongoing. The Ayushman Bharat scheme will start in West Bengal from July this year. Chief Minister Shubhendu Adhikari announced this in Kolkata today after a virtual meeting with Union Health Minister J.P. Nadda. The existing beneficiaries under the state health scheme Swasthya Sathi will be incorporated into the Ayushman Bharat scheme. The Memorandum of Understanding in connection with the Ayushman Bharat Arogya Mandir will be signed in June in New Delhi. In wrestling, Indian grapplers Suraj Vashisht and Sagar Singh advanced to the finals of the men's Greco-Roman categories at the Asian Under-23 Wrestling Championships in Da Nang, Vietnam today, assuring India of at least two silver medals. In the 60-kilogram category, Suraj Vashisht edged past Kyrgyzstan's Nuristan Sirkulov 3-2 to book his place in the final. He will now take on Aybek Aitbekov of Kazakhstan in the gold medal clash. In the 67-kilogram category, Sagar Singh registered a commanding 4-0 victory over Saudi Arabia's Munthir Abdullah Ejandu in the semi-final. And with that, we end this news bulletin.
1: Akashavani Dharwada Samachara Darshana Mukhyam Shagun ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಸಂಪನ್ನ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ 7 ಲಕ್ಷ ಕೋಟಿ ರೂಪಾಯಿ ಉಳಿತಾಯ, ಕೇಂದ್ರ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ, 2 ಐತಿಹಾಸಿಕ ಕುರುಹುಗಳು ಪತ್ತೆ. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಎಂಬ ಧ್ಯೇಯದೊಂದಿಗೆ ಕಳೆದ 18ನೇ ತಾರೀಖು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಆಚರಿಸಲಾಯಿತು. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮಂಡಳಿ ಐಕಾಮ್ 1977ರಲ್ಲಿ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಗೆ ಮುನ್ನುಡಿ ಬರೆಯಿತು. ಧಾರವಾಡದ ಹಿರಿಯ ಪ್ರಾಕ್ತನ ಶಾಸ್ತ್ರಜ್ಞ ಅಂತಾರಾಷ್ಟ್ರೀಯ ಖ್ಯಾತಿಯ ಡಾಕ್ಟರ್ ರವಿ ಕೋರಿಶೆಟ್ಟರ್ ಗೌರವಾಧ್ಯಕ್ಷತೆಯ ಬಳ್ಳಾರಿಯ ರಾಬರ್ಟ್ ಬ್ರೂಸ್ಫುಟ್ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯ ಗಣನೀಯ ಕಾರ್ಯ ಮಾಡಿದೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಬಳ್ಳಾರಿಯ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯದ ವಿಶ್ವಸ್ತ ಹಿರಿಯ ಪತ್ರಕರ್ತ ಮತ್ತಿಹಳ್ಳಿ ಅಹಿರಾಜ್.
2: ವಸ್ತು ಸಂಗ್ರಹಾಲಯವು ಇತಿಹಾಸ ಹಾಗೂ ಪ್ರಾಗ ಇತಿಹಾಸದ ಮಹತ್ವವನ್ನು ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ತಿಳಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಾರಲು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ದಿನವನ್ನು 1978ನೇ ಇಸುವಿನಿಂದ ಆಚರಿಸುತ್ತಾ ಬಂದಿದೆ. ವಸ್ತು ಸಂಗ್ರಹಾಲಯಗಳಲ್ಲಿ ಇತಿಹಾಸ ಹೇಗಿತ್ತು ಎಂದು ವಿವರವಾದ ಮಾಹಿತಿ ಲಭಿಸುತ್ತದೆ ಮತ್ತು ಅದನ್ನು ಬಹಳ ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಬಳ್ಳಾರಿಯಲ್ಲಿನ ರಾಬರ್ಟ್ ಬ್ರೂಸ್ಫುಟ್ ಸಂಗನಕಲ್ಲು ಪ್ರಾಕ್ತನ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿದ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಪ್ರಾಕ್ತನ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅವರು ವಸ್ತು ಸಂಗ್ರಹಾಲಯವು ಪಠ್ಯಪುಸ್ತಕಕ್ಕಿಂತಲೂ ಉತ್ತಮ ಎಂಬ ಅಭಿಪ್ರಾಯ ಪಡುತ್ತಾರೆ. ಬಳ್ಳಾರಿಯಲ್ಲಿಯ ವಸ್ತು ಸಂಗ್ರಹಾಲಯವು ಇಡೀ ಭಾರತದಲ್ಲಿಯೇ ಪ್ರಾಗ ಐತಿಹಾಸಿಕಕ್ಕೆ ಮೀಸಲಿಟ್ಟ ಏಕೈಕ ವಸ್ತು ಸಂಗ್ರಹಾಲಯ ಇದಾಗಿದೆ.
1: ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ 7 ಲಕ್ಷ ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಕೇಂದ್ರ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಸಂಸದ ಪಿಪಿ ಚೌಧರಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ವಿಶೇಷ ಸಭೆ ನಡೆಸಿದ ಅವರು ಸಮಾಲೋಚನೆಯ ಬಳಿಕ ಮಾತನಾಡಿ, ಕರ್ನಾಟಕ ಸೇರಿದಂತೆ ಒಟ್ಟು 7 ರಾಜ್ಯಗಳಲ್ಲಿ ಅಭಿಪ್ರಾಯ ಸಂಗ್ರಹಿಸಿ ವರದಿ ಸಿದ್ಧಪಡಿಸಲಾಗುವುದು ಎಂದರು.
3: ಒನ್ ನೇಷನ್ ಒನ್ ಇಲೆಕ್ಷನ್ ಕಮಿಟಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಪಾರ್ಲಿಮೆಂಟರಿ ಜಾಯಿಂಟ್ ಕಮಿಟಿ ಜೆಪಿಸಿ ಬೆಂಗಳೂರು ಅಹಮದಾಬಾದ್ ದೌರೆ ಪೇ ಆಯಿ ಹುಯಿ ಹೈ ಔರ್ सारे स्टेक होल्डर्स को सुनने का हर राज्य में जाकर करके ये कार्यक्रम है। वन नेशन वन इलेक्शन का मतलब है कि लोकसभा और विधानसभा का चुनाव पूरे देश में एक साथ हो। एक साथ का मतलब ये नहीं कि एक दिन हो, लेकिन फेजेज में हो, जो भी सुविधा हो चुनाव आयोग को। तो 1980s के बाद में चुनाव आयोग ने भी

0: अपनी रिपोर्ट में समय समय पर यह कहा कि एक साथ देश में चुनाव कराए जाने चाहिए। लॉ कमीशन ऑफ इंडिया ने भी अपनी 2-3 रिपोर्ट में ये कहा कि एक साथ चुनाव कराना देश के हित में है, नेशनल इंटरेस्ट में है।
1: ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಹಾಗೂ ಬೇಲೆಕೇರಿ ಬಂದರು ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಬೆಂಗಳೂರು ಮತ್ತು ಮುಂಬೈ ನೂತನ ರೈಲನ್ನು ಸ್ವಾಗತಿಸಿ ಮಾತನಾಡಿದರು.
2: ಇನ್ನೊಂದು ಬೇಲೆಕೇರಿ ಪೋರ್ಟ್, ಇದರ ಅಭಿವೃದ್ಧಿಗೆ ನಾವು ದೇಶದ ಅನೇಕ ಉತ್ತಮ ಪ್ರತಿಗಳನ್ನ ತಂತ್ರಜ್ಞ ಎಸ್ಐಯು ಮಾಡಿದ್ದೇವೆ. ಆ ಎರಡು ಪೋರ್ಟ್ಗಳು ನಮಗೆ ಬಹಳ ಸಮೀಪ ಆಗ್ತದ. ಅಂಕೋಲಾದ್ದು ನಮಗೆ ಒಂದು ಬಾರಿ ಆ ಕ್ಲಿಯರೆನ್ಸ್ ಸಿಕ್ತು ಅಂತಂದ್ರ ಇಲ್ಲಿ ಅಭಿವೃದ್ಧಿಯ ಡೆವಲಪ್ಮೆಂಟ್ ಗೇಟ್ವೇ ಓಪನ್ ಆಗ್ತದೆ. ಯಾಕಂದ್ರೆ ಎರಡು ಪೋರ್ಟ್ಗಳು ಬರ್ತಾವ, ಎಲ್ಲಿ ಪೋರ್ಟ್ ಇರ್ತದ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಭಾರತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಇದೆ. ಆ ರೀತಿ ಪ್ರಯತ್ನವೂ ನಡೆಯುವುದು.
1: ಕಳೆದ 18ರಂದು ವಿಶ್ವ ಏಡ್ಸ್, ಆಕ್ವಾರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಲಸಿಕೆ ದಿನ ಹಾಗೂ ಎಚ್ಐವಿ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಲಸಿಕೆ ಜಾಗೃತಿ ದಿನವನ್ನು ಆಚರಿಸಲಾಯಿತು. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಧರ್ತಿ ಬಯೋನಿಸ್ಟ್ ಇನ್ಕ್ಯುಬೇಷನ್ನಲ್ಲಿ ನವೋದ್ಯಮ ಆರಂಭಿಸಿರುವ ಡಾಕ್ಟರ್ ಶಿವಾಜಿ ಜಾಧವ್ ಅತ್ಯಂತ ಕಡಿಮೆ ದರದ ಎಚ್ಐವಿ ಪರೀಕ್ಷಾ ಕಿಟ್ ಅಭಿವೃದ್ಧಿಪಡಿಸಿದ್ದಾರೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
3: ಆರ್ಟಿಪಿಸಿಆರ್ ಕಿಟ್ ಅನ್ನ ಜನರು ತಗೋತಿದ್ರು. ತಗೊಳ್ಳುವಾಗ ಏನಾಗುತ್ತೆ, ಎಷ್ಟೋ ಜನಕ್ಕೆ ಕಾಸ್ಟ್ಲಿ ಬೀಳುತ್ತಿತ್ತು. 3,000-4,000 ಇವೆಲ್ಲ ನೋಡಿದ ಮೇಲೆ ನಾವೇನ್ ಮಾಡಿದ್ವಿ, ವಿ ಹ್ಯಾವ್ ಡೆವಲಪ್ ಅವರ್ ಓನ್ ಮೆಥಡ್ ಮಾಡಿ, ಸೊ ಯು ಕ್ಯಾನ್ ಗೆಟ್ ಟೆಸ್ಟೆಡ್ ಎಚ್ಐವಿ ಮತ್ತು ಅದರ್ ವೈರಸಸ್ ಇನ್ ವೆರಿ ಕಾಸ್ಟ್ ಎಫೆಕ್ಟಿವ್, ಅರೌಂಡ್ 500-800 ರುಪೀಸ್ ಅಲ್ಲಿ ನೀವು ಮಾಡಬಹುದು. ಇದನ್ನ ಈಗ ಆಲ್ರೆಡಿ ವ್ಯಾಲಿಡೇಷನ್ ಪೈಪ್ಲೈನ್ ಅಲ್ಲಿ ಇದೆ. ಇದನ್ನ ಬೇಗ ನಾವು ತರ್ತೇವೆ. ಅದ್ರ ಜೊತೆನೆ ಎಚ್ಐವಿ ಜೊತೆ ಡ್ರಗ್ ರೆಸಿಸ್ಟೆನ್ಸಿ ಬರ್ತಾ ಇದೆ, ಸೊ ಅದಕ್ಕೆ ಡ್ರಗ್ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಆ ನಿಟ್ಟಿನಿಂದ ಮಾಲಿಕ್ಯುಲರ್ ಪಾಯಿಂಟ್ ಆಫ್ ಫಿಟ್ ಅನ್ನ ಡೆವಲಪ್ ಮಾಡ್ತಾ ಇದೆ.
1: ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ತಾಯಿ ಮತ್ತು ಮಕ್ಕಳ ಚಿಕಿತ್ಸಾ ವಿಭಾಗಕ್ಕೆ ತೆರಳಿ ಆರೋಗ್ಯಾಕಾಂಕ್ಷಿಗಳು ಹಾಗೂ ಸಂಬಂಧಿಗಳ ಜೊತೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು,
4: ಜನರಲ್ ಹಾಸ್ಪಿಟಲ್ ವಿಸಿಟ್ ಮಾಡಿ ಅಲ್ಲಿ ವಾರ್ಡ್ ಪೇಷಂಟ್ಸ್ ಜೊತೆ ಮಾತಾಡಿ, ಅದ್ ಹಳೆ ಬಿಲ್ಡಿಂಗ್ ಇದೆ, ಅಲ್ಲಿ ಬಿಲ್ಡಿಂಗ್ ಎಲ್ಲ ಮೇಂಟೆನೆನ್ಸ್ ಮಾಡಿಸಕ್ಕೆಲ್ಲ ಈಗ ಸ್ಯಾಂಕ್ಷನ್ ಆಗಿದೆ, ಮಾಡ್ತಾ ಇದೀವಿ ಅಂತ ಹೇಳಿದ್ರ ಪೇಷಂಟ್ಸ್ ಯಾರು ಕಂಪ್ಲೇಂಟ್ ಇಲ್ಲ ಅಂದ್ರೆ ಎಲ್ಲ ಚೆನ್ನಾಗಿ ನೋಡ್ತಾರೆ ಅಂತಾನೆ. ನಾನು ಅಷ್ಟೂ ಜನ ಪೇಷಂಟ್ಸ್ ನು ಮಾತಾಡಿಸ್ಕೊಂಡ್ ಬಂದಿದ್ದೀನಿ. ಮತ್ತೆ ಇದು ತಾಯಿ ಮಗುವಿನ ಆಸ್ಪತ್ರೆ, ಇಲ್ಲಿ ಒಂದು ತಿಂಗಳಿಗೆ 1,500 ಡೆಲಿವರಿ ಆಗುತ್ತೆ. ದಾವಣಗೆರೆಯಿಂದನು ಇಲ್ಲಿಗೆ ರೆಫರ್ ಮಾಡ್ತಾರೆ ಅಂತಂದ್ರೆ, ದಾವಣಗೆರೆಯಲ್ಲಿ ಅವ್ರಿಗೆ ಚಿಕ್ಕೇರಿ ಹಾಸ್ಪಿಟಲ್ ಅಲ್ಲಿ ಇಲ್ಲಿರೋ ಒಂದು ಅನುಕೂಲ ಸಹ ಅಲ್ಲಿಲ್ಲ, ಅಲ್ಲಿಂದ ಇಲ್ಲಿಗೆ ರೆಫರ್ ಮಾಡ್ತಾರೆ. ಸೊ ಪೇಷಂಟ್ಸ್ ನ ಮಕ್ಕಳನ್ನ ಎಲ್ಲ ಇಲ್ಲಿ ಕರ್ಕೊಂಡ್ ಬಂದಿರೋದನ್ನು ನಾವು ನೋಡಿದೀವಿ. ಇಲ್ಲಿ ಒಂದು ಕಂಪ್ಲೇಂಟ್ ಏನಂತಂದ್ರೆ ಲೋಡ್ ಜಾಸ್ತಿ ಇದೆ. ಮೆಟರ್ನಲ್ ಡೆತ್ಸ್ ಪೆರಿಫೆರಲ್ ಸೆಂಟರ್ ಆಗಿರೋದ್ರಿಂದ ಒಂದು ತಿಂಗಳಲ್ಲಿ 9-10 ತಾಯಿ ಸಾವಾಗುತ್ತಂತೆ. ಅದಕ್ಕೆ ನಾನು ಅದ್ರದ್ದೆಲ್ಲ ನಾನು ಅವ್ರ ಹತ್ರ ಕಂಪ್ಲೀಟ್ ಒಂದು ವರ್ಷದ ಸ್ಟಾಟಿಸ್ಟಿಕ್ಸ್ ಕೇಳಿದೀನಿ.
1: ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕೈಗೊಂಡಿರುವ ಉತ್ಖನನ ಕಾರ್ಯದಲ್ಲಿ ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆಯಾಗಿವೆ. ಆನೆ ಲಾಯದ ಬಳಿ ಜೈನ ಬಸದಿ ಸಂಕೀರ್ಣದ ಹತ್ತಿರ ಶತಮಾನಗಳಷ್ಟು ಹಳೆಯ ಭವ್ಯ ದೇವಾಲಯದ ಕಲ್ಲಿನ ಮೇಲ್ಛಾವಣಿ ಹಾಗೂ ಹಜಾರರಾಮನ ದೇವಾಲಯ ದ್ವಾರದ ಬಳಿ ಅತ್ಯಂತ ಸುಂದರ ಆನೆಯ ಕಲಾಕೃತಿ ಪತ್ತೆಯಾಗಿದೆ. ಸಮಾಚಾರ ದರ್ಶನಕ್ಕಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವಲಯದ ಪುರಾತತ್ವ ಸರ್ವೇಕ್ಷಣೆ ಸಹಾಯಕ ಅಧೀಕ್ಷಕ ಡಾಕ್ಟರ್ ಜೆ ರವಿಕುಮಾರ್ ಮಾಹಿತಿ ನೀಡಿದ್ದಾರೆ.
5: ಇತ್ತೀಚೆಗೆ ಆನೆಲಾಯದ ಹಿಂದಿರುವ ಜೈನ ಮಂದಿರದ ಹತ್ತಿರ ಉತ್ಖನನವನ್ನು ಕೈಗೊಳ್ಳಲಾಗಿದೆ. ನಮಗೆ ದೇವಾಲಯದ ಕುರುಹುಗಳು ಪತ್ತೆಯಾಗಿವೆ. ಈ ಪರಿಸರದಲ್ಲಿನ ಎಲ್ಲ ಮುಳ್ಳು ಕಂಟಿಗಳನ್ನ ಕ್ಲೀನ್ ಮಾಡಿದ ನಂತರ ಉತ್ಖನನವನ್ನು ಕೈಗೊಂಡಾಗ ನಮಗೆ ದೇವಾಲಯದ ಮೇಲ್ಛಾವಣಿಯ ರೀತಿಯ ಕುರುಹು ಪತ್ತೆಯಾಗಿದೆ. ಬಹುಶಃ ಇದು ಗರ್ಭಗೃಹ ಇರಬಹುದು. ಇದರ ಅಳತೆ 4.5 meters ಉದ್ದ, 4.3 meters ಅಗಲ. ಪ್ರಸ್ತುತ ದೇವಾಲಯದ ಮೇಲ್ಛಾವಣಿಯ ರೀತಿಯ ಅವಶೇಷಗಳು ನಮಗೆ ಗೋಚರಿಸುತ್ತಿವೆ. ಉತ್ಖನನವನ್ನು ಮುಂದುವರಿಸಿದಾಗ ಭಿತ್ತಿಯ ಅಥವಾ ಗೋಡೆಯ ಮತ್ತು ಅಡಿಪಾಯದ ಪತ್ತೆ ಹಚ್ಚುವ ಕಾರ್ಯವನ್ನು ಇನ್ನು ಮುಂದುವರಿಸ

0: ಸಲ್ಲಿಸಬೇಕಾಗಿದೆ.
1: ಕೇಂದ್ರ ಚುನಾವಣಾ ಆಯೋಗ ಮೂರನೇ ಹಂತದ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ದಿನಾಂಕ ಘೋಷಿಸಿದೆ. ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ಈ ಕುರಿತು ಮಾಹಿತಿ ನೀಡಿದ್ದಾರೆ.
2: ರಾಷ್ಟ್ರ ಸೇವಾ ಕೆ ಲಿಯೇ ಪಹಲಾ ಕದಮ್ ಹೈ ಮತದಾನ್ ಇಸ್ಲಿಯೇ ಭಾರತ ಕಾ ಹರ್ ನಾಗರಿಕ್ ಜೋ 18 ವರ್ಷ ಕಿ ಆಯು ಪೂರಿ ಕರ್ ಚುಕೆ ಹೋ ಉನ್ಹೇ ಮತದಾತಾ ಜರೂರ್ ಬನ್ನಾ ಚಾಹಿಯೇ ಔರ್ ಮತದಾನ್ ಅವಶ್ಯ ಕರ್ನಾ ಚಾಹಿಯೇ. ಭಾರತ ಕೆ ಸಂವಿಧಾನ ಲೋಕ ಪ್ರತಿನಿಧಿತ್ವ ಕಾನೂನೋ ನಿಯಮೋ ಔರ್ ಉನ್ಕೆ ಅಂತರ್ಗತ ಜಾರಿ ನಿರ್ದೇಶೋ ಕೆ ಅನುರೂಪ ಚುನಾವ್ ಆಯೋಗ ಹಮೇಶಾ ಮತದಾತಾಓ ಕೆ ಸಾಥ್ ಹಾಂ ಹೈ ಔರ್ ರಹೇಗಾ.
1: ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ, ನಿರೂಪಣೆ ವಿವೇಕಾದಿತ್ಯ ಕನಿಯಾಲ, ಸಹಕಾರ ಹರ್ಷವರ್ಧನ್ ಶೀಲವಂತ್, ಉಮೇಶ್ ಗೂಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
3: ಆಕಾಶವಾಣಿ ಧಾರವಾಡ, ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದಿಲ್ಲಿ ಕೇಂದ್ರದಿಂದ 6:30 ವಿಜ್ಞಾನದ
4: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಲಲಿತ್ ಮೋಹನ ತಿವಾರಿ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ 21ನೇ ಆಜೀವಿಕಾ ಮೇಲ್ಕೆ ಅದ್ಯ ಪ್ರಶಾಸನಸ್ಯ ವಿಭಿನ್ನ ವಿಭಾಗೇಷು ಸಂಸ್ಥಾಸು ಚ ನವನಿಯುಕ್ತೇಭ್ಯ 150,000 ಯುವಕೇಭ್ಯ ನವನಿಯುಕ್ತಿಪತ್ರಾಣಿ ಪ್ರದತ್ತಾನಿ. ಬಿಹಾರ ಪ್ರಶಾಸನೇನ ಘೋಷಿತಂ ಯತ್ ಆಗಾಮಿಷು 5 ವರ್ಷೇಷು ರಾಜ್ಯೆ 100,000 ಶಿಕ್ಷಕಾಣಾಂ ನಿಯುಕ್ತಿಃ ಭವಿಷ್ಯತಿ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷದ್ ಇತ್ಯನೇನ ದ್ವಾದಶಿ ಕಕ್ಷಾಯಾಃ ವಾರ್ಷಿಕ ಪರೀಕ್ಷಾಯಾಃ ಉತ್ತರ ಪುಸ್ತಿಕಾನಾಂ ಪ್ರತಿಲಿಪಿಂ ಪ್ರಾಪ್ತುಂ ಆವೇದನಸ್ಯ ಅಂತಿಮಾ ತಿಥಿ ಏಕದಿವಸ ಪರ್ಯಂತಂ ವರ್ಧಿತ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಥಾ ಅಮೆರಿಕಾ ದೇಶಸ್ಯ ವಿದೇಶ ಮಂತ್ರಿ ಮಾರ್ಕೊ ರೂಬಿಯೋ ಚ ಭಾರತ ಅಮೆರಿಕಾ ವ್ಯಾಪಕ ವೈಶ್ವಿಕ ರಣನೀತಿಕ ಸಂಧಿಂ ಸುದೃಢಯಿತುಂ ಚರ್ಚಾಂ ಕೃತವಂತೌ. ವಿಶ್ವ ಸ್ವಾಸ್ಥ್ಯ ಸಂಘಟನೇನ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೊ ದೇಶೆ ಎಬೋಲಾ ಸಂಕ್ರಮಣಸ್ಯ ಬುಂದಿ ಬುಗ್ಯು ಪ್ರಭೇದಸ್ಯ ಸಾರ್ವಜನಿಕ ಸ್ವಾಸ್ಥ್ಯ ಸಂಕಟಂ ರಾಷ್ಟ್ರೀಯ ಸ್ತರೆ ಉಚ್ಚತಃ ಅತಿ ಉಚ್ಚಸ್ತರೆ ವರ್ಧಿತಂ. ಅಪಿ ಚ ಐಪಿಎಲ್ 20-20 ಕ್ರಿಕೆಟ್ ಕ್ರೀಡಾ ಸ್ಪರ್ಧಾಯಾಂ ಅದ್ಯ ಲಕ್ನೌ ಸೂಪರ್ ಜಾಯಿಂಟ್ಸ್ ಪಂಜಾಬ್ ಕಿಂಗ್ಸ್ ದಲಯೋ ಮಧ್ಯೆ ಲಕ್ನೌ ನಗರೆ ಸ್ಪರ್ಧಾ ಭವಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ 21ನೇ ಆಜೀವಿಕಾ ಮೇಲ್ಕೆ ಅದ್ಯ ಪ್ರಶಾಸನಸ್ಯ ವಿಭಿನ್ನ ವಿಭಾಗೇಷು ಸಂಸ್ಥಾಸು ಚ ನವನಿಯುಕ್ತೇಭ್ಯ 150,000 ಯುವಕೇಭ್ಯ ನಿಯುಕ್ತಿಪತ್ರಾಣಿ ಪ್ರದತ್ತಾನಿ. ಏತತ್ ಆಜೀವಿಕಾ ಮೇಲ್ಕಂ ಸಂಪೂರ್ಣೆ ದೇಶೆ 47 ವಿಭಿನ್ನ ಸ್ಥಾನೇಷು ಆಯೋಜಿತ ಆಸೀತ್. ಸಂಪೂರ್ಣ ದೇಶಾತ್ ಚಯನಿತಃ ಏತೆ ನೂತನ ಕರ್ಮಚಾರಿಣಃ ರೈಲ್ ಮಂತ್ರಾಲಯ ಗೃಹ ಮಂತ್ರಾಲಯ ಸ್ವಾಸ್ಥ್ಯ ಪರಿವಾರ ಕಲ್ಯಾಣ ಮಂತ್ರಾಲಯ ಉಚ್ಚ ಶಿಕ್ಷಾ ವಿಭಾಗೇ ಚ ಇತ್ಯಾದಿಷು ವಿಭಿನ್ನ ಮಂತ್ರಾಲಯೇಷು ವಿಭಾಗೇಷು ಚ ಸ್ವಸೇವಾಃ ಪ್ರದಾಸ್ಯಂತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವದತ್ ಯತ್ ಪ್ರಶಾಸನಿಕ ನಿಯುಕ್ತಯಃ ನಾಗರಿಕಾಣಾಂ ಜೀವನಂ ಶ್ರೇಷ್ಠತರಂ ಸುಲಭತರಂ ಚ ಕರ್ತುಂ ಮಹತ್ವಪೂರ್ಣಂ ಸಾಧನಂ ಅಸ್ತಿ. ಪ್ರಧಾನಮಂತ್ರಿ ಅವದತ್ ಯತ್ ರಾಷ್ಟ್ರೇಣ ಸ್ವೀಯ ಕರ್ಮಯೋಗೀಷು ವಿಶ್ವಾಸ ಪ್ರದರ್ಶಿತ ಅಸ್ತಿ. ಅಧುನಾ ತೇಷಾಂ ದಾಯಿತ್ವಮಸ್ತಿ ಯತ್ ತೇ ಸ್ವೀಯಯ ನಿಷ್ಠಯ ಸದಾಚಾರೇಣ ದೈನಿಕ ಕಾರ್ಯೇಣ ಚ ತಸ್ಯ ವಿಶ್ವಾಸಸ್ಯ ಮಾನಂ ರಕ್ಷೇಯುಃ.
5: ಕರ್ಮಯೋಗಿ ಪ್ರಾರಂಭ ಜೆಸೆ ಮಾಡ್ಯೂಲ್ ಸೇ ಆಪ್ಕೋ ಅಪ್ನಿ ಜಿಮ್ಮೇದಾರಿಯಾ ಸಮಜ್ನೆ ಮೇ ಬಹುತ್ ಸಹೂಲಿಯತ್ ಹೋಗಿ. ಮೇರಾ ಆಪ್ಸೆ ಆಗ್ರಹ ಹೈ ಇಸ್ಕಾ ಜ್ಯಾದಾ ಸೇ ಜ್ಯಾದಾ ಲಾಭ ಉಠಾಯೆ. ಆಜ್ ಭಾರತ ಕಾ ಯುವಾ ದುನಿಯಾ ಕೆ ಹರ್ ಕ್ಷೇತ್ರ ಮೇ ಅಪ್ನಿ ಪಹಚಾನ್ ಬನಾ ರಹಾ ಹೈ. ಯಹಿ ಸ್ಪಿರಿಟ್ ಯಹೀ ಊರ್ಜಾ ಪಬ್ಲಿಕ್ ಸರ್ವಿಸ್ ಮೇ ಭೀ ದಿಖಾಯಿ ದೇನಿ ಚಾಹಿ. ವಿಕಸಿತ ಭಾರತ ಐಸೆ ಹೀ ಯುವಾಓ ಕೆ ಪ್ರಯಾಸ ಸೇ ಬನೇಗಾ ಜೋ ಅಪನೇ ಕಾಮ್ ಕೋ ದೇಶ ಸೇವಾ ಕಾ ಮಾಧ್ಯಮ ಮಾನ್ತೆ ಹೈ.
4: ಶ್ರೀ ಮೋದಿ ಅವದತ್ ಯತ್ ಸಂಪೂರ್ಣ ವಿಶ್ವ ಭಾರತಸ್ಯ ವಿಕಾಸ ಯಾತ್ರಾಯಾಂ ಸಮ್ಮಿಲಿತುಂ ಭವಿತುಂ ಉತ್ಸುಕಃ ಅಸ್ತಿ. ಪ್ರಧಾನಮಂತ್ರಿ ಉಕ್ತವಾನ್ ಯತ್ ಪ್ರತ್ಯೇಕಃ ಭಾರತೀಯ ವಿಕಸಿತ ಭಾರತಸ್ಯ ನಿರ್ಮಾಣಾಯ ಸಂಕಲ್ಪೇನ ಸಹ ಕಾರ್ಯಂ ಕರೋತಿ. ಅಸ್ಯ

0: विदेशमन्त्री मार्को रूबियो अद्य प्रातः चतुर्दिवसात्मके भारतयात्रा प्रसंगे कोलकातानगरं सम्प्राप्तवान्। द्विपक्षीय सम्बन्धान् सुदृढीकर्तुं सहैव वाणिज्य रक्षा ऊर्जा सुरक्षा प्रौद्योगिकी हिन्द प्रशान्त व्यूहरचना इत्यादिषु क्षेत्रेषु सहयोगस्य विस्तारार्थम् एषा तस्य प्रथमा भारतयात्रा अत्यन्तं महत्वपूर्णा वर्तते। भारते नियुक्तः अमेरिकी राजदूतः सर्जियो गोरः कोलकाता विमानपत्तने रूबियो महोदयस्य स्वागतं कृतवान्। विमानपत्तनात् आगमानन्तरं सः सद्य एव कोलकातानगरस्थं सेंट टेरेसायाः मिशनरीज ऑफ चैरिटी इत्यस्य मुख्यकार्यालयं मदर हाउस तथा बाल आश्रम च दृष्टवान्। विश्व स्वास्थ्य संघटनेन डेमोक्रेटिक रिपब्लिक ऑफ कांगो देशे इबोला संक्रमणस्य बुन्दीबुग्यो प्रभेदस्य सार्वजनिक स्वास्थ्य संकटं राष्ट्रस्तरे उच्चतः अतीव उच्चस्तरे वर्धितम्। संघटनस्य महानिदेशक ट्रेडोस अधानोम घेब्रेसस अवदत् यत् अस्य संक्रमणस्य संकटं सम्प्रति राष्ट्रस्तरे अतिवाधिकं क्षेत्रस्तरे अधिकं वैश्विकस्तरे च न्यूनम् इति मूल्यांकितम् अस्ति। सः स्पष्टीकृतवान् यत् अधुना यावत् द्वयशीति प्रकरणेषु सप्तजनाः मृताः, परन्तु वास्तविक प्रकोपः एतस्मात् बृहत्तरः भवितुं शक्नोति, यतः प्रायः 50+ सन्दिग्ध प्रकरणानि 77+ सन्दिग्ध मृत्यवः च पञ्जीकृताः सन्ति। आईपीएल 20 प्रतिविंशति क्रिकेट क्रीडा स्पर्धायां अद्य लखनऊ सुपर जायंट्स पंजाब किंग्स दलयो मध्ये लखनऊ नगरे स्पर्धा भविष्यति। स्पर्धेयं सार्धसप्तवादने समारप्स्यते इति वार्ताः।
1: आकाशवाणी समय 6:36 ವಿಜ್ಞಾನದ ಮುನ್ನಡೆ ದೀಪ ಎಂಬಿ ಅವರಿಂದ.
2: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಬಳಕೆ. ಗಣಿಗಾರಿಕೆ ಎಂದ್ರೆ ಮತ್ತೇನೂ ಅಲ್ಲ, ಭೂಮಿಯಲ್ಲಿ ಅಡಕವಾಗಿರುವಂತಹ ಅನೇಕ ಖನಿಜಗಳು, ಅದಿರುಗಳು, ಕಲ್ಲುಗಳನ್ನು ಹೊರತೆಗೆಯುವಂತಹ ಪ್ರಕ್ರಿಯೆ. ಸರಳವಾಗಿ ಹೇಳಬೇಕು ಅಂದರೆ, ನಮ್ಮ ಮನೆಯಲ್ಲಿ ಬಳಸುವಂತಹ ಸ್ಟೀಲ್ ಪಾತ್ರೆ, ಲೋಟ, ತಟ್ಟೆಯನ್ನು ತಯಾರಿಸಬೇಕು ಅಂದರೆ ಭೂಮಿಯ ಕೆಲವು ಪ್ರದೇಶಗಳಲ್ಲಿ ಅಡಕವಾಗಿರುವಂತಹ ಕಬ್ಬಿಣದ ಅದಿರನ್ನು ಹೊರಗೆ ತೆಗೆದು ಪುಡಿ ಮಾಡಿ ಅತ್ಯಂತ ಹೆಚ್ಚಿನ ಉಷ್ಣತೆಯನ್ನು ಕಾಯಿಸಿ ಶುದ್ಧ ಕಬ್ಬಿಣದ ಲೋಹವನ್ನು ಪಡೆಯಲಾಗುತ್ತೆ. ನಂತರ ಆ ಲೋಹದ ಜೊತೆಗೆ ಕಾರ್ಬನ್, ನಿಕಲ್, ಕ್ರೋಮಿಯಂನಂತಹ ಇತರ ಅಂಶಗಳನ್ನು ಸೇರಿಸಿ ಸ್ಟೀಲ್ ಪಾತ್ರೆಯನ್ನು ತಯಾರಿಸಲಾಗುತ್ತೆ. ಗಣಿಗಾರಿಕೆಗೆ ಇದೊಂದು ಉದಾಹರಣೆಯಷ್ಟೆ. ಚಿನ್ನ, ಡೈಮಂಡ್, ಪ್ಲಾಟಿನಂ ಲೋಹಗಳ ಕಟ್ಟಡಗಳ ನಿರ್ಮಾಣಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವ ಜಲ್ಲಿ, ಕಲ್ಲು, ಮರಳು, ಸಿಮೆಂಟ್, ಗ್ರಾನೈಟ್, ಔಷಧ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳು ಅಷ್ಟೇ ಯಾಕೆ, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ಗಳ ತಯಾರಿಕೆಗೆ ಬೇಕಾದ ಅನೇಕ ಲೋಹಗಳು, ಚಿಪ್ಗಳ ತಯಾರಿಕೆಗೆ ಬೇಕಾದ ಸಿಲಿಕಾನ್ ಅಂಶವು ಗಣಿಗಾರಿಕೆಯ ಉತ್ಪನ್ನಗಳೇ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗಣಿಗಾರಿಕೆ ಕ್ಷೇತ್ರವು ಲಾಭದಾಯಕವಾದಂತಹ ಉದ್ಯಮಗಳಲ್ಲಿ ಒಂದಾಗಿದ್ರೂ ಸಹ, ನಿರಂತರವಾಗಿ ಬಂಡವಾಳ, ಮೂಲಸೌಕರ್ಯಗಳನ್ನು ರೂಪಿಸುವುದು, ಗಣಿ ಕಾರ್ಮಿಕರ ಆರೋಗ್ಯ ಮತ್ತು ಸುರಕ್ಷತೆ ಹಾಗೂ ಪ್ರಮುಖವಾಗಿ ಗಣಿಗಾರಿಕೆಯಿಂದ ಪರಿಸರದ ಮೇಲೆ ಉಂಟಾಗುವಂತಹ ಪರಿಣಾಮಗಳ ಕುರಿತು ಕಾಳಜಿ ಮತ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ. ಸರ್ಫೇಸ್ ಮೈನಿಂಗ್ ಇರಬಹುದು, ಅಂಡರ್ಗ್ರೌಂಡ್ ಮೈನಿಂಗ್ ಇರಬಹುದು ಮತ್ತು ಪ್ಲೇಸರ್ ಮೈನಿಂಗ್ ಸೇರಿದಂತೆ ಎಲ್ಲ ಬಗೆಯ ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿದ್ರೆ ಒಂದಷ್ಟು ಸವಾಲುಗಳನ್ನು ಸುಲಭವಾಗಿ ಎದುರಿಸಬಹುದು ಎನ್ನುತ್ತೆ ಸಂಶೋಧನೆ. ನೋಡಿ, ಮನುಷ್ಯ ತನ್ನದೇ ಬುದ್ಧಿಮತ್ತೆಯಿಂದ ಯಂತ್ರಗಳ ಬಳಿ ಕೆಲಸ ಮಾಡಿಸಲು ಕೃತಕ ಬುದ್ಧಿಮತ್ತೆಯನ್ನ ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ಅಳವಡಿಸಿಕೊಳ್ತಾ ಇದ್ದಾನೆ. ಗಣಿಗಾರಿಕೆಯೂ ಕೂಡ ಇದರಿಂದ ಹೊರತಾಗಿಲ್ಲ. ಹಾಗಾದ್ರೆ ಗಣಿಗಾರಿಕೆಯ ಯಾವ ಕ್ಷೇತ್ರದಲ್ಲಿ ಹೇಗೆಲ್ಲ ಕೃತಕ ಬುದ್ಧಿಮತ್ತೆಯನ್ನ ಬಳಸಿಕೊಳ್ಬಹುದು ಅಂತೀರಾ? ಯಾವುದೇ ಒಂದು ಗಣಿಗಾರಿಕೆಯ ಯೋಜನೆಯ ಪ್ರಮುಖ ಜೀವಾಳವೇ ಕಲ್ಲನ್ನು ಕೊರೆಯುವುದು ಮತ್ತು ಡೈನಮೈಟ್ನಂತಹ ಸ್ಫೋಟಕಗಳ ಸಹಾಯದಿಂದ ಆ ಕಲ್ಲನ್ನು ಸಿಡಿಸುವಂತಹದ್ದು. ಮೊದಲು ಕಲ್ಲುಗಳಲ್ಲಿ ಸಣ್ಣ ರಂಧ್ರಗಳನ್ನು ಮಾಡ್ತೀವಿ, ಅವುಗಳಲ್ಲಿ ಸ್ಫೋಟಕಗಳನ್ನು ತುಂಬ್ತೀವಿ. ಹೀಗೆ ಮ್ಯಾನ್ಯುಯಲ್ ಆಗಿ ಸಿಡಿಸೋದ್ರಿಂದ ಗಟ್ಟಿಯಾದ ಕಲ್ಲಿನ ಮೇಲ್ಮೈ ಮತ್ತು ಅವುಗಳ ರಚನೆಯಲ್ಲಿ ಬಿರುಕುಗಳು ಬಿಟ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚು. ಹಾಗಾಗಿ ಕೈಯಾರೆ ಮಾಡುವ ಇಂತಹ ಕೆಲಸಗಳ ಬದಲಾಗಿ ಆಟೋಮೇಟೆಡ್ ಡ್ರಿಲ್ಲರ್ಗಳನ್ನು ಬಳಸಬಹುದು ಮತ್ತು ಗಣಿ

0: ಜಾಗಗಳ ಸರ್ವೆ ಮಾಡುವಂತಹ ಸಮಯದಲ್ಲಿ ಡ್ರೋನ್ಗಳ ಬಳಕೆಯನ್ನು ಮಾಡಿದಾಗ ಅಪಾಯಕಾರಿ ಸ್ಥಳಗಳಿಗೆ ಮನುಷ್ಯ ಹೋಗುವ ಸಂಭವವಿರುವುದಿಲ್ಲ ಮತ್ತು ಕ್ಯಾಮೆರಾಗಳ ಸಹಾಯದಿಂದ ನಿಖರವಾಗಿ ಅಳತೆಯನ್ನು ಪಡೆಯಬಹುದು. ಆಳವಾದ ಗಣಿಗಾರಿಕೆಯಲ್ಲಿ ದೂರ ನಿಯಂತ್ರಿತ ಅಥವಾ ಅರ್ಧ ಸ್ವಯಂಚಾಲಿತ ಅಥವಾ ಸಂಪೂರ್ಣ ಸ್ವಯಂಚಾಲಿತ ರೋಬಾಟ್ಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಛಾವಣಿ ಕುಸಿತ, ಅಪಾಯಕಾರಿ ಮತ್ತು ಸುಲಭವಾಗಿ ದಹಿಸಬಲ್ಲ ಅನಿಲಗಳ ಸೋರುವಿಕೆಯಂತಹ ಸಂಭವನೀಯ ದುರಂತಗಳನ್ನು ಕೂಡ ತಪ್ಪಿಸಬಹುದು. ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳ ಸಹಾಯದಿಂದ ತಯಾರಿಸಿದಂತಹ ಸೆನ್ಸರ್ಗಳ ಸಹಾಯದಿಂದ ಗಣಿಗಾರಿಕೆ ಜಾಗದ ಸುತ್ತಮುತ್ತಲಿನ ಪರಿಸರದಲ್ಲಾಗುವ ಧೂಳು, ಉಷ್ಣತೆ, ಒತ್ತಡ ಇನ್ನು ಮುಂತಾದ ಅಂಶಗಳನ್ನು ಸುಲಭವಾಗಿ ಮತ್ತು ನಿಖರವಾಗಿ ಅಧ್ಯಯನ ನಡೆಸಬಹುದು. ಇನ್ನೂ ಗಣಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಹಿತದೃಷ್ಟಿಯಿಂದ ಎಐ ಬಳಸಿದ ಪರ್ಸನಲ್ ಕೇರ್ ಇಕ್ವಿಪ್ಮೆಂಟ್ಸ್ ಬಳಸೋದ್ರಿಂದ ಅವರ ಸಂಪೂರ್ಣ ಆರೋಗ್ಯದ ಮಾಹಿತಿಯನ್ನು ಪಡೆಯುತ್ತಾ ಇರಬಹುದು. ಇದರಿಂದ ಯಾವುದೇ ಕಾರ್ಮಿಕನ ಮೇಲೆ ಸಂಭವಿಸಬಹುದಾದ ಅಪಾಯದ ವಿರುದ್ಧ ತ್ವರಿತ ಎಚ್ಚರಿಕೆ ನೀಡಲು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಖನಿಜಗಳನ್ನು ಸಾಗಣೆ ಮಾಡುವ ವಾಹನಗಳಿಗೆ ಜಿಪಿಎಸ್ ಟ್ಯಾಗ್ಗಳನ್ನು ಅಳವಡಿಸುವುದರ ಮೂಲಕ ಅಕ್ರಮ ಸಾಗಾಣಿಕೆಯನ್ನು ಕೂಡ ತಡೆಗಟ್ಟಬಹುದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಧಾರವಾಡ.
3: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
2: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
4: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
3: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡಾ 60% ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಕಾರ್ಮಿಕರ ಕನಿಷ್ಠ ವೇತನವನ್ನು ಶೇಕಡಾ 60% ಏರಿಕೆ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ನಾಡಿನ ಶ್ರಮಿಕರ ಬಹುವರ್ಷಗಳ ಬೇಡಿಕೆಯನ್ನು ಈಡೇರಿಸಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಕಾರ್ಮಿಕರ ಕನಿಷ್ಠ ವೇತನದಿಂದ ರಾಜ್ಯದ 1 ಕೋಟಿಗೂ ಹೆಚ್ಚು ಕಾರ್ಮಿಕರಿಗೆ ಪ್ರಯೋಜನ ಸಿಗಲಿದೆ. ಈ ಅಧಿಸೂಚನೆಯು ರಾಜ್ಯದ ಅಸಂಘಟಿತ ವಲಯ ಹಾಗೂ ನಿರ್ದಿಷ್ಟ ವಲಯಗಳ ಕಾರ್ಮಿಕರಿಗೆ ಆರ್ಥಿಕ ಭದ್ರತೆ ಒದಗಿಸಲಿದೆ. ಕನಿಷ್ಠ ವೇತನ ನಿರ್ಧರಿಸುವಾಗ ಸುಪ್ರೀಂಕೋರ್ಟ್ ನ್ಯಾಯಪೀಠದ ನಿರ್ದೇಶನವನ್ನು ಪಾಲಿಸಿ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಈ ಮೊದಲಿದ್ದ 4 ವಲಯಗಳ ವರ್ಗೀಕರಣದ ಬದಲಾಗಿ ಇದೇ ಮೊದಲ ಬಾರಿಗೆ ಎಲ್ಲಾ ನಿಗದಿತ ಉದ್ಯೋಗಗಳನ್ನು ಒಂದೇ ಅಧಿಸೂಚನೆಯಡಿ ತರಲಾಗಿದೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗುವ ಮೂಲಕ ಕ್ರೀಡೆ, ಪ್ರವಾಸೋದ್ಯಮ, ಉದ್ಯೋಗ ಸೃಷ್ಟಿ, ಆರ್ಥಿಕ ಬೆಳವಣಿಗೆ ಸೇರಿದಂತೆ ಈ ಭಾಗದ ಸಮಗ್ರ ಅಭಿವೃದ್ದಿಗೆ ಮುಂದಡಿ ಇಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅವರು ಇಂದು ವಸತಿ ಇಲಾಖೆ, ಕರ್ನಾಟಕ ಗೃಹ ಮಂಡಳಿ ಜಂಟಿಯಾಗಿ ಬೆಂಗಳೂರಿನ ಸೂರ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟೀಯ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆ, ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆಗೆ ಚಾಲನೆ, ಸೂರ್ಯ ಶೈನ್, ಸೂರ್ಯ ಡಿವೈನ್ ವಸತಿ ಸಮುಚ್ಚಯ ಕಾಮಗಾರಿಗಳ ಶಂಕುಸ್ಥಾಪನೆ, ವಸತಿ ಯೋಜನೆಗೆ ಭೂಮಿ ನೀಡಿದ ಭೂ ಮಾಲೀಕರಿಗೆ ಸಾಂಕೇತಿಕ ನಿವೇಶನ ಹಂಚಿಕೆ ಕಾರ್ಯಕ್ರಮ ಉದ್ಘಾಟಿಸಿದರು. ಇಲ್ಲಿಯವರೆಗೂ ಕೇವಲ ವಸತಿ ನಿರ್ಮಾಣ ಮಾಡುತ್ತಿದ್ದ ವಸತಿ ಇಲಾಖೆ ಮತ್ತು ಕೆಎಚ್ಪಿ ಈಗ 80,000 ಆಸನ ವ್ಯವಸ್ಥೆಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗಿರುವುದು ಪ್ರಗತಿಯ ದೂರದೃಷ್ಟಿಯಾಗಿದೆ. ಇದು ದೇಶದ 2ನೇ ದೊಡ್ಡ ಕ್ರೀಡಾಂಗಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ.
1: ಇಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಆಗಿರುವುದರಿಂದ ಈ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳೆಯುತ್ತದೆ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಡಿಮೆ ದರದಲ್ಲಿ ಮನೆಗಳಿಂದ ಕಟ್ಟಿಕೊಡ್ತಕ್ಕಂಥದ್ದು, ನಿವೇಶನಗಳನ್ನು ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಅವರ ಜೀವಮಾನದಲ್ಲಿ ಒಂದು ಮನೆ ಎತ್ತಿ ಮೇಲೆ ಒಂದು ಸೂರ್ಯ ಇರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಸೆ.
0: ಈ ಭಾಗದ ಅಭಿವೃದ್ದಿಗೆ ಪೂರಕವಾಗಿ ಜಿಗಣಿ ಹೋಬಳಿಯ ಪ್ರಮುಖ ಸಂಪರ್ಕ ರಸ್ತೆ ನಿರ್ಮಾಣಕ್ಕೂ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಜಿ ಪರಮೇಶ್ವರ್, ವಸತಿ ಸಚಿವ ಜಮೀರ್ ಅಹಮದ್, ಕೆಎಚ್ಪಿ ಅಧ್ಯಕ್ಷ ಶಾಸಕ ಶಿವಲಿಂಗೇಗೌಡ ಕಾರ್ಯಕ್ರಮದಲ್ಲಿ

0: ಉಪಸ್ಥಿತರಿದ್ದರು. ವಿಶ್ವದಾದ್ಯಂತ ಇದೀಗ ಎಬೋಲಾ ಆತಂಕ ಎದುರಾಗಿದ್ದು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪ್ರಕಟಿಸಿದೆ. ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಬಿಡುಗಡೆ ಮಾಡಿದೆ. ಎಬೋಲಾ ನಿಯಂತ್ರಣಕ್ಕೆ ಮಾರ್ಗಸೂಚಿ ಜೊತೆಗೆ ಪಾಸಿಟಿವ್ ಕಂಡುಬಂದ ವ್ಯಕ್ತಿಗಳಿಗೆ ಚಿಕಿತ್ಸೆ ನೀಡಲು ಬೆಂಗಳೂರಿನ ರಾಜೀವ್ ಗಾಂಧಿ, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗಳನ್ನು ಗುರುತು ಮಾಡಲಾಗಿದೆ. ಸಾರ್ವಜನಿಕರು ವದಂತಿಗೆ ಕಿವಿಗೊಡದೆ ಆತಂಕಕ್ಕೆ ಒಳಗಾಗದಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ಸರ್ಕಾರ ಎಲ್ಲಾ ರೀತಿಯ ಮುಂಜಾಗ್ರತೆ ವಹಿಸಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ರಹಿತ ನೇಮಕಾತಿ ಪ್ರಕ್ರಿಯೆಗೆ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ರೋಜ್ಗಾರ್ ಮೇಳದಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ದೇಶದಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. ಇಂದು ನೇಮಕಗೊಂಡ ಅಭ್ಯರ್ಥಿಗಳು ಸಾರ್ವಜನಿಕ ಸೇವೆಯಲ್ಲಿ ನಿಷ್ಠ, ಪ್ರಾಮಾಣಿಕತೆ ಹಾಗೂ ಸಮರ್ಥನಾ ಭಾವದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ.
1: The coal, how much coal we have as of now, whatever today we require, if that is mined, we have coal enough for 350 years. So, hamara naam bhi yaad nahi rahega. Tab tak 350 years tak. Itna generation chale jayega, lekin le jayega. Hamare paas itna koila hai, lekin Modi ji aane se pehle electrification nahi hua tha. Bahut jyada, bahut badi praman mein, in a very big way, diesel was being used. Today, that is being replaced by almost 99%, I believe, that is being converted into electrification.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವುದು ರಾಜ್ಯ ಸರ್ಕಾರದ ಪ್ರಮುಖ ಕರ್ತವ್ಯವಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರ ನಿವಾಸಕ್ಕೆ ಭೇಟಿ ನೀಡಿದ ಸಚಿವರು ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಣ ಇಲಾಖೆಯಲ್ಲಿ ತಂದಿರುವ ಗಂಭೀರ ಸುಧಾರಣೆಗಳ ಫಲವಾಗಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೂ ಶಿಕ್ಷಣ ಮಟ್ಟ ಸುಧಾರಿಸಿದೆ ಎಂದು ಅವರು ಸಮರ್ಥಿಸಿಕೊಂಡರು. ಮಕ್ಕಳಿಗೆ ಕಲೆ, ನಾಟಕ ಹಾಗೂ ಸಾಹಿತ್ಯದ ಅರಿವು ಮೂಡಿಸುವ ಕುರಿತು ಮತ್ತು ಕೆಪಿಎಸ್ ಶಿಕ್ಷಣದ ಕುರಿತು ದೇವನೂರು ಮಹಾದೇವ ಅವರು ಮಹತ್ವದ ಸಲಹೆಗಳನ್ನು ನೀಡಿದ್ದಾರೆ ಎಂದು ಸಚಿವರು ತಿಳಿಸಿದರು. ಎಲ್ಲರೂ ಕನ್ನಡ ಶಾಲೆಗಳತ್ತ ಮುಖ ಮಾಡಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಆಳಂದ ಮಶಾಕ್ ದರ್ಗಾ ಪ್ರಕರಣದಲ್ಲಿನ ಆರೋಪಿಗಳ ವಿರುದ್ದದ ಪ್ರಕರಣಗಳನ್ನು ಹಿಂಪಡೆಯುವ ಮೂಲಕ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕಾರಣ ಮಾಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ರಾಜ್ಯದ ಭದ್ರತೆಗೆ ಅಪಾಯ ತಂದೊಡ್ಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಪೆಟ್ರೋಲ್, ಡೀಸೆಲ್ನಿಂದ ಸರ್ಕಾರಕ್ಕೆ ಬರುತ್ತಿರುವ ತೆರಿಗೆಯ ಹಣದಲ್ಲಿ ಪೆಟ್ರೋಲ್ ಬೆಲೆ ಕಡಿತ ಮಾಡುವಂತೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಅನ್ನದಾತರ ಹಿತಾಸಕ್ತಿ ಕಡೆಗಣಿಸಲು ಅವಕಾಶ ನೀಡುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿರುವುದರ ವಿರುದ್ದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ಕುರಿತಂತೆ ಚರ್ಚೆಯಾಗಿದ್ದು, ದೇವೇಗೌಡರನ್ನು ರಾಜ್ಯಸಭೆಗೆ ಕಳುಹಿಸಲು ಬಿಜೆಪಿ ವಿರೋಧಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇವೇಗೌಡರಿಗೆ ಅವಕಾಶ ನೀಡುವ ನಿರ್ಧಾರ ರಾಷ್ಟೀಯ ನಾಯಕರದ್ದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜನರ ಒಳಿತಿಗಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲಿ ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆಯಾಗಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಗದಗ, ಧಾರವಾಡದಲ್ಲೂ ಆಲಿಕಲ್ಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿತ್ರದುರ್ಗ, ತುಮಕೂರು, ದಾವಣಗೆರೆಯ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಗುರದಿಂದ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಕೆಲವು ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಭಾರತೀಯ ವಾಯುಪಡೆಯ ಪ್ರತಿಷ್ಠಿತ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಇದೇ 26ರಂದು ತನ್ನ 30ನೇ ವಾರ್ಷಿಕೋತ್ಸವ ಆಚರಿಸಲಿದೆ. ಭಾರತೀಯ ವಾಯುಪಡೆಯ ರಾಯಭಾರಿಗಳು ಎಂದು ಖ್ಯಾತಿ ಹೊಂದಿರುವ

ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಬಾನಂಗಳದಲ್ಲಿ ಚಮತ್ಕಾರ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಹೆಚ್ ಸಿ ಮಹಾದೇವಪ್ಪ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಈ ಹಿಂದೆಯೂ ನಡೆಯುತ್ತಿತ್ತು, ಆದರೆ ಬಿಜೆಪಿ ಮಾಡುತ್ತಿರುವ ವಿಧಾನವೇ ಬೇರೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳಲು ಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡ 60% ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ, ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.
2: ಆಕಾಶವಾಣಿ ಧಾರವಾಡ. ಸಮಯ 6:50 27 ಸೆಕೆಂಡುಗಳು.

0: ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗುರುದೇವ್ ಇದರ ಮೂರು ಶಾಖೆಗಳಾದ ಧಾರವಾಡ, ಗದಗ್, ಬೆಳಗಾವಿಯಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ.
1: ಸುಸಜ್ಜಿತ ಕ್ಲಾಸ್ ರೂಮ್ ಮತ್ತು ಲ್ಯಾಬೋರೇಟರೀಸ್, ಶುಚಿ ರುಚಿ ಊಟದ ಜೊತೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ,
0: ನಿಖರವಾದ ಫಲಿತಾಂಶ, ಡೈಲಿ ಟೆಸ್ಟ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ ಜೊತೆಗೆ
1: ನೀಟ್, ಜೆಇಇ, ಕೆಸಿಇಟಿ, ಎನ್ಡಿಎ ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ,
0: ಎಸ್ಎಸ್ಎಲ್ಸಿಯಲ್ಲಿ 618ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 2 ವರ್ಷಗಳ ಉಚಿತ ಶಿಕ್ಷಣ.
1: ಸಂಪರ್ಕಿಸಿ 9884523 9845356442.
2: ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ.
3: ಬಾರಪ್ಪ,
2: ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ, ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ?
3: ನೋಡಪ್ಪ, RPLI ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೋ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರ್ದು ಅಂತ.
4: RPLI ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ.
0: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
5: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
0: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
5: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
0: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
5: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, JEE, ನೀಟ್ ಮತ್ತು BSc ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
0: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
5: ಸಂಪರ್ಕಿಸಿ
0: 8277583580 8277583612.
6: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
7: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
6: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
7: SSLC ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
6: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ.
7: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
6: ಮೊಬೈಲ್ 9

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಕಮಡೋಳಿಯ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ 2025-26 ಶೈಕ್ಷಣಿಕ ಸಾಲಿಗೆ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ.
2: ಸಂಸ್ಥೆಯು ಸುಸಜ್ಜಿತ ನೂತನ ಸ್ವಂತ ಕಟ್ಟಡವನ್ನು ಹೊಂದಿದೆ ಮತ್ತು ಉಚಿತ ಹಾಸ್ಟೆಲ್ ಸೌಲಭ್ಯವಿದೆ.
1: ಸಂಸ್ಥೆಯು ಸುಸಜ್ಜಿತ ಪ್ರಯೋಗಾಲಯಗಳು, ಉತ್ತಮ ನೈಸರ್ಗಿಕ ವಾತಾವರಣ, ನುರಿತ ಉಪನ್ಯಾಸಕರು ಹಾಗೂ ಉತ್ತಮ ಆಡಳಿತ ಸಿಬ್ಬಂದಿ ವರ್ಗವನ್ನು ಹೊಂದಿದೆ.
2: ಸಂಸ್ಥೆಯಲ್ಲಿ 4 ಕೋರ್ಸ್ಗಳು ಲಭ್ಯವಿವೆ: ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಇಂಜಿನಿಯರಿಂಗ್.
1: ಇದು ಸರ್ಕಾರಿ ಸಂಸ್ಥೆಯಾಗಿದ್ದು ಪ್ರವೇಶ ಶುಲ್ಕ ಕಡಿಮೆ ಇರುತ್ತದೆ.
2: ಸಾರಿಗೆ ಸೌಲಭ್ಯವು ಸಾಕಷ್ಟು ಪ್ರಮಾಣದಲ್ಲಿ ಇದೆ.
1: ಹೆಚ್ಚಿನ ಮಾಹಿತಿಗಾಗಿ ಕಮಡೋಳಿ ಸರ್ಕಾರಿ ಪಾಲಿಟೆಕ್ನಿಕ್ನ ಪ್ರಾಚಾರ್ಯರಾದ ಅಶೋಕ್ ಕಬ್ಬೇರ್ ಅವರನ್ನು ಸಂಪರ್ಕಿಸಬಹುದು.
2: ದೂರವಾಣಿ ಸಂಖ್ಯೆ
1: 7975713292.
2: ಡಿಪ್ಲೊಮಾ ಪ್ರಥಮ ವರ್ಷಕ್ಕೆ
1: ಪ್ರಾಚಾರ್ಯರ ಹಂತದಲ್ಲಿ ಆಫ್ಲೈನ್ ಮಾದರಿಯಲ್ಲಿ ನೇರವಾಗಿ ಪ್ರವೇಶ ಪಡೆಯಬಹುದು.
3: ಸಪ್ನೋಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹಿ ಸಮಯ ಪರ್ ಸಹಿ ಕದಮ್ ಉಠಾನಾ ಜ಼ರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕ್ಯಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in.
4: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
5: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್.
8: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
9: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
10: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
9: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
10: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
9: ಲಿಡ್ಕರ್, ನಂಬಿಕೆ ನಿರಂತರ.
11: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
12: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800309 0309. ಟೇಕ್ ಕೇರ್.
13: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
14: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
13: ಆಶಾಕಿರಣ ಯೋಜನೆಯಡಿ 600,000 ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000 ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
15: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಶ್ರೋತೃ ಬಾಂಧವರೇ,
16: ನಯನ ದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15
17: ಇದೇ ದಿನ ರಾತ್ರಿ 9:15
16: ಕೇಳಲಿದ್ದೀರಿ.
1: ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಕೇಳಿ ಕೃಷಿ ಮಾಹಿತಿ.
1: ನಮಸ್ಕಾರ ರೈತ ಬಾಂಧವರೇ. ಮಾವಿನ ಹಣ್ಣಿನ ಕೊಯ್ಲು ಮಾಡುವುದು. ಸಂಪೂರ್ಣ ಬಲಿತ ಗಟ್ಟಿಯಾದ ಮತ್ತು ಹಳದಿ ಮಿಶ್ರಿತ ಹಸಿರು ಬಣ್ಣದ ಕಾಯಿಗಳನ್ನು ಆಯ್ಕೆ ಮಾಡಬೇಕು. ಕೊಯ್ಲಿನ ಸಮಯದಲ್ಲಿ ಹಣ್ಣುಗಳಿಗೆ ಪೆಟ್ಟಾಗದಂತೆ ನೋಡಿಕೊಳ್ಬೇಕು. ಅಸಮರ್ಪಕ ಕೊಯ್ಲು ಮತ್ತು ನಿರ್ವಹಣೆ ಮಾರುಕಟ್ಟೆಯ ಬೆಲೆಯನ್ನು ಕಡಿಮೆ ಮಾಡುತ್ತದೆ. ಹಣ್ಣಿನ ಮೇಲಾಗುವ ಗಾಯಗಳು ಮತ್ತು ಗೆರೆಗಳು ಕಂದು ಬಣ್ಣಕ್ಕೆ ತಿರುಗಿ ಹಣ್ಣಿನ ಆಕರ್ಷಣೆ ಕಡಿಮೆಯಾಗ್ತವೆ. ಈ ಗಾಯಗಳ ಭಾಗದಿಂದ ಸೂಕ್ಷ್ಮ ಜೀವಿಗಳು ಒಳತೂರಿ ಹಣ್ಣಿನ ಕೊಳೆಯುವಿಕೆಗೆ ಕಾರಣವಾಗ್ತದೆ. ಮಾವಿನ ಹಣ್ಣನ್ನು ಕೊಯ್ಲು ಮಾಡಲು ಬೆಳಗಿನ ಸಮಯ ಸೂಕ್ತವಾಗಿರುತ್ತದೆ. ಒಂದು ಉದ್ದನೆಯ ಕೋಲಿನ ತುದಿಗೆ ಹರಿತವಾದ ಚಾಕು ಮತ್ತು ಜಾಳಿಗೆ ಚೀಲ ಕ್ಯಾನ್ವಾಸ್ ಅನ್ನು ಕಟ್ಟಿದ ಸಾಧನದಿಂದ ಉಪಯೋಗಿಸಬಹುದು. ಇದರಿಂದ ಹಣ್ಣು ನೆಲಕ್ಕೆ ಬೀಳೋದನ್ನು ತಪ್ಪಿಸಬಹುದು. ಹಣ್ಣಿನ ಮೇಲಿರುವ ತೊಟ್ಟನ್ನು 1-2 ಸೆಂಟಿಮೀಟರ್ ಹಣ್ಣಿನ ಜೊತೆ ಇರುವಂತೆ ಕೊಯ್ಲು ಮಾಡಬೇಕು. ಹರಿತವಾದ ಚಾಕುವಿನಿಂದ ಕತ್ತರಿಸುವಾಗ 1-2 ಸೆಂಟಿಮೀಟರ್ ಉದ್ದದ ತೊಟ್ಟನ್ನ ಹಣ್ಣಿನ ಜೊತೆಗೆ ಬಿಡಬೇಕು. ಕೊಯ್ಲಾದ ನಂತರ ಹಣ್ಣುಗಳು ತೊಟ್ಟು ನೆಲಕ್ಕೆ ಇಲ್ಲವೇ ಹುಲ್ಲಿಗೆ ತಾಗುವಂತೆ ಇಡುವುದರಿಂದ ತೊಟ್ಟಿನಿಂದ ಬರುವ ರಸವು ಹಣ್ಣಿಗೆ ತಾಗದೆ ಉತ್ಕೃಷ್ಟ ಹಣ್ಣನ್ನು ಪಡೆಯಬಹುದು. ಕೆಳಗೆ ಬಿದ್ದ ಮತ್ತು ಗೀರು ಬಾಧೆಗೊಳಗಾದ ಹಣ್ಣುಗಳನ್ನು ಉತ್ತಮ ಹಣ್ಣುಗಳ ಜೊತೆ ಸೇರಿಸಬಾರದು. ಕೊಯ್ಲಿನ ನಂತರ ಹಣ್ಣುಗಳನ್ನು ಸೂರ್ಯನ ನೇರ ಪ್ರಕಾಶಕ್ಕೆ ಬಹಳ ಹೊತ್ತು ಬಿಡಬಾರದು. ಇನ್ನು ದ್ರಾಕ್ಷಿ. ಸಾಮಾನ್ಯವಾಗಿ ಬಳ್ಳಿಯ ಮುಖ್ಯ ರೆಂಬೆಗಳು ಮತ್ತು ಸಣ್ಣ ರೆಂಬೆಗಳ ಮೇಲೆ 1 ವರ್ಷ ಹಳೆಯ ಮತ್ತು ಹೊಸದಾಗಿ ಬೆಳೆದ ಕಡ್ಡಿಗಳನ್ನು 1 ಕಣ್ಣು ಬಿಟ್ಟು ಕತ್ತರಿಸಬೇಕು. ನಂತರ ಬಳ್ಳಿಯ ಮೇಲೆ ಉಳಿದ ಎಲ್ಲಾ ಎಲೆಗಳನ್ನು ತೆಗೆದುಹಾಕಬೇಕು. ಚಾಟ್ನಿ ನಂತರ ಬಳ್ಳಿಗಳಿಗೆ ಕೀಟ ಹಾಗೂ ರೋಗಗಳಿಂದ ಸಂರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಇದಕ್ಕಾಗಿ ಏಪ್ರಿಲ್ ಚಾಟ್ನಿ ನಂತರದ ಬಳ್ಳಿಗಳಿಗೆ 1.7 ಮಿಲಿಲೀಟರ್ ಡೈಮೆಥೈಟ್ 30 EC ಅಥವಾ 1.0 ಮಿಲಿಲೀಟರ್ ಡೈಕ್ಲೋರ್ವಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಬೂಜು ತುಪ್ಪಟ್ಟ ರೋಗ ಮತ್ತು ಚಿಬ್ಬು ರೋಗದ ಹತೋಟಿಗೆ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ 50 WP ಅಥವಾ 1.5 ಮಿಲಿಲೀಟರ್ ಡೈಫಿನೋಕೊನಾಜಾಲ್ ಅಥವಾ 2 ಗ್ರಾಂ ಮ್ಯಾಂಕೋಜಬ್ 75 WP ಅಥವಾ 1 ಗ್ರಾಂ ಕಾರ್ಬನ್ ಡೈಸಿಮ್ 50 WP ಅಥವಾ 2 ಗ್ರಾಂ ಮೆಟಾಲಾಕ್ಸಿಲ್ MZ 72 WP ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ಇದರ ಬದಲಾಗಿ 1% ಬೋರ್ಡೋ ದ್ರಾವಣವನ್ನು ಸಹ ರೋಗಗಳ ಹತೋಟಿಗೆ ಉಪಯೋಗಿಸಬಹುದಾಗಿದೆ. ಬೂದು ರೋಗದ ಲಕ್ಷಣಗಳು ಏನಪ್ಪಾ ಅಂದ್ರೆ ಎಲೆಗಳ ಮೇಲ್ಭಾಗದಲ್ಲಿ ಬೂದು ತರಹದ ಶಿಲೀಂಧ್ರದ ಬೆಳವಣಿಗೆ ಕಂಡುಬಂದು ಕ್ರಮೇಣ ಎಲೆಯ ಎಲ್ಲಾ ಭಾಗಕ್ಕೂ ಹರಡುತ್ತದೆ. ಎಲೆ ಮುದುರಿ ಒಣಗಿ ಉದುರುತ್ತದೆ. ಹಣ್ಣುಗಳಲ್ಲಿ ಬೂದು ಬೆಳವಣಿಗೆ ಕಂಡುಬಂದು ಅವು ಉದುರಬಹುದು. ಹಣ್ಣುಗಳು ಸೀಳುವುದು ಕಂಡುಬರುತ್ತದೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ ಈ ಬೂದು ರೋಗದ ನಿರ್ವಹಣೆಗೆ 3 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕ 80 WP ಅಥವಾ 0.5 ಗ್ರಾಂ ಮೈಕ್ಲೋಬುಟಾನಿಲ್ ಅಥವಾ 0.3 ಗ್ರಾಂ ಡಿನೋಕಾಫ್ ಅಥವಾ 1 ಗ್ರಾಂ ಕಾರ್ಬನ್ ಡೈಸಿಮ್ 50 WP 1 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ 10-15 ದಿನಗಳಿಗೊಮ್ಮೆ ಸಿಂಪರಣೆ ಮಾಡಬೇಕು. ಇನ್ನು ಚಿಕ್ಕು. ಚಿಕ್ಕುವಿನ ಎಲೆ ಚುಕ್ಕೆ ರೋಗದ ಹತೋಟಿಗೆ 2 ಗ್ರಾಂ ಜೈನಬ್ ಅಥವಾ ಮ್ಯಾಂಕೋಜಬ್ 75 WP ಅಥವಾ 1 ಗ್ರಾಂ ಕಾರ್ಬನ್ ಡೈಜಿಮ್ 50 WP ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಿಸಬೇಕು. ಕುಂಬಳ ಜಾತಿಗೆ ಸೇರಿದ ಬೆಳೆಗಳಾದ ಕುಂಬಳ, ಸವತೆ, ಸೋರೆಕಾಯಿ, ಕಲ್ಲಂಗಡಿ ಮುಂತಾದ ಬೆಳೆಗಳಿಗೆ ಯಾವುದೇ ಗಂಧಕಯುಕ್ತ ಔಷಧಿಗಳನ್ನು ಸಿಂಪಡಿಸಬಾರದು. ನಂಜು ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ಸುಡುವುದರಿಂದ ರೋಗ ಹರಡುವುದನ್ನು ತಡೆಗಟ್ಟಬಹುದು. ಮೂಲಂಗಿ. ಎಲೆ ಚುಕ್ಕೆ ರೋಗ. ಇದರ ಲಕ್ಷಣಗಳು ಏನಪ್ಪಾ ಅಂದ್ರೆ ಎಲೆಗಳ ಮೇಲೆ ವರ್ತುಲಾಕಾರದ ಚುಕ್ಕೆಗಳು ಕಾಣುತ್ತವೆ. ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಮ್ಯಾಂಕೋಜಬ್ ಅಥವಾ 3 ಗ್ರಾಂ ಟ್ಯಾಫ್ಟಾಫಾಲ್ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನು ಬಿಳಿ ತುಕ್ಕು ರೋಗ. ರೋಗದ ಲಕ್ಷಣಗಳು ಏನಪ್ಪಾ ಅಂದ್ರೆ ಎಲೆಗಳ ಮೇಲೆ ಹಾಗೂ ಕೆಳಗೆ ಅಂಡಾಕಾರದ ಕಂದು ಚುಕ್ಕೆಗಳು ಕಾಣುತ್ತವೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಮೆಟಾಲಾಕ್ಸಿಲ್ ಜೊತೆಗೆ ಮ್ಯಾಂಕೋಜಬ್ ಅಥವಾ 2 ಗ್ರಾಂ ಸೈಮಾಕೋನ್ಸಿಲ್ ಜೊತೆಗೆ ಮ್ಯಾಂಕೋಜಬ್ ಸೇರಿಸಿ ಸಿಂಪರಣೆ ಮಾಡಬೇಕು.
0: ಕೃಷಿ ಮಾಹಿತಿ ಕೇಳಿದಿರಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಿರ್ಸಿ ತಾಲೂಕಿನ ಬನವಾಸಿಯ ಗುಡ್ಡಪ್ಪ ಎನ್ ಜೋಗಿ ಮತ್ತು ಸಂಗಡಿಗರಿಂದ ಕಿನ್ನರ ಜೋಗಿ ಕಥೆ ಶೀಲಾವತಿ ಪತಿವ್ರತ ಮಹಾತ್ಮೆ ಕೇಳೋಣ.

0: ಇತ್ತರಡೆ ಕೇಳಿ ಮಾನ್ಯ
1: ಹೇಳಿ,
0: ಯಾವ ಪಟ್ಟಣ ಯಾವ ಆಶ್ರಮ ಅಂತ ಹೇಳಿದ್ರೆ? ಕರವೀರಿ ಎಂಬುದೊಂದು ಪಟ್ಟಣ ಉಂಟು. ಆ ಪಟ್ಟಣಕ್ಕೆ ಒಪ್ಪಾದರ್ಶನ ರಾಜನ ಯಾರಿದ್ದಾರೆ? ದೇವಶೇಖ ಮಹಾರಾಜ ಇದ್ದಾನೆ. ಎಡಕ್ಕೆ 6,000 ದಂಡು, ಬಲಕ್ಕೆ 6,000 ದಂಡು, 12,000 ದಂಡು ದರ್ಬಾರವನ್ನು ಇಟ್ಟುಕೊಂಡು ರಾಜ ಧ್ವರಿತನ ಮಾಡ್ತಾನೆ, ದೌಲತ್ತ ಮಾಡ್ತಾ ಇದ್ದಾನೆ. 50 ದೇಶ ರಾಜರೆಲ್ಲ ಬಂದು ಈ ದೇವಶೇಖ ಮಹಾರಾಜನಿಗೆ ಕಪ್ಪ ಕಾಡಿಗೆಯನ್ನು ಕೊಟ್ಟು ಪಾದಕ್ಕೆ ಸಾಷ್ಟಾಗ ನಮಸ್ಕಾರವನ್ನು ಮಾಡಿ ಹೋಗ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ರಾಜ್ಯದನ್ನ ದೌಲತ್ತ ಆಗ್ಬೇಕಾದ್ರೆ ರಾಜನಿಗೆ ಮದುವೆಯಾದಂತ ಹೆಂಡರು, ಪಟ್ಟದ ರಾಣಿಯರು, ಪಟ್ಟದ ಸ್ತ್ರೀಯರು ಎಷ್ಟು ಜನ ಇದ್ದಾರೆ? ಎಷ್ಟು

0: ದೇವಶಂಕ ಮಹಾರಾಜನಿಗೆ ಮದುವೆಯಾದಂತ ಹೆಂಡರು ಎಷ್ಟು ಜನ ಇದ್ದಾರೆ?
1: ಎಷ್ಟು ಜನ ಇದ್ದಾರಯ್ಯ?
0: ಒಬ್ಬಳೇ ಒಬ್ಬಳಿ ಹೆಂಡತಿ, ಹೆಸರು ಕಮಲಾವತಿ ಅಂತ. ಈ ಕಮಲಾವತಿ ಗರ್ಭದಲ್ಲಿ ಮಕ್ಕಳ ಸಂತಾನ ಎಷ್ಟು ಜನ ಇದ್ದಾರೆ? ಎರಡು ಜನ ಮಕ್ಕಳಿದ್ದಾರೆ. ಅವರ ಹೆಸರು ಏನಂತ ಹೇಳಿದ್ರೆ, ಹಿರಿಯ ಮಗನ ಹೆಸರು ಉದಯ ಸೇನ, ಚಿಕ್ಕ ಮಗನ ಹೆಸರು ಸುಭಾನ್ ಸೇನ. ಹಾಗೆ ರಾಜನ ಕೈಯಲ್ಲಿ ಒಬ್ಬ ಮಂತ್ರಿ ಸೇನನ ಮಗ ಇದ್ದ. ಮಂತ್ರಿ ಮಗನ ಹೆಸರು ದುರ್ಜಯ. ಇವರು ಬಾಲ್ಯ ಸ್ನೇಹಿತರು. ಆಟ ಆಡೋದು ಒಂದೇ ಹತ್ರ, ಮಲಗಿ ನಿದ್ರಿಸೋದು ಒಂದೇ ಹತ್ರ, ಊಟ ಮಾಡುವುದು ಒಂದೇ ಹತ್ರ, ಹೋಗಿ ಮೇಷ್ಟ್ರ ಕಲಿ ಶಾಲೆ ಕಲಿಯುವುದು ಒಂದೇ ಹತ್ರ. ಈತ ಮಂತ್ರಿ ಮಗ, ನಾವು ರಾಜರ ಮಕ್ಕಳನ್ನುವಂತ ಭಿನ್ನ ಭೇದವಿಲ್ಲದೆ ಒಂದೇ ತಾಯಿ ಮಕ್ಕಳಾಗಿ ಕರಿವೀರ ಪಟ್ಟಣದಲ್ಲಿ ಬೆಳೀತಾ ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಹೀಗೆ ಮದುವೆ ಪ್ರಾಯಕ್ಕೆ ಬಂದಿದ್ದಾರೆ ಮಕ್ಕಳು. ತಂದೆ ತಾಯಿಗೆ ಮಕ್ಕಳಿಗೆ ಮದುವೆ ಮಾಡ್ಬೇಕನ್ನುವಂತ ಹಂಬಲ. ಈ ಪಟ್ಟಣವನ್ನು ಬಿಟ್ಟು 30 ಮೈಲಿ ದೂರದಲ್ಲಿ ಅಲ್ಲಿ ಯಾವ ಪಟ್ಟಣ, ಯಾವ ಆಶ್ರಮ ಬರ್ತದೆ?
2: ಯಾವ ಆಶ್ರಮ ಬರ್ತಾ ಇದೆ?
0: ಬಂಡಿ

0: ಕರವೀರ ಪಟ್ಟಣವನ್ನು ಬಿಟ್ಟು 30 ಮೈಲ್ ದೂರದಲ್ಲಿ ಅಲ್ಲಿ ಭಂಡಿಪುರಿ ಪಟ್ಟಣ, ಭಂಡಿಪುರಿ ಪಟ್ಟಣ ಅನ್ನೋದು ಉಂಟು. ಆ ಪಟ್ಟಣಕ್ಕೆ ದಲ್ಲಿ ಶೀಲಾವತಿ ಮಗಳಿದ್ದಾಳೆ.
1: ಓಹ್, ಅವಳ ಹೆಸರು ಏನು?
0: ಶೀಲಾವತಿ ಮಗಳ ಹೆಸರು ಶೀಲಾವತಿ. ಅವಳ ತಾಯಿಯ ತಬ್ಬಲಿ ಮಗಳು, ತಂದರೆ ತಾಯಿಯಾಗಿ, ತಂದರೆ ತಾಯಿಯಾಗಿ, ಆದ್ರೆ ತಂದೆಯಾಗಿ ಸಾಕಿ ಸಲಿಯು ದೊಡ್ಡಾತಳಗೆ ಮಾಡಿದ್ದಾರೆ. ಶೀಲಾವತಿ ಮೋದಿ ಪ್ರಾಯಕ್ ಬಂದಿದ್ದಾಳೆ. ಮಹಾಮಂತ್ರಿ ರಾಜ ಸೇರ್ಕೊಂಡು ಮಾತಾಡ್ತಾ ಇದ್ದಾರೆ.
1: ಏನಂತ ಮಾತಾಡ್ತಾರೆ?
0: ಅಯ್ಯ, ನಾನು ಹೆಂಡತಿ ಕಳ್ಕೊಂಡಿರುವಂತ ರಾಜ, ನನ್ನ ಸ್ಥಾನದಲ್ಲಿ ಇರ್ತಿದ್ರೆ, ತಾಯಿ ಸ್ಥಾನದಲ್ಲಿ ಇರ್ತಿದ್ರೆ ಮಗಳಿಗೆ ಮದುವೆ ಮಾಡಬೇಕು ಅನ್ನುವಂತ ಹಂಬಲ ಇರ್ತಿತ್ತು. ಇವತ್ತು ನನ್ನ ಮಗಳಿಗೆ ನಾನು ಮದುವೆ ಮಾಡಿ 55 ದೇಶದ ರಾಜರಲ್ಲಿ ಸರಿತಕ್ಕಾದವರು ನೋಡಿಬಿಟ್ಟು ನಿಶ್ಚಿತಾರ್ಥ ಮಾಡಿಬಿಡ್ತೀನಿ ಅಂತ ಹೇಳಿ ರಾಜ ಹೇಳ್ತಾನೆ.

0: ಆಗ ಮಹಾಮಂತ್ರಿ ಹೇಳ್ತಾ ಇದ್ದಾನೆ,
1: ಏನಂತೇಳಿ
0: ಸ್ವಾಮಿ, ಈಗ ನಮ್ಮ ನಿಮ್ಮ ಕಾಲದಲ್ಲಿ ತಂದೆ ತಾಯಿ ನೋಡಿರುವಂತ ಹೆಣ್ಣನ್ನ ಮದುವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನವೀನ್ ಕಾಲ, ನವೀನ್ ಪದ್ಧತಿ, ಹೆಣ್ಣಿಗೆ ಗಂಡ ನೋಡಬೇಕು, ಗಂಡಿಗೆ ಹೆಣ್ಣ ನೋಡಬೇಕು. ಹೀಗಿರುವಾಗ ನಾವು ಸ್ವಯಂವರದಲ್ಲಿ ಮದುವೆ ಮಾಡಿಬಿಡುವ.
1: ಸ್ವಯಂವರ?
0: ಹೌದು
1: ಹೌದು.
0: 55 ದೇಶದ ರಾಜರಿಗೆಲ್ಲ ಇಲ್ಲಿ ಕರೆಸೋಣ. ಹೌದಾ? 55 ದೇಶದ ರಾಜರಿಗೆ ಬಂದು ನಮ್ಮ ರಾಜ್ಯಗಳಲ್ಲಿ ಸಾಲ ಸಾಲವಾಗಿ ಕುರಿತ ಮೇಲೆ ಕೂತ್ಕೊಳ್ಳಿ. ಶೀಲಾವತಿ ಕೈಯಲ್ಲಿ ಮಲ್ಲಿಗೆ ಹಾರವನ್ನು ಕೊಡೋಣ. ಶೀಲಾವತಿ 55 ದೇಶದ ರಾಜರಲ್ಲಿ ಯಾರ ಮನಸ್ಸಿಗೆ ಬರ್ತದೋ ಆ ರಾಜನಿಗೆ ಮಾಲೆಯನ್ನು ಹಾಕಿ ಮದುವೆ ಆಗಲೇ, ಇದೇ ತೀರ್ಮಾನ ಒಳ್ಳೇದಂತ ಹೇಳಿ ಭಾಂಡಶೇಖ ಮಹಾರಾಜ 55 ದೇಶದ ರಾಜರಿಗೆ ವಾಲಿ ಉತ್ತರ ಕಳಸ ತಾನಾ.

0: ಐವತ್ತೈದು ದೇಶಕ್ಕೆ ವಾಲಿ ಉತ್ತರ ಆದಂತದ್ದು ಕಳಿಸ್ತಾನ. ಪತ್ರ ನೋಡಿದವರಲ್ಲ, ಶೀಲಾವತಿ ಮಹಾಪತಿವ್ರತ ಹೆಣ್ಣು, ಇವಳಿಗೆ ಮದುವೆ ಆಗ್ಬೇಕಂತ ಹೇಳಿದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿ ಬಂದಿರ್ಬೇಕು. ನಾನು ಮದುವೆ ಹೋಗ್ಬೇಕು, ನೀನು ಮದುವೆ ಹೋಗ್ಬೇಕಂತೇಳಿ ಐವತ್ತು ದೇಶದ ಆದ್ರೆ ಸುಖಮಹಾರ ರಾಜ್ಯಗಳೆಲ್ಲ ಆ ಭಾಂಡೇಪುರಿ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಶೀಲಾವತಿ ಮದುವೆ ಆಗೋದು ಆ ಪತ್ರದಲ್ಲಿ ಏನಿತ್ತು?
1: ಏನಿತ್ತು?
0: ಮಧ್ಯಾಹ್ನ 12 ಗಂಟೆಗೆ ಸೋಮವಾರ ದಿವಸ ಅನ್ನೋದೊಂದು ವಿಳಾಸ ಇತ್ತು. ಕೊನೆಯದಾಗಿ ಶೀಲಾವತಿ ಮದುವೆ ಪತ್ರ ಯಾವ್ರಿ ಹೋಗಿ ಮುಟ್ತ್ರಿ? ಯಾವ ಪಟ್ಟಣಕ್ಕೆ?
1: ಯಾವ ಪಟ್ಟಣಕ್ಕೆ ಹೋಗಿ ಮುಟ್ತಯ್ಯ?
0: ಕುಂಭಾವತಿ ಪಟ್ಟಣ, ದೇವಶಕ್ತಿ ಮಹಾರಾಜನ ಕೈಯಲ್ಲಿ ಹೋಗಿ ಸಿಕ್ತಿದ್ದು ಪತ್ರ. ಆಗ ದೇವಶಕ್ತಿ ಮಹಾರಾಜ ಅಂತಾನ, ಪ್ರಧಾನಿ ಭಾಂಡೇಶಕ್ತಿ ಮಹಾರಾಜ ಪತ್ರವನ್ನು ಕಳಿಸಿದ್ದಾನೆ, ಅವಳ ಮಗಳ ಸಯೂರ್ಯದಂತೆ ಶೀಲಾವತಿ ಮದುವೆ ಆಗೋದು, ಹಣ ಇದ್ದವ್ರ ಹೆಂಡತಿ ಅಲ್ಲ, ಋಣ ಇದ್ದವನಿಗೆ ಮಾತ್ರ ಮಾಲೆ ಹಾಕಿ ಮದುವೆ ಆಗ್ತಾ ಇದ್ದಾಳೆ. ಎಲ್ಲಾ ದೇಶದ ರಾಜರು ಬಂದು ಸೇರ್ಕೊಳ್ತಾ ಇದ್ದಾರಂತೆ ಅಲ್ಲಿ. ಹಾಗಾಗಿ ನನ್ನ ಮಕ್ಕಳು 2 ಜನ, ನಿನ್ನ ಮಗ ಒಬ್ಬ, ಹೋಗಿ ಆ ಸಯೂರದಲ್ಲಿ ಭಾಗವಹಿಸಲಿ.
2: ಹೌದು,
0: ಮಕ್ಕಳಿಗೆ ಆದಂತದ್ದು ಕರೆದು, ಎಲ್ಲೋ ಉದಯ ಸೇನಾ ಸುಮಾರು ಸೇನಾ ಮಕ್ಕಳೇ, ನಮ್ಮ ಪಟ್ಟಣವನ್ನು ಬಿಟ್ಟು 30 ಮೈಲಿ ದೂರದಲ್ಲಿ ಅಲ್ಲಿ ಭಂಡಿಪುರಿ ಪಟ್ಟಣ ಉಂಟು.
2: ಹೌದು,
0: ಭಾಂಡಶೇಖ ಮಹಾಜನ ಮಗಳ ಇವತ್ತೇ ಲಗ್ನ ಪತ್ರ ಬಂದಿರುವುದು, ಇವತ್ತೇ ಬೇಗ 12 ಗಂಟೆ ಒಳಗೆ ಹೋಗಿ ಮುಟ್ಕೊಳ್ರಿ, ಹೋಗಿ ಆ ಮದುವೆ ಸಂಗ್ರಹದಲ್ಲಿ ಭಾಗವಹಿಸಿ ನಿಮ್ಮ ನಶಿಬ ಚೆನ್ನಾಗಿದ್ ಬಿಟ್ರೆ ಆ ಶೀಲಾವತಿ ನಿಮ್ಮನ್ನು ಮಾಲಿ ಹಾಕಿ ಮದುವೆ ಯಾಕೆ ಆಗಬಾರ್ದು? ಮಕ್ಕಳಿಗೆ ಅಪ್ಪಣೆ ಕೊಟ್ಟಿದ್ದಾರೆ, ಮಕ್ಕಳಾದಂತಹ ನೋಡಿ ಉದಯಸೇನ ಸುಬಾನ ರಾಜ ಡ್ರೆಸ್ ಎದುರುಗಡೆ ಬುಜುಕಿರ್ತವನ್ನು ಹಾಕಿಕೊಂಡು, ರಾಜ ಡ್ರೆಸ್ ಹಾಕಿಕೊಂಡು ಬೆಳೆ ಕುದುರೆ ಆದಂತದ ಬೈಲಿಗೆ ತೆಗೆದು ಮುತ್ತಿನ ಜೀವನವನ್ನು ಬಿಗಿದು ಬಂಗಾರಲಾಂಗ್ ಬಾಯಲ್ಲಿ ಕೊಟ್ಟು ಬೆಳ್ಳಿಯ ಕೊಂಡ ಕೈಯಲ್ಲಿ ಹಿಡಿದುಕೊಂಡು ಕುದುರೆಗಳಿಗೆ ನೋಡಿ ಚಡಾಸಿ ಒಂದು ಹೊಡೆದ ತಕ್ಷಣ ಅದಕ್ಕೂ ಕುದುರೆ ಹಾರ್ಯ ವಯ್ಯ

ಕಣ್ಣ ಮುಚ್ಚಿ ಕಣ್ಣ ತೆರೆಯದೊಳಗಾಗಿ ಆ ಶೀಲಾವತಿ ಊರನ್ನು ಬಂದು ಮುಟ್ಕೊಳ್ತಿದ್ದಾರೆ. ನೋಡ್ತಾರೆ ಎಲ್ಲಾ ದೇಶದ ರಾಜರು ಬಂದಿದ್ದಾರೆ. ಆಮೇಲೆ ಮೂರು ಕುರ್ಚೆ ಖಾಲಿ ಇದ್ವು ಕೊನೆ ಸಾಲಿನಲ್ಲಿ. ಆ ಸಾಲಿನಲ್ಲಿ ಮಂತ್ರಿ ಮಗ ದುರ್ಜಯ ಸುಬಾನ್ಸೇನ ಅವರು ಮೂರು ಜನ ಕುತ್ಕೊಂಡಿದ್ದಾರೆ. ಆ ಸಮಯದಲ್ಲಿ ಮೇಲುಪ್ಪರಿ ಮೇಲಿದ್ದಂತಹ ಶೀಲಾವತಿ ತಾಯಿಲ ತಪ್ಪಲಿ ಮಗಳು, ಅಯ್ಯೋ ದೇವ ಈ ಸಮಯದಲ್ಲಿ ನನ್ನ ಹೆತ್ತ ತಾಯಿ ಇರ್ತಿದ್ದಾರೆ ಅದೆಷ್ಟು ಸಂತೋಷ ಪಡ್ತಾ ಇದ್ದೇನು. ನಾನು ಯಾವ ಜನ್ಮದಲ್ಲಿ ಏನೋ ಪಾಪವನ್ನು ಮಾಡಿದ್ದೇನು ಈ ಜನ್ಮದಲ್ಲಿ ನಾನು ತಾಯಿನ ಕಳ್ಕೊಂಡ್ಬಿಟ್ಟಿದ್ದೇನೆ. ಆ ಸತ್ತ ಹೋಗಿರುವ ತಾಯಿ ನೆನಪಿದ್ದು ಶೀಲಾವತಿ ಕಣ್ಣೀರನ್ನು ಸುರಿಸ್ತಾಳ್ರಿ, ಯಾವ ಪರಿಯಾಗಿ ಸುರಿಸ್ತಾ ಇದ್ದಾಳಯ್ಯ.

0: ಹೀಗೆ ನಾಲ್ಕು ಮಂದಿ ಸಖಿಯರ ಒಡಗೂಡಿಕೊಂಡು ತಾಯಿ ನೆನಪನ್ನು ತೆಗೆದು ಶೀಲಾವತಿ ಕಣ್ಣೀರು ಹಾಕ್ತಾ ಇದ್ದಾಳೆ. ಹಾಗಿರ್ಬೇಕಾರ ಒಂದ್ ಕಡೆ ಕಷ್ಟ, ಇನ್ನೊಂದು ಕಡೆ ನಾನು ಯಾವ್ದಾದ್ರು ಒಬ್ಬ ಸುಖಕುಮಾರನಿಗೆ ಮಾಲೆಯನ್ನು ಹಾಕಿ ಮದುವೆಯನ್ನಾಗಿ ಗಂಡನ ಸೇರ್ತೇನೆ ಅನ್ನೋದೊಂದು ಖುಷಿ. ಆ ಸಮಯದಲ್ಲಿ ಶೀಲಾವತಿ ಇವಳಿಗಾಗಿ ಕಾಯ್ತಾ ಇದ್ದಾರೆ. 50 ದಿವಸ ಆಗಿರಲ್ಲ, ಶೀಲಾವತಿಗೆ ಎಷ್ಟೊತ್ತಿಗೆ ಬರ್ತಾಳೆ, ಎಷ್ಟೊತ್ತಿ ಮಾಲೆ ಹಾಕ್ತಾಳೆ ಯಾರಿಗಾದ್ರು
1: ಹಾಕಿ ಮದುವೆ ಆಗ್ತಾಳೆ.
0: 66 ಪಾಟಿಗೆ ಹೇಳುದು ದಡ ದಡ ದಡ ರಾಜಂಗಳಾದಂತ ಪ್ರವೇಶ ಮಾಡಿದ್ಲು. ಸಖಿಯರೇ, ನಾನು ಯಾವ ದೇಶದ ರಾಜನಿಗೆ ಮದುವೆ ಆಗ್ಲಿ, ನೋಡಮ್ಮ ನಾವೆಲ್ಲಾ ದೇಶದ ರಾಜರೆಲ್ಲ ಪರಿಚಯ ಮಾಡಿಸ್ತಾ ಹೋಗ್ತಾ ಇದ್ದೇವೆ. ನಿನಗೆ ಯಾವ ದೇಶದ ರಾಜನ ಮನಸ್ಸಿಗೆ ಬರ್ತಾನೋ ಮನಸ್ಸಿಗೆ ಬಂದವ್ರಿ ಮಾಲೆ ಹಾಕಿ ಮದುವೆ. ಕೈಯಲ್ಲಿರುವಂತ ಸಖಿಯರು ನೋಡಮ್ಮ, ಈತ ಗುಜ್ಜಳ ದೇಶದವ, ಈತ ಹರಮ ದೇಶದವ, ಇವ ಟೆಂಕಳ ದೇಶದವ, ಇವ ಮಹಾರಾಷ್ಟ್ರದವ, ಇವ ಅಂದಬರಿ ಪಟ್ಟಣ ಮಕ್ಕಳು ಉದಯಶೇಖರ ಸುಭಾಷೇಖರ್ ಅಂತ ಹೇಳಿ ಇವ್ರ ಅಣ್ಣ ತಂದಿದ್ರು. ಇವ್ರ ಬೆನ್ನ ಹಿನ್ನೆಲೆ ಕೂತಿರುವಂತಹ ರಾಜನ ಮಂತ್ರಿ ಕೈಯಲ್ಲಿರುವಂತ ಮಂತ್ರಿ ಮಗ
1: ದುರ್ಜಯ
0: ಉದಯ ಸೇನ ನೋಡಿದ ತಕ್ಷಣ ನೋಡಿ ಶೀಲಾವತಿಗೆ ಮೇಲೆ ಸೂರ್ಯ ಮೂಡಿದನ ಅಂತ ಹೇಳಿದ್ರೆ ಕೆಳವದು ಸೂರ್ಯ ಮೂಡಿಯನ್ನು ಅನ್ಬೇಕು. ಅವನ ಪ್ರಕಾಶವನ್ನು ನೋಡಿಕೊಂಡು ಶೀಲಾವತಿ ಏನ

0: ಆ ರಾಜನಿಗಾದಂತ ಸಂತೋಷ ಬರ್ತಾನಾಗಿ, ಇವನೇ ನನ್ನ ಗಂಡ, ನಾನು ಇವನಿಗೆ ಮಾಲೆ ಹಾಕಿ ಮದುವೆ ಆಗಿ ಗಂಡನ ಮನೆಗೆ ಹೋದ ಮೇಲೆ ನನ್ನ ಬಾಳು ನನ್ನ ಗಂಡನ ಬಾಳು ಸುಗಮವಾಗಿ ಸಾಗಲಿ ದೇವಾ ಅಂತೇಳಿ ಪರಮಾತ್ಮನನ್ನ ಧ್ಯಾನಿಸಿಕೊಂಡು ಆ ಶೀಲಾವತಿ ಮಾಲೆವನ್ನ ಹಾಕಿ ಅವನ್ನ ಎಡಭಾಗದಲ್ಲಿ ನಿಂತುಕೊಂಡಿದ್ದಾರೆ. ಶೇರಿರುವಂತ ಸಭೆ ಕೈ ಚಪ್ಪಾಳೆ ತಟ್ಟು ಶಹಬ್ಬಾಸ್ ಶೀಲಾವತಿ ಮೂರು ಸುತ್ತ ತಿರುಗೆ ಮಾಲೆ ಹಾಕಿದ್ರು ಕೂಡ ಸರಿಯಾದ ರಾಜನನ್ನೇ ಮಾಲೆ ಹಾಕಿದೆಯಾ. ಕುಂಭಾವತಿ ಪಟ್ಟಣದ ಅರಸ, 55 ದೇಶದ ರಾಜ, ಕಪ್ಪು ಕಾಣಿಕೆ ತಗೊಳ್ಳುವಂತ ಅರಸ, ಅಂಥ ಮಗನನ್ನೇ ಮದುವೆ ಆಗ್ಬಿಟ್ಟಿದೀಯಾ. ಎಲ್ಲರೂ ಸಂತೋಷ ಆಗಿದೆ, ಮದುವೆ ಮಾಡಿಕೊಂಡಿದ್ದಾರೆ. ಎಲ್ಲರೂ
1: ಊಟ ಮಾಡಿಕೊಂಡು
0: ಭಾಂಡೇಪುರಿ ಪಟ್ಟಣದ ಅರಸ, ಆ ಪಟ್ಟಣದಲ್ಲಿ ಹೆಣ್ಣ ಹಡದವರು, ಗಂಡ ಹಡದವರು, ಗಂಡರಿ ಮನೆ ಕಳಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಕಳಿಸ್ತಾ ಇದ್ದಾರೆ?

0: ಆಗಿ ಆ ಊರಿನಲ್ಲಿ ಇರ್ತಕ್ಕಂತ ಹೆಣ್ಣು ಹಣದವರು ಗಂಡ ಹಣದವರು ಅವರ ಗೆಳತಿಯರು ಸೇರಿಕೊಂಡು ಬಿಟ್ಟು ಗಂಡನ ಮನೆ ಕಳಿಸ್ತಾ ಇದ್ದಾರೆ. ಆಗ ಶೀಲಾವತಿಯ ಗಂಡ ಮೈದುನ ಇವರೆಲ್ಲ ಸೇರಿಕೊಂಡು ಎಲ್ಲಿಗೆ ಬರ್ತಾರೆ ಅಯ್ಯ,
1: ಎಲ್ಲಿಗೆ ಬರ್ತಾ ಇದ್ದಾರಯ್ಯ?
0: ಈ ಸುದ್ದಿನ ಕೇಳಿಕೊಂಡ ದೇವಶಕ್ತಿ ಮಹಾರಾಜ, ಇನ್ನೇನು ನನ್ನ ಹೊಸ ಮದುಮಕ್ಕಳು ಬರ್ತಾ ಇದ್ದಾರೆ, ಹೊಸ ಸೊಸೆಗೆ ಈ ನನ್ನ ಮನೆಗೆ ಬರ್ತಾ ಇದ್ದಾರೆ ನೋಡ್ರಿ. ಆ ಕುಂಬಾಚಿ ಪಟ್ಟಣ ಹಾದಿಗೆ ಹಂದ್ರೆ ಹಾಕಿ ಬೀದಿ ತೋರಣ ಕಟ್ಟಿ ಒಟ್ಟ ಓಲಡಿನ ಬೀಸ ಬಾಣಗಳಿಂದ ಆ ಮಗನ ಮದುವೆ ಮಾಡ್ಬೇಕಂತ ಹೇಳಿ ಸದ್ಯ ಕುತ್ಕೊಂಡಿದ್ದಾರೆ. ಅಷ್ಟ ಹೊತ್ತಿಗೆ ಹೋಗಿ ಅದೇ ಸಮಯಕ್ಕೆ ಕುಂಬಾಚಿ ಪಟ್ಟಣ ಸೇರಿದ್ದಾರೆ. ತಂದೆ ಗಂಡನ ಮೇಲೆ ಹೋಗುವಾಗ ಹೇಳ್ದ, ಮಗಳೇ ತಂದೆ ಮನೆಯನ್ನು ಬಿಟ್ಟು ನೀನು ಗಂಡನ ಮನೆಗೆ ಹೋಗ್ತಾ ಇದ್ದೀಯ. ಗಂಡನ ಮನೆಗೆ ಹೋದಾಗ ಅತ್ತಿನೇ ಆದಿಶಕ್ತಿ ಮಾವನೇ ಮಹಾಶೇಷ, ಗಂಡನೇ ಕೈ ಹಿಡಿದ ಪರಮೇಶ್ವರ ಅಂತ ಹೇಳಿ ದಿನನಿತ್ಯವೂ ಅವರ ಸೇವೆಯಲ್ಲಿ ಕಾಲವನ್ನು ಕಳೆದ್ರೆ ದೇವರು ಸತ್ಯ ಶಿವನ ಬಳಿಯಲ್ಲಿ ಮುಕ್ತಿಯ ಮಾರ್ಗ ಕಾಣ್ತಾನ. ಮಾವ ಶಿರಾವತಿ ಅಂದ, ಅಪ್ಪಾಜಿ ನಿನ್ನ ವೀರ ನಿನ್ನ ಶೌರ್ಯ ನಿನ್ನ ರಾಜ್ಯ ಕುಲಕ್ಕೆ ಯಾವ ಕಳಂಕವನ್ನು ಬಳಿಯದೆ ಹೆತ್ತ ಮನೆಗೂ ಕೀರ್ತಿ ತಗೊಂಡು ಬರ್ತೇನೆ, ಹೊಟ್ಟ ಮನೆಗೂ ಕೀರ್ತಿ ತಗೊಂಡು ಬರ್ತಾ ಇದ್ದೇನೆ ಹೇಳಿ ತಂದೆ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಗಂಡವನ್ನು ಹೋಗಿ ಸೇರ್ಕೊಂಡಿದ್ದಾರೆ. ಈ ಪರಿಯಾಗಿ ಕುಂಭಶೇಖ ಮಹಾರಾಜ ನನ್ನ ಮಗನಿಗೆ ಹಿರಿಯ ಮಗನಿಗೆ ಪಟ್ಟಾಭಿಷೇಕವನ್ನು ಕಟ್ಟಬೇಕು ಇದೇ ಸಂದರ್ಭದಲ್ಲಿ ನೋಡಿ, ತಾನು ಕೂಡುವ ಸಿಂಹಾಸನಕ್ಕೆ ಮಗನನ್ನು ಕುಂಡರಿಸಿ ತಾನು ಹಾಕುವ ಕಿರೀಟ ತನ್ನ ಮಗನ ತಲೆ ಮೇಲೆ ಹಾಕಿಕೊಂಡು ರಾಜಕಾರಭಾರವನ್ನು ಮಾಡಿ

0: ಮಗನಿಗೆ ಯುವರಾಜ ಪಟ್ಟವನ್ನು ಕಟ್ಟಿದ್ದಾನೆ. ಕತೆ ಕೇಳುವಂತಹ ಮಾನ್ಯಗಳೇ, ಇವತ್ತು ಕುಂಭಶೇಖ ಮಹಾರಾಜ ಆಳುವಂತ ರಾಜಕಾರಭಾರ ಮಗನನ್ನು ಒಪ್ಪಿಸಿದ್ದಾನೆ. ಆಗ ಎಲ್ಲರೂ ತಂದೆ ತಾಯಿ ಬಂಧು ಬಳಗ ಸುಖವಾಗಿ ಕಾಲವನ್ನು ಕಳೀತಾ ಇದ್ದಾರೆ. ಆಮೇಲೆ ತಂದೆ ಹೇಳಿದ ಹಾಗೆ ಅತ್ತಿಮಾವನ ಸೇವೆ, ಗಂಡನ ಪಾದ ಪೂಜೆ ಸೇವೆ ದಿನ ಬೆಳಗಾದ ತಕ್ಷಣ ಮಾಡಿಕೊಂಡು ಆ ಶೀಲಾದಿ ಶಿವಶರಣಿ ಕಾಲವನ್ನು ಕಳೀತಾ ಇದ್ದಾರೆ. ಇವರು ಕಥಾ ಇಲ್ಲಿ ಇರಲಿ, ಮುಂದೆ ಕತೆ ಯಾವಲ್ಲಿ ಬೆಳೀತಿದೆ ಅಂತ ಹೇಳಿ. ಕಳಿಂಗ ದೇಶದಲ್ಲಿರುವಂತ ಕಾಳಿಂಗ ರಾಜ ಇವರ ಮೇಲೆ ಪತ್ರವನ್ನು ಬರೆದ.
1: ಏನಂತ ಬರೆದ ಸ್ವಾಮಿ?
0: ಅರೇ ಕುಂಭಶೇಖ ಮಹಾರಾಜ ಕೇಳು, ಈ ಹಿಂದೆ ನನಗೆ ಕಪ್ಪ ಕಾಡಿಕೆಯನ್ನು ಕೊಟ್ಟು ನಿಮ್ಮ ಪಾದಕ್ಕೆ ಸಾಕ್ಷಾಂಗ ನಮಸ್ಕಾರವನ್ನು ಹಾಕಿ ಬರ್ತಾ ಇದ್ವಿ. ಆದ್ರೆ ನೀನು ಮಾಡುವಂತಹ ರಾಜಕಾರಭಾರ ಇಂದು ನಿನ್ನ ಹಿರಿಯ ಮಗನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ಪಟ್ಟವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದೀಯ. ರಾಜಕಾರಭಾರವೂ ಮಾಡ್ತಾ ಇದ್ದಾನೆ. ಹಾಗಾಗಿ ಇವತ್ತಿನಿಂದ ನಿಮಗೆ ಕಪ್ಪ ಕಾಡಿಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಿನ್ನ ಮಗ ವಿರಾಜ್ಯವರ ಪುಣ್ಯ ಪರಾಕ್ರಮ ಶಾಲೆ ಆಗಿದ್ರೆ 12,000 ಕಟ್ಟಿಕೊಂಡು ನಮ್ಮ ಮೇಲೆ ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ಸೋಲಿಸಿ ನಿಮಗೆ ಬರುವಂತ ಕಪ್ಪ ಕಾಡಿಗೆ ತೆಗೆದುಕೊಂಡು ಹೋಗಬೇಕು. ಇಲ್ಲವಾದರೆ ಹಸರು ಸೀರಿ ಹಸರು ಬಳಿ ಉಳಿದುಕೊಂಡು ಹೆಂಗಸರಾಗಿರಬೇಕು ಅನ್ನುವಂತ ಪತ್ರ ಆದಂತಹದ್ದು ರಾಜನ ಹಿರಿಯ ಮಗನಿಗೆ ಕೈ ಸಿಗ್ತು. ಅಯ್ಯೋ ದೇವ, ಇನ್ನು 6 3 ನಾನು ಈ ಸಿಂಹಾಸನ ಮೇಲೆ ಕುತ್ಕೊಂಡು ಇಷ್ಟು ಬೇಗನೆ ವೈರಿಯ ಪತ್ರ ಬಂದ್ಬಿಡ್ತಲ್ಲ, ನಾನು ಈ ರಾಜಕಾರಭಾರವನ್ನು ಬಿಟ್ಟು ಯುದ್ಧ ಮಾಡ್ಲಿಕ್ಕೆ ಹೋಗುವಂತಿಲ್ಲ. ಏನ್ ಮಾಡ್ಬೇಕಾ?

0: ನಮಸ್ಕಾರ
1: ನಮಸ್ಕಾರ.
0: ಏನು ಮಹಾರಾಜರು ಚಿಂತಾಕ್ರಾಂತರಾಗಿ ಕುಂತಿದ್ದ ಹಾಗೆ ಕಾಣುತ್ತೆ. ತಮ್ಮ ಏನು ಹೇಳಿ, ತಂದೆಯವರಿಗೆ ವಯಸ್ಸಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ನೋಡಿದ್ರೆ ಒಂದು ವೈರಿ ಪತ್ರವನ್ನು ಬಂದ್ಬಿಟ್ಟಿದೆ. ಕೈಕ ದೇಶದಲ್ಲಿರುವಂತಹ ಕಾಳಿಂಗ ರಾಜ ನಮ್ಮ ಮೇಲೆ ವೈರಿ ಪತ್ರವನ್ನು ಬರೆದಿದ್ದಾನೆ. ನಾವು 12,000 ದಂಡವನ್ನು ಕಟ್ಟಿಕೊಂಡು ಹೋಗಿ ಅವರ ಮೇಲೆ ಯುದ್ಧವನ್ನು ಸಾಧಿಸಬೇಕಂತ. ಕಾಡು ಕಾಡು ಯುದ್ಧದಲ್ಲಿ ಆ ರಾಜನನ್ನು ಸೆದೆಬಾರದು. ನಾವು ಬಂದ್ರೆ ಮಾತ್ರ ನಮಗೆ ಬರುವಂತ ಕಪ್ಪ ಕಾಡಿಗೆ, ನಮಗೆ ತಂದೆ ಕೊಡುವಂತ ಕಪ್ಪ ಕಾಡಿಗೆನು ಕೊಡ್ತಾ ಇದ್ದಾರಂತೆ ತಮ್ಮ. ಏನ್ ಮಾಡ್ಬೇಕು, 50 ದೇಶದ ರಾಜರೆಲ್ಲ ಬಂದು ಕಪ್ಪ ಕಾಡಿಗೆನು ಕೊಡ್ತಾ ಇದ್ದಾರೆ, ಹಾಗೆ ಮಾಡ್ಬೇಕು ಅಂತ. ಹಾಗಾಗಿ ನಾನು ಸ್ವಲ್ಪ ಚಿನ್ನನಾಗಿ ಕುತ್ಕೊಂಡಿದ್ದೇನೆ ಅಣ್ಣ. ಇಷ್ಟಕ್ಕೆಯ ಹೆದರ್ಕೊಂಡು ಕುತ್ಕೊಂಡ್ಬಿಟ್ಟಿದೀಯಾ? ನಿನ್ನ ತಮ್ಮ ನಿನ್ನ ಬಲಗೈ ಇದ್ದ ಹಾಗೆ ಸಾಮಾನ್ಯನ ಆಕಾಶಣಿ ಇಲ್ಲ ಭೂಮಿ ಇಲ್ಲ ನನಗೆ. ಹಾಗಿರ್ಬೇಕಾದ್ರೆ ಆ ವೈರಿಯ ದಂಡ ಸದ್ಯ ಬಡದು ಬರುವುದು ನನಗೆ ಎಷ್ಟೊತ್ತಿನ ಕೆಲಸ,
1: ಎಷ್ಟೊತ್ತಿನ ಕೆಲಸ
0: ಅಣ್ಣ. ನೀನು ಹೆದರಬೇಡ, ಭಯ ಪಡಬೇಡ ಅಣ್ಣ. ನಾನಿರುವಾಗ ನೀ ಯಾಕೆ ಕಣ್ಣೀರು ಹಾಕ್ತಾ ಇದ್ದೀಯ?
1: ಹೌದು,
0: ದುಃಖ ಶೋಕ ಯಾಕೆ ಮಾಡ್ತಿದ್ದೀವಿ,
1: ಯಾಕೆ ಮಾಡ್ತೀವಿ?
0: ಕೊಡು 12,000 ದಂಡವನ್ನು ಕಟ್ಟಿಕೊಂಡು ಕ್ಷಣ ಮಾತ್ರದಲ್ಲಿ ಆ ವೈರಿಗೆ ಸದ್ಯ ಬಡದು ಬರ್ತಾ ಇದ್ದೀನಿ. ಅಮ್ಮ ನೀನಿದ್ದ ಮೇಲೆ ನನಗೆ ಧೈರ್ಯ ಬಂತು. ಆಯ್ತು ಹೋಗಿ ಬಾ, 12,000 ದಂಡನು ಕೊಡ್ತಾ ಇದ್ದೀನಿ ನಿನಗೆ. ನಿನ್ನ ಹಸ್ತ ಮೇಲವಾಗಲಿ, ವೈರಸ್ತ ಅಡೆಯನಾಗಲಿ. ಈ ಪರಿ ಆಗಿ ಶೀಲಾವತಿ ಇಲ್ಲಿ ಸಂಸಾರ ಮಾಡ್ತಾ ಇದ್ದಾಳೆ. ಮೈದುನ ಯುದ್ಧಕ್ಕೆ ಹೋಗಿದ್ದಾನೆ, ರಾಜ ರಾಜಕಾರಭಾರ ಮಾಡ್ತಾ ಇದ್ದಾನೆ. ದಿನ ಕಳೆದಂತೆ ದಿನ ಕಳೆದಂತೆ ತಂದೆ ಹೇಳಿದ ಹಾಗೆ ಶೀಲಾವತಿ ಅತ್ತಿ ಮಾವನ ಸೇವೆ ಗಂಡನ ಪಾದ ಪೂಜೆ ಮಾಡ್ತಾ
1: ಕಾಲಿ.
0: ಶಿವನ ಗಾಳಿ ಬೀಸಿದಂಗೆ ಶಿವನ ಕೃಪಾ ದೃಷ್ಟಿ

ಹೀಗೆ ಶೀಲಾವತಿ ಮಹಾರಾಣಿಯೇ ಗಂಡ ಹೆಂಡ್ರ ಏಕಿಸ್ತ್ರ ಆದ್ಮೇಲೆ ದಿನ ಕಳೆದಂತೆ ದಿನ ಕಳೆದಂತೆ ಶಿವನ ಗಾಳಿ ಬೀಸದಂತೆ ಶಿವನ ಕೃಪಾದೃಷ್ಟಿ ಆದಂತೆ ಶೀಲಾವತಿಗೆ ಒಂದ ದಿವಸ ಅಂದ್ರೆ ಒಂದ ತಿಂಗಳ ಅಂದ್ರೆ ಎರಡು

0: ಸೆಕೆಂಡ್ ನೋಡಿ ಗುಡುಗುಡು ಮಾತಾಡ್ತಾ ಇದ್ದಾನೆ.
1: ಏನಂತ ಮಾತಾಡ್ತಾ ಇರಿ
0: ತಂಗಿ? ನಾನು ಈಗ ಗರ್ಭವತಿ ಆಗಿದ್ದೀನಿ.
1: ಹೌದು,
0: ನಾನು ಗರ್ಭವತಿ ಆಗಿದ್ದೇನೆ.
1: ಹೌದು,
0: ಹಾಗಾಗಿ ನಾನು ತವರೂರಿಗೆ ಹೋಗ್ಬೇಕು, ನನ್ನ ತಂದೆಯವ್ರಿಗೆ ನೋಡ್ಬೇಕು. ನನಗೆ ಆಶಾ ಹೋಗ್ಬಿಟ್ಟಿದೆ, ಏನ್ ಮಾಡ್ಲಿ? ನನ್ನ ಪತಿರಾಗಿ ನಾನು ಹೇಳ್ಬೇಕು.
1: ಹೌದು,
0: ಹಾಗೆ ಹೇಳಿ. ಹಾಗಿದ್ರೆ ನಾವು ಹೋಗಿ
1: ಹೇಳಿ
0: ನಿಮ್ಮ ಪತಿ ಮಹಾರಾಜರನ್ನ ಕರ್ಕೊಂಡು ಬರ್ತಾ ಇದ್ದೀನಿ.
1: ಆ ತಮ್ಮ ಕರ್ಕೊಂಡು ಬರ್ತೀನಿ.
0: ಎರಡು ಮಂದಿ ದಾಸರು ನೋಡ್ರಿ, ಎಳವಿದ ಕಲ್ಲು ಎಚ್ಚರವಿಲ್ಲದಂತೆ ಓಡ್ತಾ ಓಡ್ತಾ ಓಡ್ತಾ ಹೋಗಿ ಉದೇಶಕ್ಕೆ ಮಹಾರಾಜ ಸಿಂಹಾಸನ ರೋಡ್ ನಾಯ್ಕ ಕೂತ್ಕೊಂಡಿದ್ದ. ಅವನ ಎದುರಿಗೆ ಹೋಗಿ

0: ಆಶ್ಚರ್ಯಗಳೇ, ಏತಕ್ಕೋಸ್ಕರ ಆಗಿ ಬಂದ್ರಿ? ಇಲ್ಲ ಸ್ವಾಮಿ, ಮಹಾರಾಣಿಯವರು ನಿಮ್ಮನ್ನ ಬರಮಾಡಿದ್ದಾರೆ
1: ನೋಡ್ಬೇಕಂತ,
0: ಅದಕ್ಕೋಸ್ಕರ ಇಲ್ಲಿಗೆ ಹೇಳಲಿಕ್ಕೆ ಬಂದಿವ್ರಿ. ಹಾಗಿದ್ರೆ ನೀವು ಮುಂದಕ್ಕೆ ನಡೀರಿ, ನಾನು ಹಿಂದಿನಿಂದ ಬರ್ತಾ ಇದ್ದೇನೆ. ಪ್ರಜೆಗಳೇ ನೋಡಿ, ನಾನು ನನ್ನ ಹೆಂಡತಿಯರ ಮನೆಗೆ ಹೋಗಿ ಬರ್ತಾ ಇದ್ದೇನೆ. ನಾನು ಬರೋವರೆಗೂ ಈ ಸಿಂಹಾಸನದ ದೇಖರೇಖೆ, ಈ ಪ್ರಜೆಗಳ ದೇಖರೇಖೆ ಬಹಳ ಚೆನ್ನಾಗಿ ನೋಡ್ಕೊಂಡು ಬರ್ಬೇಕು.
1: ಆಯ್ತು, ನೋಡ್ಕೊಂತೇವೆ.
0: ಇಷ್ಟಪಡಿ ಮಾಡಿ ನೋಡ್ರಿ. ಉದಯ ಶಿಖ ಮಹಾರಾಜ.

0: ಹೆಂಡ ತಾರಮನಿಗೆ 66 ಓಣಿಯೊಳಗೆ 33 ಪೇಟೆಯೊಳಗೆ ಬರ್ತಾ ಇದ್ದಾರೆ ಕುದುರೆ
1: ಹೌದು.
0: ಹೆಂಡತಿ ಶೀಲಾವತಿ ಮಹಾರಾಣಿ, ನನ್ನ ಗಂಡ ಈಗ ಬರ್ತಾನೆ, ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತಾನೆ ಅಂತ ಹೇಳಿ ಕೈಯಲ್ಲಿ ತಂಗಿ ನೀರಲ್ಲಿ ಹಿಡಿದುಕೊಂಡು ಗಂಡನ ದಾರಿಯನ್ನು ನೋಡ್ತಾ
1: ಇದ್ದಾನೆ.
0: ಆಮೇಲೆ ಗಂಡ ಹೋಗಿ ಬಾಗಿಲ ಮೇಲೆ ನಿಂತ ತಕ್ಷಣ ಗಂಡನ ಪಾದದ ಮೇಲೆ ಒಂದು ಚರಿ ನೀರನ್ನು ಹಾಕಿಕೊಂಡು
1: ಹಾಕಿ
0: ಬಂಗಾರ ಮಂತ್ರದ ಮೇಲೆ ಕುಂದರಿಸಿಬಿಟ್ಟು ರಾಜ ಕೇಳ್ತಾ ಇದ್ದಾನೆ, ಶಿರಾವತಿ ನನ್ನನ್ನ ಕರೆಸಿದ ಕಾರಣವೇನು?
1: ಏನು
0: ಸ್ವಾಮಿ ನಿಮ್ಮ ಮುಂದೆ ಹೇಳದೆ ನಾನು ಇನ್ಯಾರಿದ್ರೆ ಈಗ ಹೇಳಿ? ನಮ್ಮ ಕಷ್ಟ ಸುಖ ನೀವು ಕೇಳಬೇಕು, ನಿಮ್ಮ ಕಷ್ಟ ಸುಖ ನಾನು
1: ಕೇಳಬೇಕು.
0: ನಾನು ಈಗ ಪರಮಾತ್ಮನ ಅನುಗ್ರಹದಿಂದ ಗರ್ಭೂತಿಯಾಗಿದ್ದೇನೆ. 5 ತಿಂಗಳಿಗೆ ಹೋಗ್ಬೇಕ್ರಿ ಸ್ವಾಮಿ, ನಾನು ತವರೂರಿಗೆ ಪಶ್ಚಿಮ ಹೆರಿಗೆ ತವರೂರಲ್ಲೇ ಆಗ್ಬೇಕು, ಅದಕ್ಕೋಸ್ಕರ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ತಾ ಇದ್ದೇನೆ. ನನಗೆ ದಯಮಾಡಿ ನೀವು ತವರೂರಿಗೆ ಕಳಿಸ್ಬಿಟ್ರೆ ನಿಮಗೆ ಕೋಟ್ಯಾನ್ಕೋಟಿ ಪುಣ್ಯ ಬರ್ತದೆ.
1: ಪುಣ್ಯ ಬರ್ತದೆ
0: ಹುಚ್ಚಿ, ಅಲ್ಲಿ ನಿನ್ನ ತವರೂರಲ್ಲಿ ಯಾರಿದ್ದಾರೆ? ತಾಯಿಲ್ಲ. ಯಾರಿದ್ದಾರೆ ನೀನು ನೋಡ್ಕೊಳ್ಳಿಕ್ಕೆ? ನಿಮ್ ತಂದೆ ಒಬ್ಬನೇ ನೋಡು. ಇಲ್ಲಿ ನಮ್ಮ ಅರಮನೆಯಲ್ಲಿ 4 ಮಂದಿ ಸಖಿಯರಿದ್ದಾರೆ ನಿನ್ನ ಕೈಯಲ್ಲಿ. ಅದೂ ಅಲ್ಲದೆ ನೀನು ತೂಗೋ ಮಧ್ಯ ಮೇಲೆ ಕೂತ್ಕೊಂಡು
1: ಇರಬಹುದು
0: ಇರಬಹುದು. ನನ್ನ ತಾಯಿ ಇದ್ದಾಳೆ, ಹೆರಿಗೆ ಮಾಡಿಸ್ತಾಳೆ ಇಲ್ಲಿ ನಮ್ಮ ತಾಯಿ. ಇಲ್ಲ ಸ್ವಾಮಿ ಹೋಗಿ ಕಳಿಸ್ಕೊಡ್ರಿ ದಯವಿಟ್ಟು.

ಇದುವರೆಗೆ ಸಿರ್ಸಿ ತಾಲೂಕಿನ ಬನವಾಸಿಯ ಗುಡ್ಡಪ್ಪ ಎನ್ ಜೋಗಿ ಮತ್ತು ಸಂಗಡಿಗರಿಂದ ಕಿನ್ನರ ಜೋಗಿ ಕಥೆ ಶಿಲಾವತಿ ಪತಿವ್ರತ ಮಹಾತ್ಮೆ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಕಿತ್ತೂರು ತಾಲೂಕಿನ ಶೀಗಿಹಳ್ಳಿಯ ಕೆಎ ಗ್ರಾಮದ ನೈಸರ್ಗಿಕ ಕೃಷಿಕರಾದ ಬಸವರಾಜ್ ಹಾರೋಗೊಪ್ಪ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಿಸಲಿದ್ದಾರೆ ಕುಮಾರ್ ಅಗಡಿ. ನಂತರ ಜಮಖಂಡಿ ತಾಲೂಕು ಕವಟಗಿಯ ಭೀಮಪ್ಪ ಪೋದ್ದಾರ್ ಮತ್ತು ತಂಡದವರಿಂದ ಭಜನಾ ಪದ ಕೇಳುತ್ತೀರಿ.

ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು. ಮತ್ತೆ ನಾಳೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ. ನಂತರ 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದಿಂದ.

0: ಅಮ್ಮ ಗಾಡಿಲಿ ನಮ್ ಫ್ರೆಂಡ್ ಮನೆಗೆ ಅರ್ಜೆಂಟ್ ಆಗಿ ಹೋಗ್ಬರ್ತೀನಿ.
1: ಅಯ್ಯೋ ಎಷ್ಟ್ ಜೋರಾಗಿ ಮಳೆ ಬರ್ತಾ ಇದೆ, ಗಾಡಿ ಬೇರೆ ತಗೊಂಡ್ ಹೋಗ್ತೀಯಾ? ಬೇಡ ಕಣ, ಹೋಗ್ಬೇಡ.
0: ಇಲ್ಲಮ್ಮ ಈಗ್ಲೇ ಬಂದೆ.
1: ಬೇಡವೋ, ನನ್ ಮಾತ್ ಕೇಳೋ.
0: ಈಗ್ಲೇ ಬಂದೆ.
2: ಸ್ನೇಹಿತರೆ, ಹಿರಿಯರ ಮಾತನ್ನ ನಿರ್ಲಕ್ಷಿಸದಿರಿ. ಮಳೆ ಬೀಳುವ ಸಮಯದಲ್ಲಿ ವಾಹನಗಳ ಸವಾರಿ ಖಂಡಿತ ಒಳ್ಳೆಯದಲ್ಲ. ಎದುರಿಗೆ ಚಲಿಸುವ ವಾಹನಗಳು ಕಾಣಿಸುವುದಿಲ್ಲ. ರಸ್ತೆಗಳಲ್ಲಿನ ಹಳ್ಳಗಳು ಮಳೆ ನೀರಿನಿಂದ ತುಂಬಿರುತ್ತವೆ. ಸಿಡಿಲು ಮಿಂಚುಗಳು ಅಪಾಯ ತಂದೊಡ್ಡುತ್ತವೆ. ಅನಿವಾರ್ಯವೆನಿಸಿದರೆ ಮಾತ್ರ ಜಾಗರೂಕತೆಯಿಂದ ವಾಹನಗಳಲ್ಲಿ ಚಲಿಸಿ. ಜೀವನ ದೊಡ್ಡದು, ಪ್ರಾಣ ಹೋದರೆ ಮತ್ತೆ ಬಾರದು. ಎಚ್ಚರ.
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ವಿಬಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ದ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1ರಿಂದ ಅನುಷ್ಠಾನಗೊಳ್ಳಲು ವಿಬಿಜಿ ರಾಮ್ಜಿ ಕಾಯ್ದೆ 2025ಕ್ಕೆ ಈ ತಿಂಗಳ 11ರಂದು ಅಧಿಸೂಚನೆ ಹೊರಡಿಸಲಾಗಿದೆ. ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ನಿರಂತರ ಪ್ರಗತಿ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ದೆಹಲಿಯಲ್ಲಿಂದು ಚರ್ಚಿಸಿದರು. ವಿದೇಶಾಂಗ ಸಚಿವ ಡಾ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಾಗತಿಕ ಒಳಿತಿಗಾಗಿ ಭಾರತ ಮತ್ತು ಅಮೆರಿಕ ನಿಕಟವಾಗಿ ಕಾರ್ಯವನ್ನು ಮುಂದುವರಿಸಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮಾಡಿದ್ದಾರೆ. ರಕ್ಷಣಾ ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ರುಬಿಯೋ ಪ್ರಧಾನಿ ಅವರಿಗೆ ವಿವರಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ರುಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಮಾತುಕತೆಯ ವೇಳೆ ಪ್ರಸ್ತಾಪಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲವನ್ನು ಪ್ರಧಾನಿ ಅವರು ಇದೇ ವೇಳೆ ಪುನರುಚ್ಚರಿಸಿದ್ದಾರೆ. ಅಲ್ಲದೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕೆ ಕರೆ ನೀಡಿದ್ದಾರೆ. ಇದೇ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಕಾರ್ಯದರ್ಶಿ ರುಬಿಯೋ ಭಾರತಕ್ಕೆ 4 ದಿನಗಳ ಭೇಟಿಯಲ್ಲಿದ್ದಾರೆ. ರುಬಿಯೋ ಅವರು ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿ ಭಾರತ ಅಮೆರಿಕ ನಡುವಿನ ಸಮಗ್ರ ಜಾಗತಿಕ ಕಾರ್ಯತಂತ್ರ ಸಹಭಾಗಿತ್ವಕ್ಕೆ ಮತ್ತಷ್ಟು ಬಲ ನೀಡುವ ನಿರೀಕ್ಷೆ ಇದೆ. ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಾಗಿರದೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ

0: ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನೂ ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರೀ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲಾ ಸುಧಾರಣೆಗಳಿಂದಾಗಿ ಯುವ ಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿವೆ ಎಂದು ತಿಳಿಸಿದರು. ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಕಳೆದ 12 ವರ್ಷಗಳಲ್ಲಿ ಸರ್ಕಾರ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆಗೆ ಒತ್ತು ನೀಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು 19ನೇ ರೋಜ್ಗಾರ್ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2047ರ ವೇಳೆಗೆ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವತ್ತ ಸಾಗುವ ಪಯಣದಲ್ಲಿ ಸೇವೆಗೆ ಹೊಸದಾಗಿ ಆಯ್ಕೆಯಾಗುವವರು ಮಹತ್ವದ ಕೊಡುಗೆ ನೀಡಲಿದ್ದಾರೆ. ಉದ್ಯೋಗ ಮೇಳವು ಅಭ್ಯರ್ಥಿಗಳು ತಮ್ಮ ಜೀವನ ಗುರಿಯನ್ನು ಪ್ರತಿಬಿಂಬಿಸಲು ಒಂದು ಅವಕಾಶವಾಗಿದೆ ಎಂದು ಹೇಳಿದರು. ಹೊಸದಾಗಿ ಸೇವೆಗೆ ಸೇರ್ಪಡೆಯಾಗುವವರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ತಮ್ಮ ಮನಸ್ಥಿತಿಯನ್ನು ಸಮರ್ಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: 2047ರ ವೇಳೆಗೆ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಐಸಿಎಫ್ನಲ್ಲಿ ನಡೆದ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶವು ಮೂಲಸೌಕರ್ಯ, ಡಿಜಿಟಲೀಕರಣ, ಉದ್ಯೋಗಾವಕಾಶಗಳು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ಸೃಷ್ಟಿಯಲ್ಲಿ ತ್ವರಿತ ಬೆಳವಣಿಗೆ ಕಾಣುತ್ತಿದೆ. ಪ್ರಧಾನಿಯವರು ನೀಡಿದ ಭರವಸೆಯಂತೆ ಕೇಂದ್ರ ಸರ್ಕಾರ ಈವರೆಗೆ 12,00,000 ಉದ್ಯೋಗಗಳನ್ನು ಒದಗಿಸಿದೆ ಎಂದು ಅವರು ತಿಳಿಸಿದರು. ಸರ್ಕಾರದ ಯಶಸ್ಸು ಸುಧಾರಣೆ ಕಾರ್ಯಕ್ಷಮತೆಯಿಂದ ಕೂಡಿರುತ್ತದೆ. ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ನಾಗರಿಕರು ತಿಳುವಳಿಕೆ ಹೊಂದಿರಬೇಕು. ಹೊಸದಾಗಿ ನೇಮಕಗೊಳ್ಳುವವರ ಯಶಸ್ವಿ ವೃತ್ತಿ ಜೀವನಕ್ಕಾಗಿ ಕರ್ಮಯೋಗಿ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ರಾಷ್ಟ ನಿರ್ಮಾಣದಲ್ಲಿನ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಎಂದು ಸಚಿವರು ಕರೆ ನೀಡಿದರು. ಪಿಎಂ ಕಿಸಾನ್ ಯೋಜನೆಯಡಿ 11 ಕೋಟಿ ರೈತರು ಪ್ರಯೋಜನ ಪಡೆಯುತ್ತಿದ್ದಾರೆ. ಪೆರಂಬೂರಿನಲ್ಲಿ ನಿರ್ಮಿಸಲಾದ ರೈಲು ಬೋಗಿಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಪಾರದರ್ಶಕತೆ ಮತ್ತು ಗುಣಮಟ್ಟದ ಉತ್ಪಾದನೆಗೆ ಸರ್ಕಾರ ಆದ್ಯತೆ ನೀಡಿದೆ. ಮುಂಬೈ ಅಹಮದಾಬಾದ್ ಕಾರಿಡಾರ್ ಮತ್ತು ಚೆನ್ನೈ ಬೆಂಗಳೂರು ಮತ್ತು ಹೈದರಾಬಾದ್ ಅನ್ನು ಸಂಪರ್ಕಿಸುವ ಭವಿಷ್ಯದ ಕಾರಿಡಾರ್ಗಳಲ್ಲಿ ಬುಲೆಟ್ ರೈಲು ಸೇವೆಗಳನ್ನು ಪರಿಚಯಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತ ಸದೃಢ ಆರ್ಥಿಕ ಮೂಲಾಧಾರಗಳು ಮತ್ತು ರಫ್ತು ಬೆಳವಣಿಗೆಯನ್ನು ಕಾಣುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಪ್ರಿಲ್ನಲ್ಲಿ ದಾಖಲಾಗಿರುವ ರಫ್ತು ಬೆಳವಣಿಗೆ ಅಭಿವೃದ್ದಿ ವೇಗವು ಮೇ ತಿಂಗಳವರೆಗೂ ಮುಂದುವರೆದಿದ್ದು, ಇದು ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ. ಸ್ವಾವಲಂಬನೆ ಮತ್ತು ಜಗತ್ತಿನೊಂದಿಗೆ ಸಮಾನವಾಗಿ ತೊಡಗಿಸಿಕೊಳ್ಳುವತ್ತ ಸಾಗುತ್ತಿರುವ ಭಾರತದ ಪಯಣವು 9 ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳು ಮತ್ತು ಪ್ರಧಾನಿಯವರ 5 ರಾಷ್ಟಗಳಿಗೆ ಯಶಸ್ವಿ ಭೇಟಿಯಲ್ಲಿ ಪ್ರತಿಫಲಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಭವ್ಯ ಯೋಜನೆಯ ಮೂಲಕ ಸರ್ಕಾರ ಮತ್ತೊಂದು ಉದ್ಯಮ ಸ್ನೇಹಿ ಉಪಕ್ರಮವನ್ನು ಆರಂಭಿಸುತ್ತಿದ್ದು, ಇದರಡಿ ದೇಶಾದ್ಯಂತ 100 ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಾಗುವುದು ಎಂದರು. 33,600 ಕೋಟಿ ರೂಪಾಯಿಗೂ ಅಧಿಕ ಅನುದಾನದ ಭಾರತ ಔದ್ಯೋಗಿಕ ವಿಕಾಸ ಯೋಜನೆಯು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇದೇ ಜುಲೈನಿಂದ ಆಯುಷ್ಮಾನ್ ಭಾರತ್ ಯೋಜನೆ ಆರಂಭವಾಗಲಿದೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರೊಂದಿಗೆ ಇಂದು ವರ್ಚುವಲ್ ಸಭೆ ನಡೆಸಿದ ನಂತರ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೋಲ್ಕತ್ತಾದಲ್ಲಿ ಈ ವಿಷಯ ಪ್ರಕಟಿಸಿದ್ದಾರೆ. ರಾಜ್ಯ ಆರೋಗ್ಯ ಯೋಜನೆಯಾದ ಸ್ವಾಸ್ಥ್ಯ ಸತಿ ಫಲಾನುಭವಿಗಳನ್ನು ಆಯುಷ್ಮಾನ್ ಭಾರತ್ ಯೋಜನೆ

0: ಯೋಜನೆಗೆ ಸೇರಿಸಲಾಗುವುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಮಂದಿರಕ್ಕೆ ಸಂಬಂಧಿಸಿದ ತಿಳುವಳಿಕೆ ಒಪ್ಪಂದಕ್ಕೆ ಜೂನ್ನಲ್ಲಿ ದೆಹಲಿಯಲ್ಲಿ ಸಹಿ ಹಾಕಲಾಗುವುದು. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಈಗಿರುವ 117ರಿಂದ 469ಕ್ಕೆ ಹೆಚ್ಚಿಸುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ ಎಂದು ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಭಾರತೀಯ ವಾರ್ತಾ ಸೇವೆಯ ನಿವೃತ್ತ ಅಧಿಕಾರಿ ತ್ರಿಲೋಕಿನಾಥ್ ದೆಹಲಿಯಲ್ಲಿಂದು ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಕೆಲ ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆಕಾಶವಾಣಿಯಲ್ಲಿ ಸುದ್ದಿ ಸಂಪಾದಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ತ್ರಿಲೋಕಿನಾಥ್ ಅವರು ಇದಕ್ಕೂ ಮೊದಲು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಮಾಧ್ಯಮ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಲಕ್ನೋದ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಜಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವೈಮಾಂತರಿಕ್ಷ ಮತ್ತು ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವಂತಹ ಬೆಂಗಳೂರು ವಲಯದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್ ಹಾಗೂ ಕೃತಕ ಬುದ್ದಿಮತ್ತೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಉತ್ಪಾದನೆ, ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು ಇದರಲ್ಲಿ ರಾಜ್ಯದಲ್ಲಿ ಪ್ರತ್ಯೇಕವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೆಡಾರ್ ಮತ್ತು ಸಂವೇದಕ ತಂತ್ರಜ್ಞಾನ, ಯುದ್ದ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣಾ ಸೌಲಭ್ಯಗಳು ಸೇರಿದಂತೆ ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದ ಮೂಲಸೌಕರ್ಯ ಅಭಿವೃದ್ಧಿಗೆ ಕಂಪನಿ ವಿಶೇಷ ಆದ್ಯತೆ ನೀಡಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮೂಡಬೋಲ್ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಲಾದಂತಹ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆಯ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು ಬನೇರ್ಘಟ್ಟ ರಾಷ್ಟೀಯ ಉದ್ಯಾನವನದಿಂದ 2 ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿದೆ ಎಂದು ಕರ್ನಾಟಕದ ತೈಲ ಉದ್ಯಮದ ರಾಜ್ಯ ಮಟ್ಟದ ಸಂಯೋಜಕರಾದ ಸಿದ್ದಾರ್ಥ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಎಲ್ಲಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಇಂಧನ ವಿತರಣಾ ಕಾರ್ಯಾಚರಣೆಗಳು ಸುಗಮವಾಗಿ ಮುಂದುವರೆದಿದೆ. ನಿಗದಿತ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಮಾನದಂಡಗಳಿಗೆ ಅನುಗುಣವಾಗಿ ಯಾವುದೇ ನಿರ್ಬಂಧಗಳಿಲ್ಲದೆ ಪೂರೈಕೆಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಪಿಜಿ ಪೂರೈಕೆಯನ್ನು ಸಹಜ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲಾಗಿದ್ದು ರಾಜ್ಯಾದ್ಯಂತ ಸುಗಮವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಅನಗತ್ಯ ಆತಂಕದಿಂದ ಮುಂಚಿತವಾಗಿಯೇ ಅತಿಯಾಗಿ ಖರೀದಿಸದಂತೆ ಅವರು ಮನವಿ ಮಾಡಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ಯಾವುದೇ

0: ತರಹದ ಹಕ್ಕಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟಿಗೆ ಡಿಪಿಆರ್ ಸಿದ್ದ ಮಾಡಲಾಗುತ್ತಿದೆ, ಆ ಜಾಗವನ್ನು ಗುರುತು ಮಾಡಿ ಬದಲಿ ಜಾಗವನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಮೇಲೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಾಮರಾಜನಗರ ಐತಿಹಾಸಿಕ ಜಿಲ್ಲೆಯಾಗಿದ್ದು ಧಾರ್ಮಿಕ ಪ್ರದೇಶದ ಪುಣ್ಯ ಭೂಮಿ ಎಂದು ಬಣ್ಣಿಸಿದ್ದಾರೆ. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290ಕ್ಕೂ ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವ ಕರ್ನಾಟಕ ಅಭಿವೃದ್ಧಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವಂತಹ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ.
1: ನಾವು 3 ವರ್ಷಗಳ ಹಿಂದೆ ಜನರ ಮುಂದೆ ಬಂದಾಗ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದೆವು. ನಮ್ಮ ಪ್ರಣಾಳಿಕೆ ಮೂಲಕವಾಗಿ ಸುಮಾರು 592 ಭರವಸೆಗಳಲ್ಲಿ 250ಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೇವೆ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸುತ್ತೇವೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ.
0: ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರುವಾರಿ ಅಂಕೇಗೌಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ರಾಷ್ಟ್ರಭವನದಲ್ಲಿ ಇದೇ 25ರಂದು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಂಕೇಗೌಡ ಅವರಿಗೆ ಜಿಲ್ಲಾಧಿಕಾರಿ ಡಾ ಕುಮಾರ ಗೌರವ ಪತ್ರ ಹಸ್ತಾಂತರಿಸಿದರು. ಕೆನಡಾ ದೇಶದ ಹೈಕಮಿಷನರ್ ಕ್ರೀಸ್ ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ತಂತ್ರಜ್ಞಾನ, ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತಂತೆ ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಕ್ರೀಸ್ ಕೂಟರ್, ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಕೆನಡಾ ಉತ್ಸುಕವಾಗಿರುವುದಾಗಿ ತಿಳಿಸಿದ್ದಾರೆ. ರಾಷ್ಟೀಯ ಮತ್ತು ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜುಲೈ 11ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ರಾಜಿಯಾಗಬಹುದಾದಂತಹ ಅಪರಾಧಗಳ ಪ್ರಕರಣಗಳು, ಚೆಕ್ ಪ್ರಕರಣ, ಬ್ಯಾಂಕ್ ಪ್ರಕರಣ, ಮೋಟಾರು ವಾಹನ ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕೌಟುಂಬಿಕ ಪ್ರಕರಣಗಳು, ಸಿವಿಲ್ ಪ್ರಕರಣ ಹಾಗೂ ಇತರೆ ರಾಜಿಯಾಗಬಹುದಾದಂತಹ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ ಪರಿಹಾರ ಪಡೆದುಕೊಳ್ಳುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಕೆಜಿ ಶಾಂತಿ ಮನವಿ ಮಾಡಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು, ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿ ಗುರುತಿಸಿ ಬೆಲೆ ಹಾಕಬೇಕು, ಸ್ಥಳೀಯ ಪ್ರಭೇದದ ಸಸಿಗಳನ್ನು ನೆಟ್ಟು ನೆಡುತೋಪು ಅಭಿವೃದ್ಧಿಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಮತ್ತು ಸರ್ಕಾರದಿಂದ ಅರಣ್ಯ ಎಂದು ಗೆಜೆಟ್ ಅಧಿಸೂಚನೆ ಆಗಿದ್ದರೂ ಇನ್ನೂ ಕೆಲವು ಕಡೆ ಅರಣ್ಯ ಎಂದು ಇಂಡೀಕರಣ ಆಗಿಲ್ಲ. ಹೀಗಾಗಿ ಆರ್ಟಿಸಿಯಲ್ಲಿ ಅರಣ್ಯ ಎಂದು ದಾಖಲಾದ ಕಾರಣ ಅಕ್ರಮ ಮಂಜೂರಾತಿ ಒತ್ತುವರಿ ಆಗುತ್ತಿದೆ. ಕೂಡಲೇ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಸಚಿವರು ಸೂಚಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದ್ದು, ಅವುಗಳನ್ನು ಹಿಡಿದು ಕಾಡಿಗೆ ಮರಳಿಸಲು ಅಥವಾ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಕೂಡಲೇ ಚಿರತೆ ಕಾರ್ಯಪಡೆ ಆರಂಭಿಸುವಂತೆ ತಿಳಿಸಿದ್ದಾರೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದ ಶಿವಮೊಗ್ಗದ ಸಕ್ಕರೆಬೈಲು ಆನೆಬಿಡಾರಕ್ಕೆ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಕೊಡಗಿನ ದುಬಾರೆ ಆನೆಬಿಡಾರದಲ್ಲಿ ಸಾಕಾನೆಗಳ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆ ಹಾಗೂ ಆನೆ ಮೃತಪಟ್ಟಿತ್ತು. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವ ಅರಣ್ಯ ಸಚಿವರು ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ಕರೆಬೈಲು ಆನೆ ಬಿಡಾರವನ್ನು ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ ಜಲಾಶಯ ವ್ಯಾಪ್ತಿಯ 6 ಗ್ರಾಮಗಳ ಕೃಷಿ ಭೂಮಿಗೆ ಸಮತೋಲನ ನೀರು ಪೂರೈಸುವ ಎಂಕ್ಯಾಡ್ ಯೋಜನೆ ಹಂತ 1ಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದಂತಹ ಜಿಕೆ ಅಂಬಲಿ ತಿಳಿಸಿದ್ದಾರೆ. ರೈತರಿಗೆ ಸಮೃದ್ಧಿಯ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದ್ದು, ಕೇಂದ್ರ ಸರ್ಕಾರ 60% ಮತ್ತು ರಾಜ್ಯ ಸರ್ಕಾರ

0: 40ರಷ್ಟು ಅನುದಾನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಹತಿಕುಣಿ, ಎಡ್ಡಳ್ಳಿ, ಬಂದಳ್ಳಿ, ದಸ್ತ್ರಾಬಾದ್, ಹೊನಗೇರ ಹಾಗೂ ಮುಂಡರಗಿ ಗ್ರಾಮಗಳ ಕೊನೆಯ ಭಾಗದ ರೈತರಿಗೆ ಸಮರ್ಪಕ ನೀರಾವರಿ ಸೌಲಭ್ಯ ದೊರೆಯಲಿದೆ ಎಂದು ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತಹ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇಗುಲದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಎರಡು ಬಾರಿ ಇದು ಸೋರಿಕೆ ಆಗಿದೆ. ಇದನ್ನ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಬಹಳ ವಿವರವಾಗಿ ಇದರ ಬಗ್ಗೆ ಮಾತನಾಡಿದ್ದಾರೆ. ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಒಂದು ಪರೀಕ್ಷಾ ವ್ಯವಸ್ಥೆ ನೀಟ್ ಇವಾಗ. ಇದು ಇಡೀ ದೇಶಾದ್ಯಂತ ಪ್ರಶ್ನೆ ಪ್ಲಸ್ ಕಮ್ ಉತ್ತರ ಪತ್ರಿಕೆಗಳನ್ನ ಏನು ಕಳಿಸೋದಿದೆ, ಇದರಲ್ಲಿ ಪ್ರಿಂಟ್ ಆಗಿ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದ್ರಲ್ಲಿ ತೊಂದರೆ ಆಗ್ತದೆ. ಮುಂದಿನ ಸರ್ತಿ ನಾವು ಅದನ್ನ ಆನ್ಲೈನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 23-24 ಲಕ್ಷ ಜನ ಒಟ್ಟಿಗೆ ದೇಶದ ಇಷ್ಟೊಂದು ವಿಶಾಲವಾದ ದೇಶದಲ್ಲಿ ಮಾಡೋದು ಒಂದು ವರ್ಷದಲ್ಲಿ ಆಗಿಲ್ಲ. 5 ವರ್ಷ ಏನಾಗಿತ್ತು ಅವತ್ತಲೇ ಇದನ್ನ ಇಂಪ್ಲಿಮೆಂಟೇಷನ್ಗೆ ಆಲ್ರೆಡಿ ಪ್ರೊಸೆಸ್ ಅನ್ನ ನಡೆದಿದೆ. ಆದರೆ ಒಂದೇ ವರ್ಷದಲ್ಲಿ ಎಲ್ಲ ಮಾಡಲಿಕ್ಕಾಗಿಲ್ಲ, ಬರುವ ವರ್ಷದಲ್ಲಿ ಅದನ್ನು ಮಾಡ್ತಾರೆ. ಮತ್ತು ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದ್ರೆ ನೀಟು ಏನದು ಮೆಡಿಕಲ್ ಸೀಟ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಇದು ಮುಗಿದ್ರೆ ಏನು ಇದು ಒಂದ್ ಸರ್ತಿ ಪೋಸ್ಟ್ಪೋನ್ ಆದ್ರೆ ನಿಮ್ಗೆ ಸೀಟ ಸಿಗುದಿಲ್ಲ ಅಂತ ಯಾರು ಅಂದ್ಕೋಬಾರ್ದು. ಇನ್ನು ಮುಂದೆ ಪರೀಕ್ಷೆ ಆಗ ಏನೋ ಒಂದು ವ್ಯವಸ್ಥೆ ಒಳಗೆ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ನಾ ಹೇಳುದು ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡಿದೀವಿ.
0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿತ್ತು. ಈ ಕಾರ್ಯಕ್ರಮವು ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯಿತು. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20ಕ್ಕೂ ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಿದರು. ಆಕಾಶವಾಣಿ ಕಾರ್ಯಕ್ರಮಗಳ ಬಗ್ಗೆ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿ ಅಧಿಕಾರಿಗಳು ಮಾತನಾಡಿದರು. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 1 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ದತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
2: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 1 ಲಕ್ಷ ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
0: ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಕಳೆದ 18-22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮಿಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದಂಥ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದಂಥ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರದ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗಿಯಾಗಿದ್ದರು. ನೌಟೆಲ್ ಟ್ರಾನ್ಸ್ಮಿಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29ರಿಂದ 31ರವರೆಗೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ ನೋಗೋಯಾ ಏಷ್ಯನ್ ಗೇಮ್ಸ್ 2026ರ ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ. ಕೇರಳ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸ್ಪರ್ಧಿಗಳು ಭಾಗಿಯಾಗಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ.
3: ಈ ಒಂದು ಕಾಂಪಿಟೇಷನ್ ಏನಿದೆ, ನಮ್ಮ ಮಂಗಳೂರು ನಗರನ ಗ್ಲೋಬಲ್ ಮ್ಯಾಪ್ ಅಲ್ಲಿ, ಅದರಲ್ಲೂ

0: ಸರ್ಫಿಂಗ್ ಮತ್ತೆ ಕೂಡ್ಸ್ ಅನ್ನೋ ಒಂದು ಇದರಲ್ಲಿ ಬರ್ಬೇಕಂದ್ರೆ ಮುಂಚೂಣಿಯಲ್ಲಿ ಇರೋದಕ್ಕೆ ಬಹಳಷ್ಟು ಒಂದು ಹೆಲ್ಪ್ ಆಗುತ್ತೆ. ಮಂಗಳೂರು ಜಿಲ್ಲೆ ಅದರಲ್ಲೂ ಮಂಗಳೂರು ಕೋಸ್ಟ್ ಏನಿದೆ ಸರ್ಫಿಂಗ್ ಮಾಡೋದಕ್ಕೆ ಬಹಳ ಒಂದು ಉತ್ತಮವಾದಂತ ಒಂದು ಪ್ರದೇಶ. ಮೇ 29 31 ಮೂರು ದಿನಗಳ ಏನು ಸರ್ಫಿಂಗ್ ಕಾಂಪಿಟೇಷನ್ ಇದೆ. ಇದರಲ್ಲಿ ನಮ್ಮ ಕನ್ಸಿಕ್ಯೂಟಿವ್ ಆಗಿ NMP ಅವರು 3 ವರ್ಷ ಮಾಡಿರುವಂತದ್ದು ಮತ್ತೆ ಕರ್ನಾಟಕ ಸರ್ಕಾರ 7 ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂತದ್ದು. ಅದು ಅಂದರೆ ಇದು ಇನ್ನೊಂದು ಯಾಕೆ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ ನಮ್ಮ 2026 ಐಜಿ ನಗೋರಿಯ ಏಷ್ಯನ್ ಗೇಮ್ಸ್ ಅಲ್ಲಿ ಈ ಒಂದು ಪಾರ್ಟಿಸಿಪೇಷನ್ ನ ಪಾಯಿಂಟ್ಸ್ ವಿನ್ನರ್ಸ್ ಆಗಿರ್ಬೋದು ಮತ್ತೆ ಅವರು ಬಂದಿರುವಂತಹ ಪಾಯಿಂಟ್ಸ್ ಆಧಾರದ ಮೇಲೆ ಅಲ್ಲೂ ಕೂಡ ಅವರಿಗೆ ಪಾಯಿಂಟ್ಸ್ ನ ಶೇಖರಣೆ ಆಗಿ ಐಜಿ ನಗೋರಿಯ ಏಷ್ಯನ್ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಸಿಗುವಂತ ಒಂದು ಪಾಯಿಂಟ್ಸ್ ಆಧಾರದ ಮೇಲೆ ಇಲ್ಲೂ ಕೂಡ ಸಿಗುತ್ತೆ.
1: ನಿಮ್ಹಾನ್ಸ್ನ ಎನ್ಸ್ಟ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023 ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ ಭಾರತದ ರಾಷ್ಟ್ರೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈಫ್ಲೈನ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
2: ಆಕಾಶವಾಣಿ ಧಾರವಾಡ, ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
3: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
4: ಸಿಕ್ಕಿಬಿದ್ರು.
5: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ಯುಗಳ ಸ್ವರಗಳಲ್ಲಿ ಕೇಳೋಣ ಮಿಲನ ಚಿತ್ರದ ಗೀತೆಯನ್ನು.

0: ನಲ್ಮೆಯ ಕೇಳುಗರೆ, ಬಾನುಲಿ ಭಿತ್ತಿಯಿಂದ ವಿನೂತನ ವಿಶೇಷ ಕಾರ್ಯಕ್ರಮ.
1: ಹೌದು ಕೇಳುಗರ, ಇವರು ನಮ್ಮ ನಿಮ್ಮ ನಮ್ಮೆಲ್ಲರ ಮೆಚ್ಚಿನ ಅಚ್ಚ ಧಾರವಾಡ ಕನ್ನಡದ ಗಂಡು ಭಾಷೆ.
0: ಬಾನುಲಿ ಭಿತ್ತಿಯಿಂದ ಹಿರಿಯ ಕಲಾವಿದರ, ಆಕಾಶವಾಣಿ ನಿವೃತ್ತ ಅಧಿಕಾರಿಗಳ, ಅಭಿಮಾನಿ ಕೇಳುಗರ, ಭಾಗವಹಿಸಿದ ಪ್ರಸಿದ್ಧ ವೈದ್ಯರ, ಹೀಗೆ ಇನ್ನೂ ನೂರಾರು ಅಭಿಮಾನಿಗಳ ಬುತ್ತಿಯಿಂದ ನೆನಪುಗಳ ರಸದೌತಣ.
2: ನೆನಪುಗಳ ಮಾತು ಮಧುರ.
3: ಆಕಾಶವಾಣಿಯಲ್ಲಿ ನಾನು ಕೇಳದಷ್ಟು ಭಾಷಣಗಳಾಗ್ಲಿ ಅಥವಾ ದೊಡ್ಡ ದೊಡ್ಡ ಮನುಷ್ಯರ ಒಂದು ಸಂದರ್ಶನಗಳಾಗ್ಲಿ, ಇವು ಒಂಥರ ಜೀವನವನ್ನೇ ಬದಲಾಯಿಸುವಂಥದ್ದು.
0: ಬಾನುಲಿ ಭಿತ್ತಿಯಿಂದ ಬುತ್ತಿಯ ಸವಿತುತ್ತು ಇದೋ ನಿಮಗಾಗಿ.
4: ಎಲ್ಲರ ಜೊತೆಯೇ ನಿಲ್ಲುವ ಕಲೆಯ ಜೀವನ ಜನುಮವೇ.
0: ಶ್ರೋತೃಗಳೇ, ಬನ್ನಿ ಕೇಳೋಣ, ಸವಿಯೋಣ. ಪ್ರತಿ ಶನಿವಾರ ಬೆಳಗ್ಗೆ 8:30 ಹಾಗೂ ಮಂಗಳವಾರ ರಾತ್ರಿ 9:30 ಮರುಪ್ರಸಾರವಾಗುವುದು. ತಪ್ಪದೇ ಕೇಳಿ ಬಾನುಲಿ ಭಿತ್ತಿಯಿಂದ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
5: ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ ನಾಗಮಂಡಲ ಚಿತ್ರದ ಗೀತೆ ಇದು.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
1: ಆಕಾಶ್ ಚಿತ್ರದ ಗೀತೆ ಇದು. ಗಾಯಕರು ಕುನಾಲ್ ಗಾಂಜಾವಾಲಾ ಹಾಗೂ ಸಾಧನಾ ಸರಗಮ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಚಾಂದನಿ ಚಿತ್ರದ ಗೀತೆಯನ್ನು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ.

ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿ ಅವರ ಯುಗಳ ಸ್ವರಗಳಲ್ಲಿ ಹಾತ್ ಕೆ ಸಫಾಯಿ ಚಿತ್ರದ ಗೀತೆ ಇದು. ಗುಲ್ಷನ್ ಬಾವ್ರಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಕಲ್ಯಾಣ್ಜಿ ಆನಂದ್ಜಿ.

ಮೊಹಮ್ಮದ್ ಅಜೀಜ್ ಅವರ ಧ್ವನಿಯಲ್ಲಿ ನಗೀನಾ ಚಿತ್ರದ ಗೀತೆ ಇದು. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್.

ಆಕಾಶವಾಣಿ ಬೆಂಗಳೂರು, ಸಮಯ 9:15:20. ರೋಹಿಣಿ ಮೋಹನ್ ಅವರು ಹಾಡಿರುವ ಭಾವಗೀತೆಗಳು. ಕುವೆಂಪು ಅವರ ರಚನೆಗಳನ್ನು ಕೇಳೋಣ. ಮೊದಲಿಗೆ ನೀನೆನ್ನ ಬಳಿ ಇರಲು.

ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸ್ವರ ಸೌರಭ ಆರಂಭದಲ್ಲಿ ಕೇಳಿ ಅಮೀರ್ ಬಾಯ್ ಕರ್ನಾಟಕಿ ಅವರ ಭಾವಗೀತೆ.

ಇದುವರೆಗೆ ಅಮೀರ್ ಬಾಯಿ ಕರ್ನಾಟಕಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ

ಸಮಯ 9:30 ಆಗುತ್ತಲಿದೆ. ಇನ್ನು ಮುಂದೆ ಯುವ ವಾಣಿ ಕಾರ್ಯಕ್ರಮ ಕೇಳುತ್ತೀರಿ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸದ್ವಿದ್ಯಾಸಮಿ ರೆಸಿಡೆನ್ಷಿಯಲ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಾದ ನಾವು ಸಾಧನೆಯ ಹಾದಿಯಲ್ಲಿ ಎಂಬ ಶೀರ್ಷಿಕೆಯನ್ನು ಹೊತ್ತ ಕಾರ್ಯಕ್ರಮವನ್ನು ನಮ್ಮ ಕೇಳುಗರಿಗೆ ತಂದಿದ್ದೇವೆ. ಸಾಧನೆಯ ಹಾದಿಯಲ್ಲಿ ಎಂಬ ಈ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾರ್ಥಿಗಳಿಗೆ, ಅಂದರೆ ಮುಖ್ಯವಾಗಿ ಯುವಕರಿಗೆ, ತಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಇಟ್ಟು ಬಾಳುವ ಎಲ್ಲಾ ರೀತಿಯಾದ ಅಂಶಗಳನ್ನು ಈ ಕಾರ್ಯಕ್ರಮದ ಮೂಲಕ ತಿಳಿ ಹೇಳಲು ಹೊರಟಿದ್ದೇವೆ. ನನ್ನ ಹೆಸರು ಸಾಕ್ಷಿ ಎಚ್. ವಿಜಯನಗರದ ಸದ್ವಿದ್ಯಾಸಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬೇಕಾಗಿರುವ ಶಿಸ್ತು, ಸಂಯಮ, ಸಮಯ ಪ್ರಜ್ಞೆ, ಗುರು ಹಿರಿಯರಲ್ಲಿನ ಗೌರವ, ಪೋಷಕರ ಶ್ರಮವನ್ನು ಗೌರವಿಸುವ ಪ್ರಜ್ಞಾಮನೋಭಾವ ಮುಂತಾದ ಎಲ್ಲ ಅಂಶಗಳನ್ನು ಪ್ರತಿಪಾದಿಸುವ ಹಾಡು, ಪದ್ಯ, ನಾಟಕ ಹಾಗೂ ಸಂವಾದ ಇವೆಲ್ಲವನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಿದ್ದೇವೆ.
1: ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಹೆಸರು ಸುನಿಧಿ ಎಸ್, ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ. ನಾನು ಹೇಳಿದ ಶ್ಲೋಕದಂತೆ ಗುರುಗಳು ತ್ರಿಮೂರ್ತಿಗಳ ಸ್ವರೂಪ. ನಮ್ಮ ಜೀವನದಲ್ಲಿ ಹೊಸ ಜ್ಞಾನವನ್ನು ಸೃಷ್ಟಿಸಿ ಅಂಧಕಾರವನ್ನು ತೊಲಗಿಸಿ ಸತ್ಯ ಹಾಗೂ ಧರ್ಮದ ಹಾದಿಯತ್ತ ಕರೆದೊಯ್ಯುತ್ತಾರೆ. ಅಂತಹ ಮಹಾನ್ ಗುರುಗಳಿಗೆ, ನಮ್ಮ ಜೀವನದ ಮಾರ್ಗದರ್ಶಕರಿಗೆ ಸಹಸ್ರ ನಮನಗಳನ್ನು ಸಲ್ಲಿಸುತ್ತಾ ಗುರುಸ್ತೋತ್ರವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಆದಿಗುರು ಶ್ರೀ ಶಂಕರಾಚಾರ್ಯರು ರಚಿಸಿರುವ ಈ ಶ್ಲೋಕಕ್ಕೆ ರಾಗ ಸಂಯೋಜನೆ ಮಾಡಿರುವವರು ನಮ್ಮ ಆಂಗ್ಲ ಉಪನ್ಯಾಸಕರಾದ ಶ್ರೀಮತಿ ಆರತಿ ಅರುಣ್ರವರು. ಈಗ ಕೇಳೋಣ ರಾಗಮಾಲಿಕೆಯಲ್ಲಿರುವ ಗುರುಸ್ತೋತ್ರವನ್ನು.

0: ನನ್ನ ಹೆಸರು ಚಿತ್ರಾಜಿ, ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ. ನಮ್ಮೆಲ್ಲರಿಗೂ ಭವಿಷ್ಯದ ಅಡಿಪಾಯ ಯಾವುದೆಂದರೆ ಅದೇ ನಮ್ಮ ವಿದ್ಯಾರ್ಥಿ ಜೀವನ. ವಿದ್ಯಾರ್ಥಿಗಳಾಗಿ ನಾವು ಕಲಿಯುವ ಪಾಠಗಳು, ರೂಢಿ ಮಾಡಿಕೊಳ್ಳುವ ಅಭ್ಯಾಸಗಳು ನಮ್ಮ ಇಡೀ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾದರೆ ಒಬ್ಬ ಆದರ್ಶ ವಿದ್ಯಾರ್ಥಿಯ ಮುಖ್ಯ ಲಕ್ಷಣಗಳೇನು? ಶಿಸ್ತು, ಸಮಯ ಪಾಲನೆ, ಕಲಿಯುವ ಹಂಬಲ ಮತ್ತು ಕುತೂಹಲ, ಉತ್ತಮ ನಡವಳಿಕೆ, ಗುರು ಹಿರಿಯರಲ್ಲಿನ ಗೌರವ, ಕಠಿಣ ಪರಿಶ್ರಮ ಮತ್ತು ಛಲ, ಸರ್ವಾಂಗೀಯ ಬೆಳವಣಿಗೆಗಾಗಿ ಪರಿಶ್ರಮ, ಇವೆಲ್ಲವೂ ಮುಖ್ಯವಾದವು. ಆದರ್ಶ ವಿದ್ಯಾರ್ಥಿಯ ಗುಣಲಕ್ಷಣದ ಬಗ್ಗೆ ಸಂವಾದವನ್ನು ನಡೆಸಿಕೊಡುವವರು ನನ್ನ ಗೆಳತಿಯರಾದ ಪೂರ್ವಿ ಹಾಗೂ ಧೃತಿ, ಹಾಗೂ ಇದಕ್ಕೆ ತರಬೇತಿ ನೀಡಿದವರು ನಮ್ಮ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಕೀರ್ತಿರವರು. ಕೇಳೋಣ ಈಗ ಆ ಸಂವಾದವನ್ನ.
1: ಹಾಯ್ ಪೂರ್ವಿ, ಎಷ್ಟು ದಿನ ಆಯ್ತು ನಿನ್ನ ನೋಡಿ, ಹೇಗ್ ಓದ್ತಾ ಇದೀಯಾ?
2: ಚೆನ್ನಾಗಿ ಓದ್ತಾ ಇದ್ದೀನಿ. ಇನ್ನೇನು ಪರೀಕ್ಷೆ ಬರ್ತಾ ಇದೆ.
1: ಈಗ ಕ್ರೀಡಾ ಸ್ಪರ್ಧೆಗಳು ಸಹ ಎಲ್ಲಾ ಕಡೆ ಶುರುವಾಗ್ತಿವೆ.
2: ಹೌದು, ಗೊತ್ತಿರೋ ವಿಷಯನೇ. ವಿದ್ಯಾರ್ಥಿಗಳಂದ ಮೇಲೆ ನಾವು ಎಲ್ಲಾನು ಕಲಿಬೇಕಲ್ವಾ? ನಮ್ಮನೇಲಿ ಹೇಳ್ತಾ ಇದ್ರು ಆದರ್ಶ ವಿದ್ಯಾರ್ಥಿ ಆಗ್ಬೇಕಂತ.
1: ಪೂರ್ವಿ, ನನ್ನ ಅಭಿಪ್ರಾಯದಲ್ಲಿ ಆದರ್ಶ ವಿದ್ಯಾರ್ಥಿ ಅಂದ್ರೆ ಓದಿನಲ್ಲಿ ಮಾತ್ರ ಅಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲೂ ತಾನು ಶ್ರೇಷ್ಠನಾಗೋದಕ್ಕೆ ಪ್ರಯತ್ನ ಪಡುವವನಾಗಿರ್ಬೇಕು. ಕಷ್ಟಕ್ಕೆ ಬೆವರು ಸುರಿಸಿದವನೇ ಯಶಸ್ಸಿನ ಹಣ್ಣು ತಿನ್ನುತ್ತಾನೆ ಎಂಬ ಮಾತು ನನಗೆ ನೆನಪಾಗ್ತಾ ಇದೆ.
2: ಬಹಳ ಚೆನ್ನಾಗಿದೆ ಧೃತಿ, ನಿನ್ನ ಮಾತು ನಿಜ. ವಿದ್ಯೆ ಕಲಿಯೋದಕ್ಕೆ ವಿನಯವೇ ಮೊದಲ ಹೆಜ್ಜೆ. ಅಹಂಕಾರವಿಲ್ಲದೆ ಕಲಿಯುವವನೇ ನಿಜವಾದ ವಿದ್ಯಾರ್ಥಿ. ಹಾಗಾದ್ರೆ ಆದರ್ಶ ವಿದ್ಯಾರ್ಥಿ ಎಂದ ತಕ್ಷಣ ನಿಮಗೆ ಯಾರು ನೆನಪಾಗ್ತಾರೆ?
1: ಶ್ರೇಷ್ಠ ವಿಜ್ಞಾನಿ, ಅತ್ಯುತ್ತಮ ತಂತ್ರಜ್ಞ, ಜನತೆಯ ರಾಷ್ಟ್ರಪತಿ, ಪ್ರಾಧ್ಯಾಪಕ ಎಂದು ಜನಪ್ರಿಯತೆ ಪಡೆದ APJ ಅಬ್ದುಲ್ ಕಲಾಂ ರವರು. ಇವರು ತಮಿಳುನಾಡಿನ ಮೀನುಗಾರರ ಬಡ ಕುಟುಂಬದಲ್ಲಿ ಜನಿಸಿದವರು.
2: ಹೌದು ಧೃತಿ, ನಾನು ಕೇಳಿದ್ದೇನೆ. ಅವರು ಶಾಲಾ ದಿನಗಳಲ್ಲಿ ಬೆಳಿಗ್ಗೆ ಪತ್ರಿಕೆ ಹಂಚಿ ಸಂಜೆ ಓದಿನಲ್ಲಿ ತೊಡಗುತ್ತಿದ್ದರು.
1: ಬಡತನ, ಸೌಲಭ್ಯಗಳ ಕೊರತೆ ಯಾವತ್ತೂ ಅವರ ಹೋರಾಟದ ಮನೋಭಾವನ ಕಡಿಮೆ ಮಾಡಲಿಲ್ಲ. ಅವರ ಪರಿಶ್ರಮ, ಶಿಸ್ತು ಮತ್ತು ಸತತ ಪ್ರಯತ್ನದಿಂದ ಅವರು

0: ಭಾರತದ ಮಿಸೈಲ್ ಮ್ಯಾನ್ ಆಗಿ ರಾಷ್ಟ್ರಪತಿ ಸ್ಥಾನಕ್ಕೆ ಏರಿದರು. ಕಷ್ಟಗಳನ್ನು ಮೆಟ್ಟಿ ನಿಂತು ಹೆಜ್ಜೆ ಹೆಜ್ಜೆಗೂ ಶ್ರಮಿಸಿದವನಿಗೆ ಗುರಿ ಸಿಗುತ್ತದೆ ಎಂಬುದನ್ನ ಅವರ ಜೀವನ ಪ್ರತಿಬಿಂಬಿಸುತ್ತೆ ಅಲ್ವಾ?
1: ನಿಜ, ಅವರ ಜೀವನ ನಿಜವಾಗಿಯೂ ಸ್ಫೂರ್ತಿದಾಯಕವಾದದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಆದರ್ಶ ವಿದ್ಯಾರ್ಥಿಯಾಗುವುದಕ್ಕೆ ಕಲಾಂ ಅವರ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು.
0: ಹಾಗಾದ್ರೆ ಪೂರ್ವಿ, ಒಬ್ಬ ವಿದ್ಯಾರ್ಥಿಗೆ ಆದರ್ಶಪ್ರಾಯರಾದವರು ಯಾರು ಎಂದು ಯೋಚಿಸುವಾಗ ಯಾರ ಚಿತ್ರ ಕಣ್ಮುಂದೆ ಮೂಡುತ್ತೆ?
1: ಬಾಲ್ಯದಲ್ಲಿ ನರೇಂದ್ರನಾಥ ದತ್ತ ಎಂದು ಕರೆಯಲ್ಪಡುವ ಸ್ವಾಮಿ ವಿವೇಕಾನಂದರಿಗೆ ಅಧ್ಯಯನದ ಮೇಲೆ ಅಪಾರ ಪ್ರೀತಿ ಇತ್ತು. ಬಾಲ್ಯದಿಂದಲೇ ವಿಷಯಗಳನ್ನು ತಿಳಿದುಕೊಳ್ಳುವ ಕುತೂಹಲ ಅವರಲ್ಲಿತ್ತು. ಪ್ರತಿಯೊಂದು ವಿಷಯವನ್ನು ಏಕೆ ಎಂಬ ಪ್ರಶ್ನೆಯಿಂದಲೇ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಕೇವಲ ಪಠ್ಯಪುಸ್ತಕಗಳಷ್ಟೇ ಅಲ್ಲದೆ ಸಂಗೀತ, ವ್ಯಾಯಾಮ, ಸಮಾಜ ಸೇವೆ, ಚರ್ಚೆ ಎಲ್ಲಾ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡಿದ್ದರು. ಉತ್ತಮ ಗುರಿಯ ಕಡೆಗೆ ಶ್ರದ್ಧೆಯಿಂದ ಶ್ರಮಿಸಿದರೆ ಯಶಸ್ಸು ನಿಮ್ಮ ಪಾಲಾಗುತ್ತದೆ ಎಂಬುವುದು ಇವರ ಚಿಂತನೆ.
0: ನಿನ್ನ ಮಾತು ಅಕ್ಷರಶಃ ಸತ್ಯ. ಶ್ರದ್ಧಾವನ್ ಲಭತೆ ಜ್ಞಾನಂ ಎಂಬಂತೆ ಶ್ರದ್ಧೆಯುಳ್ಳವನಿಗೆ ಜ್ಞಾನ ದೊರೆಯುವುದು. ವಿದ್ಯಾರ್ಥಿ ಜೀವನವೆಂಬುದು ಸುಲಭವೂ ಅಲ್ಲ, ಹಾಗೆಯೇ ಕಠಿಣವೂ ಅಲ್ಲ. ಓದುವ ಶ್ರದ್ಧೆ ಮತ್ತು ಅಧ್ಯಯನದ ಶಿಸ್ತಿನಿಂದ ಮಾತ್ರವೇ ವಿದ್ಯಾರ್ಥಿ ಯಶಸ್ಸನ್ನು ಗಳಿಸಲು ಸಾಧ್ಯ.
1: ವಿದ್ಯಾರ್ಥಿ ಜೀವನ ಮಾನವನ ಬದುಕಿನ ಅತ್ಯಂತ ಅಮೂಲ್ಯ ಹಂತ. ಈ ಹಂತದಲ್ಲಿ ಬೆಳೆಸಿಕೊಳ್ಳುವ ಗುಣಗಳು ಜೀವನದ ಪಥವನ್ನು ನಿಗದಿಪಡಿಸುತ್ತದೆ. ಅದರಲ್ಲಿ ಪ್ರಮುಖವಾದ ಗುಣವೆಂದರೆ ಶಿಸ್ತು. ಶಿಸ್ತಿಲ್ಲದ ವಿದ್ಯಾರ್ಥಿಯ ಜೀವನ ದಿಕ್ಕು ತೋಚದ ಹಡಗಿನಂತಾಗುತ್ತದೆ. ದಿಕ್ಕಿಲ್ಲದ ಹಡಗು ದಡ ಸೇರುವುದಿಲ್ಲ. ಶಿಸ್ತಿನಿಂದ ಬದುಕಿದ ವಿದ್ಯಾರ್ಥಿಯು ಪಾಠದಲ್ಲಿ ಏಕಾಗ್ರತೆ, ಸಮಯ ಪಾಲನೆ, ಸಹಪಾಠಿಗಳೊಂದಿಗೆ ಸಹಕಾರ, ಹೀಗೆ ಇಂಥ ಗುಣಗಳನ್ನು ಬೆಳೆಸಿಕೊಳ್ಳುವನು. ಆದರ್ಶ ವಿದ್ಯಾರ್ಥಿಯು ಶಿಸ್ತನ್ನು ಬೆಳೆಸಿಕೊಂಡು ತನ್ನ ಜೀವನವನ್ನು ರೂಪಿಸಿಕೊಂಡು ಸಮಾಜಕ್ಕೂ ಬೆಳಕಾಗುತ್ತಾನೆ ಅಲ್ಲವೇ?
0: ಹೌದು ಪೂರ್ವಿ. ಉತ್ತಿಷ್ಠಿತ ಜಾಗೃತ ಪ್ರಾಪ್ಯ ವರಾನ್ ನಿಬೋಧಿತ ಎಂಬಂತೆ ವಿದ್ಯಾರ್ಥಿಯು ಶಿಸ್ತನ್ನು ಮೈಗೂಡಿಸಿಕೊಂಡು ಎಚ್ಚರಗೊಂಡು ಗುರಿಯನ್ನು ಸಾಧಿಸಬೇಕು. ಶಿಸ್ತು ಎಂದರೆ ಕೇವಲ ನಿಯಮ ಪಾಲನೆಯಲ್ಲ, ಅದು ಕಾಲಪ್ರಜ್ಞೆ ಮತ್ತು ಜವಾಬ್ದಾರಿಯ ಬದುಕು. ಶಿಸ್ತಿಲ್ಲದ ವಿದ್ಯಾರ್ಥಿ ಅನೇಕ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ. ಕಟ್ಟಿಲ್ಲದ ಕುದುರೆ ಓಡುತ್ತದೆ, ಆದರೆ ದಾರಿ ತಪ್ಪುತ್ತದೆ. ಹಾಗಾಗಿ ಆದರ್ಶ ವಿದ್ಯಾರ್ಥಿ ಶಿಸ್ತನ್ನು ಪ್ರತಿಯೊಂದು ಹಂತದಲ್ಲೂ ಪಾಲಿಸುತ್ತಾನೆ. ಅಕ್ಷರವೆಂಬ ದೀಪದಿಂದ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುವವನು ಆದರ್ಶ ವಿದ್ಯಾರ್ಥಿ.
1: ಒಬ್ಬ ಆದರ್ಶ ವಿದ್ಯಾರ್ಥಿಯಲ್ಲಿ ಶಿಸ್ತಿನ ಜೊತೆಗೆ ಇನ್ನೂ ಹಲವು ಮೌಲ್ಯಗಳು ಇರುವುದು ಅವಶ್ಯಕ. ಹೀಗನ್ನೋದು ಸೂಕ್ತವಾಗುತ್ತೆ, ಏನಂತೀಯ?
0: ನಿಜ, ವಿನಯವೇ ವಿದ್ಯೆಗೆ ಆಭರಣ ಎಂಬ ಗಾದೆಯಂತೆ ವಿನಯವಿಲ್ಲದ ಜ್ಞಾನ ಬತ್ತಿದ ನದಿಯಂತೆ. ವಿನಯವೆಂದರೆ ಕೇವಲ ತಲೆ ತಗ್ಗಿಸುವ ಗುಣವಲ್ಲ, ಅದು ಅಹಂಕಾರವಿಲ್ಲದ ಸರಳ ಮನಸ್ಸು. ಗುರುಗಳ ಮಾತುಗಳನ್ನು ಗೌರವದಿಂದ ಸ್ವೀಕರಿಸುವ ವಿದ್ಯಾರ್ಥಿ ತನ್ನ ಜೀವನವನ್ನು ವೃದ್ಧಿಸಿಕೊಳ್ಳುತ್ತಾನೆ. ಸಹಪಾಠಿಗಳೊಂದಿಗೆ ಸ್ನೇಹದಿಂದ ವರ್ತಿಸಿ ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳುವನು. ಅಮಾನಿತ್ವಂ ಅಧಂಬಿತ್ವಂ ಎಂಬಂತೆ ಅಹಂಕಾರವಿಲ್ಲದ ಮನಸ್ಸಿನಲ್ಲಿ ನಿಜವಾದ ಜ್ಞಾನ ಅರಳುತ್ತದೆ.
1: ಹಾ, ಅಂದಾಗೆ ಮತ್ತೊಂದು ಪ್ರಮುಖ ಗುಣ ಗೌರವ. ಗುರುಗಳು ನಮ್ಮ ಜೀವನದ ದಾರಿದೀಪಗಳು. ಅವರು ನಮ್ಮಲ್ಲಿ ಜ್ಞಾನದ ಬೆಳಕನ್ನು ಹಚ್ಚುವವರು. ಆದ್ದರಿಂದ ಅವರಿಗೆ ಗೌರವ ತೋರುವುದು ವಿದ್ಯಾರ್ಥಿಯ ಕರ್ತವ್ಯ. ಪೋಷಕರು ನಮ್ಮ ಜೀವನದ ಮೊದಲ ಗುರುಗಳು. ಅವರಿಗೆ ಗೌರವ ತೋರುವ ವಿದ್ಯಾರ್ಥಿ ಯಶಸ್ಸಿನ ಹಾದಿಯಲ್ಲಿ ನಡೆಯುವನು. ಹಿರಿಯರ ಅನುಭವ ನಮ್ಮಂಥ ಕಿರಿಯರಿಗೆ ಜೀವನದ ಪಾಠ. ಆದ್ದರಿಂದ ಅವರ ಸಲಹೆಗಳನ್ನು ಗೌರವಿಸುವುದು ಮುಖ್ಯ. ಹಿರಿಯರ ಮಾತು ಹಿತದ ಮಾತು ಎಂಬ ಗಾದೆ ಇದಕ್ಕೆ ಸಾಕ್ಷಿ.
0: ವಿದ್ಯಾರ್ಥಿ ಜೀವನದಲ್ಲಿ ಸಮಯದ ಸರಿಯಾದ ಬಳಕೆಯನ್ನು ಕಲಿಯಬಹುದು. ಸಮಯವನ್ನು ಸರಿಯಾಗಿ ಪಾಲಿಸಿದ ವಿದ್ಯಾರ್ಥಿ ಯಶಸ್ಸಿನ ಹಾದಿಯಲ್ಲಿ ಸುಗಮವಾಗಿ ಸಾಗುತ್ತಾನೆ. ಕಳೆದು ಹೋದ ಸಮಯ ಮರಳಿ ಬರುವುದಿಲ್ಲ. ಆದ್ದರಿಂದ ಸಮಯವನ್ನು ಸಮರ್ಪಕವಾಗಿ ಬಳಸುವುದು ವಿದ್ಯಾರ್ಥಿಯ ಕರ್ತವ್ಯ. ಆದರ್ಶ ವಿದ್ಯಾರ್ಥಿಯು ತನ್ನ ಜೀವನದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಮಾದರಿಯನ್ನಾಗಿಟ್ಟುಕೊಂಡು ಸಮಯ ಪಾಲನೆ ಮಾಡುವರು. ಸಮಯ ನಿರ್ವಹಣೆಗೆ ಶ್ರೇಷ್ಠ ಉದಾಹರಣೆ ಸರ್ ಎಂ ವಿ. ಅವರು ಯಾವುದೇ ಕೆಲಸವನ್ನಾದರೂ ನಿಗದಿಪಡಿಸಿದ ಸಮಯಕ್ಕಿಂತ ಒಂದು ಕ್ಷಣವೂ ತಡ ಮಾಡದೆ ಪೂರ್ಣಗೊಳಿಸುತ್ತಿದ್ದರು.
1: ಹೌದು ಧೃತಿ, ಅವರು ಮೈಸೂರು ರಾಜ್ಯದ ದಿವಾನರಾಗಿದ್ದಾಗಲೂ ಪ್ರತಿದಿನ ಬೆಳಗ್ಗೆ ನಿಗದಿತ ಸಮಯಕ್ಕೆ ಕಚೇರಿಗೆ ಹಾಜರಾಗುತ್ತಿದ್ದರು ಎಂದು ನಾನು ಓದಿದ್ದೆ.
0: ತಡವಾದ ಅಧಿಕಾರಿಗಳನ್ನು ಕೂಡ ತೀವ್ರವಾಗಿ ಗದರಿಸುತ್ತಿದ್ದರು. ಸಮಯವನ್ನು ಶಿಸ್ತನ್ನು ಕಳೆದುಕೊಂಡವರು ಪ್ರಗತಿಯನ್ನು ಕಾಣುವುದಿಲ್ಲ ಎಂಬುದು ಅವರ ನಂಬಿಕೆ.
1: ಸಂಪೂರ್ಣ ಸತ್ಯ. ಆದರ್ಶ ವಿದ್ಯಾರ್ಥಿ

0: ಕ್ಷಣ ಕ್ಷಣವೂ ತನ್ನ ಕರ್ತವ್ಯವನ್ನು ಪೂರೈಸುತ್ತಾನೆ. ಏಕಾಗ್ರತೆಯೇ ಜ್ಞಾನದ ಗುಟ್ಟು. ಉತ್ತಮ ಸಮಯ ನಿರ್ವಹಣೆಯಿಂದ ಏಕಾಗ್ರತೆ ಬೆಳೆಯುತ್ತದೆ. ಮನಸ್ಸನ್ನು ಒಂದೆಡೆ ಕೇಂದ್ರೀಕರಿಸುವ ಶಕ್ತಿ ಬೆಳೆಯುವುದರಿಂದ ಉತ್ತಮ ಅಧ್ಯಯನಕ್ಕೆ ಅದು ದಾರಿದೀಪವಾಗುತ್ತದೆ. ಯೋಜನೆಯಂತೆ ನಡೆದುಕೊಂಡರೆ ಒತ್ತಡವಿಲ್ಲದೆ ಪರೀಕ್ಷೆಗಳನ್ನು ಬರೆಯಬಹುದು. ದಿನನಿತ್ಯದ ವೇಳಾಪಟ್ಟಿಯನ್ನು ರೂಪಿಸಿ ಅಧ್ಯಯನದ ಅವಧಿಯನ್ನು ನಿಗದಿ ಮಾಡಿ ಅದನ್ನು ಸಾಧಿಸಲು ಸಮಯ ಮೀಸಲಿಡುವ ಕಾರ್ಯವನ್ನು ಆದರ್ಶ ವಿದ್ಯಾರ್ಥಿ ಅತಿ ಸಮರ್ಪಕವಾಗಿ ಮಾಡಬಲ್ಲನು.
1: ಪೂರ್ವಿ, ಮತ್ತೊಂದು ಅಂಶ ಏನಂದ್ರೆ ಆದರ್ಶ ವಿದ್ಯಾರ್ಥಿಯ ಬದುಕಿನಲ್ಲಿ ಪರಿಶ್ರಮ ಮತ್ತು ತಾಳ್ಮೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಪರಿಶ್ರಮವೆಂದರೆ ಬೇರೇನಲ್ಲ, ಅದು ನಿರಂತರ ಶಿಸ್ತಿನ ಕೆಲಸ. ಪ್ರತಿದಿನ ಗುರಿಯತ್ತ ಒಂದು ಹೆಜ್ಜೆ ಇಡುವ ವಿದ್ಯಾರ್ಥಿ ತಡವಾದರೂ ಖಂಡಿತವಾಗಿ ಯಶಸ್ಸು ಕಾಣುತ್ತಾನೆ.
0: ಹೌದು ಧೃತಿ, ತಾಳಿದವನು ಬಾಳಿಯಾನು ಎಂಬಂತೆ ಒಬ್ಬ ವಿದ್ಯಾರ್ಥಿಯಾದವನಲ್ಲಿ ಸಹನೆ, ವಿಶ್ವಾಸದೊಂದಿಗೆ ಕಾದು ನೋಡುವ ಶಕ್ತಿ ಇರಬೇಕು. ಗುರಿ ತಲುಪಲು ದಾರಿ ಎಷ್ಟು ದೀರ್ಘವಾಗಿದ್ದರೂ ಸಹನೆ ಕಳೆದುಕೊಂಡವನು ಅರ್ಧ ಮಾರ್ಗದಿಂದಲೇ ಹಿಂದಿರುಗುತ್ತಾನೆ.
1: ಖಂಡಿತ, ಜೀವನದಲ್ಲಿ ವಿಫಲತೆ ಎಂದರೆ ಅಂತ್ಯವಲ್ಲ, ಅದು ಯಶಸ್ಸಿನತ್ತ ಕೊಂಡೊಯ್ಯುವ ಮೆಟ್ಟಿಲು ಎಂದು ಅರಿತವನೇ ಆದರ್ಶ ವಿದ್ಯಾರ್ಥಿ. ಪ್ರತಿಯೊಂದು ಸೋಲು ವಿದ್ಯಾರ್ಥಿಗೆ ಒಂದು ಪಾಠ ಕಲಿಸುತ್ತೆ ಮತ್ತು ಮುಂದಿನ ಪ್ರಯತ್ನಕ್ಕೆ ದಾರಿದೀಪವಾಗುತ್ತದೆ. ಥಾಮಸ್ ಆಲ್ವಾ ಎಡಿಸನ್ ಸಾವಿರಾರು ಬಾರಿ ಪ್ರಯೋಗ ಮಾಡಿ ವಿದ್ಯುತ್ ದೀಪವನ್ನು ಕಂಡುಹಿಡಿದಾಗ ಹೇಳಿದ ಪ್ರಸಿದ್ಧ ಮಾತೇನು ಗೊತ್ತಾ? ನಾನು ಸಾವಿರಾರು ಬಾರಿ ಸೋಲಲಿಲ್ಲ, ಯಶಸ್ಸಿನ ದಾರಿಯಾದ ಸಾವಿರಾರು ಮಾರ್ಗಗಳನ್ನು ಕಂಡುಹಿಡಿದೆ ಎಂದು. ವಿದ್ಯಾರ್ಥಿ ಜೀವನದಲ್ಲಿ ಈ ತತ್ವವನ್ನು ಅಳವಡಿಸಿಕೊಂಡರೆ ಪ್ರತಿಯೊಂದು ಹಿನ್ನಡೆ ಯಶಸ್ಸಿನ ಮೆಟ್ಟಿಲಾಗುತ್ತದೆ.
0: ಒಳ್ಳೆಯ ವಿಚಾರ. ವಿದ್ಯಾರ್ಥಿಯಲ್ಲಿರಬೇಕಾದ ಪ್ರಮುಖ ಅಂಶ ಆದರ್ಶ. ವಿದ್ಯಾರ್ಥಿ ಎಂದರೆ ಕೇವಲ ಪಠ್ಯಪುಸ್ತಕದ ಪುಟಗಳಲ್ಲಿ ಸೀಮಿತನಾಗಿರುವವನಲ್ಲ, ಅವನು ಪುಸ್ತಕದ ಜ್ಞಾನವನ್ನು ಪಡೆದು ಅದನ್ನು ಸಮಾಜದ ಹಿತಕ್ಕಾಗಿ ರೂಪಿಸುವವನು ನಿಜವಾದ ಆದರ್ಶ ವಿದ್ಯಾರ್ಥಿ. ಶಿಕ್ಷಣವೆಂದರೆ ಕೇವಲ ಪುಸ್ತಕದ ತಿಳುವಳಿಕೆ ಮಾತ್ರವಲ್ಲ, ಅದು ವ್ಯಕ್ತಿತ್ವದ ನಿರ್ಮಾಣ. ಓದಿನ ಜೊತೆಗೆ ಕ್ರೀಡೆ, ಕಲೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ಭಾಗವಹಿಸಬೇಕು. ಇದರೊಂದಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಆರೋಗ್ಯವೇ ಭಾಗ್ಯ. ಆರೋಗ್ಯವಿಲ್ಲದಿದ್ದರೆ ವಿದ್ಯೆ ಹೇಗೆ ತಾನೇ ಬೆಳೆದು ಬರುತ್ತೆ?
1: ಸರಿಯಾಗಿ ಹೇಳಿದೆ ಪೂರ್ವಿ. ಸತ್ಯ ಜೀವನದ ಯಶಸ್ಸಿನ ಬೀಗದ ಕೀಲಿಯೂ ಹೌದು. ಸತ್ಯಂ ವದ ಧರ್ಮಂಚರ ಎಂಬಂತೆ ಸತ್ಯವನ್ನು ಪಾಲಿಸುವ ವಿದ್ಯಾರ್ಥಿ ಯಾವ ಪರಿಸ್ಥಿತಿಯಲ್ಲೂ ನಿಷ್ಠೆಯಿಂದ ವರ್ತಿಸುತ್ತಾನೆ. ಸತ್ಯವೇ ಶ್ರೇಷ್ಠ ಧರ್ಮ ಎಂಬ ಮಹೋಕ್ತಿ ಅವನ ನಡೆನುಡಿಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸತ್ಯವನ್ನು ಅನುಸರಿಸುವ ವಿದ್ಯಾರ್ಥಿ ಆತ್ಮವಿಶ್ವಾಸಿ, ಶ್ರದ್ಧಾವಂತ ಹಾಗೂ ಧೈರ್ಯಶಾಲಿಯಾಗಿರುತ್ತಾನೆ. ಏಕೆಂದರೆ ಸತ್ಯದ ಪಥದಲ್ಲಿ ನಡೆಯುವವನಿಗೆ ಭಯವಿರುವುದಿಲ್ಲ. ಸತ್ಯವಂತನಿಗೆ ಸತ್ಯವೇ ಬಲ.
0: ಖಂಡಿತ. ಶಿಸ್ತು, ಪರಿಶ್ರಮ, ಸಮಯದ ಪ್ರಾಮುಖ್ಯತೆ, ವಿನಯ, ಸತ್ಯನಿಷ್ಠೆ ಮತ್ತು ಜ್ಞಾನಾರ್ಜನೆಯಲ್ಲಿ ತೀವ್ರ ಆಸಕ್ತಿ, ಇವುಗಳ ಸಮನ್ವಯವೇ ಆದರ್ಶ ವಿದ್ಯಾರ್ಥಿಯನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಅವನು ಪ್ರತಿಯೊಂದು ಕ್ಷಣವನ್ನು ಫಲಪ್ರದವಾಗಿ ಬಳಸುತ್ತಾನೆ. ಸಮಾಜದ ಒಳಿತಿಗಾಗಿ ತನ್ನ ವಿದ್ಯೆಯನ್ನು ಬೆಳೆಸುವುದರಿಂದ ಇವನು ಕೇವಲ ವಿದ್ಯಾರ್ಥಿಯಲ್ಲ, ಭವಿಷ್ಯದ ರಾಷ್ಟ್ರಶಿಲ್ಪಿಯಾಗುತ್ತಾನೆ.
1: ಹೀಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಆದರ್ಶ ವಿದ್ಯಾರ್ಥಿಯಾಗುವತ್ತ ಹೆಜ್ಜೆ ಇಡಬೇಕಾದರೆ ಅವರು ಮಂಕುತಿಮ್ಮನ ಕಗ್ಗ ಸಾರಿದ ಈ ಜೀವನ ತತ್ವವನ್ನು ಪಾಲಿಸುವುದು ಅವಶ್ಯಕ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬೆಟ್ಟದಡಿಯಲ್ಲಿ ಹುಲ್ಲಾಗು, ಮನೆಗೆ ಮಲ್ಲಿಗೆಯ ಹೂವಾಗು, ವಿಧಿಯು ಕಷ್ಟಗಳೆಂಬ ಮಳೆ ಸುರಿಸಲು ಕಲ್ಲಾಗು, ದೀನ ದುರ್ಬಲರ ಪಾಲಿಗೆ ನೀನು ಬೆಲ್ಲ ಸಕ್ಕರೆಯಾಗು, ಎಲ್ಲ ಜನರೊಂದಿಗೆ ಸದಾ ಒಂದಾಗಿರು.
0: ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
2: ನಮಸ್ತೆ, ಐ ಆಮ್ ರಚನಾ ಎನ್ ಫ್ರಮ್ ಸೆಕೆಂಡ್ ಇಯರ್. ನೌ ವಿ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ದ ಮ್ಯೂಸಿಕಲ್ ಎನ್ಸಾಂಬಲ್ ಫಾರ್ ಅಂತರ ತಮನಿ ಗುರು. ದಿಸ್ ಡಸ್ ನಾಟ್ ರೆಫರ್ ಟು ಅ ಸ್ಪೆಸಿಫಿಕ್ ಹಿಸ್ಟಾರಿಕಲ್ ರಿಲಿಜಿಯಸ್ ಟೀಚರ್, ಬಟ್ ರಾದರ್ ಡಿಸ್ಕ್ರೈಬ್ ದ ಫಿಲಾಸಫಿಕಲ್ ಕಾನ್ಸೆಪ್ಟ್ ಆರ್ ಸ್ಪಿರಿಚುಯಲ್ ಎಕ್ಸ್ಪೀರಿಯನ್ಸ್. ದ ಫ್ರೇಸ್ ಕ್ಯಾನ್ ಬಿ ಸ್ಪ್ಲಿಟ್ ಆಸ್ ಅಂತರ ತಮ ಮೀನ್ಸ್ ದ ಇನ್ನರ್ ಸೋಲ್ ಆರ್ ದ ಇಂಡ್ವೆಲ್ಲಿಂಗ್ ಸುಪ್ರೀಂ ಬೀಯಿಂಗ್ ಮೀ, ದಟ್ ಈಸ್ ಯು. Guru refers to the spiritual master. Together, the phrase means the Guru is the inner soul. It refers to the inner

0: ಆಕಾಶವಾಣಿ.
1: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
2: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೆಲ್ಲ.
1: ನಿಂಗೆ ನೆನಪಿದ್ಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
2: ಹೌದು, ಯಾರ್ ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರು ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
1: ದೇವ್ರ ದಯೆ, ನಮ್ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
2: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
1: ಖಂಡಿತ ಸರಿ ಹೋಗ್ತೀಯಾ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನಾರಿಸಿ, ಡ್ರಗ್ಸ್ ಅಲ್ಲ.
3: ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ. ಇದು

ರಾಮನ್. 7:15 ಹಾಗೂ ಸಂಜೆ 9:15 ಪ್ರಾಯೋಜಿತ ಕಾರ್ಯಕ್ರಮ ನಯನದೀಪ. ವಿಷಯ: ಗ್ಲೂಕೋಮಾ ತಡೆಗಟ್ಟಲು ಇರುವ ಎಂಐಜಿಎಸ್ ಅಂದರೆ ಶಸ್ತ್ರಚಿಕಿತ್ಸೆಗಳ ಸಮೂಹ ಕುರಿತು ಕೇಳುವಿರಿ. ಭಾಗವಹಿಸುತ್ತಾರೆ ಡಾ ಪ್ರಿಯಾಂಕಾ ಗುಮಾಸ್ತೆ. ಪ್ರಸ್ತುತಿ ಮಾಯಾ ರಾಮನ್. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಮೊಹಮ್ಮದ್ ದಿಲ್ಶಾದ್ ಖಾನ್ ಅವರ ಗಾಯನ. 9:05 ಇಂದಿರಾ ಜಗದೀಶ್ ಅವರಿಂದ ಸುಗಮ ಸಂಗೀತ. 9:15 ಭಕ್ತಿಗೀತೆ.

ಕಾರ್ಯಕ್ರಮದಲ್ಲಿ ಉಸ್ತಾದ್ ಮೊಹಮ್ಮದ್ ದಿಲ್ಶಾದ್ ಖಾನ್ ಅವರ ಗಾಯನ, 9:05 ಇಂದಿರಾ ಜಗದೀಶ್ ಅವರಿಂದ ಸುಗಮ ಸಂಗೀತ, 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ, 9:30 ಕರೆಗೊಂದು ಗೀತೆ, 10:00 ಬಾಳಬುತ್ತಿ. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಬ್ಯಾಂಕ್ ಉದ್ಯೋಗಿ ಹಾಗೂ ಸಾಹಸಿ ಚಾರಣಿಗ ವಿವೇಕ್ ಏರಿ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣೇಕ್. 10:15 ಕಿರುನಾಟಕ ಕಲಾಕಾರ ಅಪಾರ್ಟ್ಮೆಂಟ್ಸ್, ರಚನೆ ಮತ್ತು ನಿರ್ಮಾಣ ವೆಂಕಟೇಶ್ ಗೋಡ್ಖಿಂಡಿ. 10:30 ಗಿಳಿವಿಂಡು. ಈ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತೀರಿ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ಮನ್ ಕಿ ಬಾತ್ ಪ್ರಸಾರದಲ್ಲಿ ಕೇಳುಗರಿಂದ ಬಂದ ಪ್ರತಿಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಆಧಾರದ ಮೇಲೆ ವಿಶೇಷ ಕಾರ್ಯಕ್ರಮ ಕೇಳುತ್ತೀರಿ. 12:05 ವನಿತಾ ವಿಹಾರ. ಈ ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ ಕುರಿತು, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ ಕುರಿತು ಮಾತುಕತೆ, ಇವರೊಂದಿಗೆ ಆಶಾ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಡಾ ಪ್ರಶಾಂತ್. ನಂತರ ಮೂಳೆ ಮಜ್ಜೆಯ ಕಸಿ ಕುರಿತು ಡಾ ರಾಜೇಶ್ ಕೃಷ್ಣ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೇಶ್ ಪಾಲ್ದನೆ. ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ. ಈ ಕಾರ್ಯಕ್ರಮದಲ್ಲಿ ಪಿಎಂ ಹೌಸ್ ಫಾರ್ ಆಲ್ ಸ್ಕೀಮ್ಸ್ ಕುರಿತು ಕೇಳುತ್ತೀರಿ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 11:20 ಹಾಗೂ 6:51 ಜಮಖಂಡಿ ತಾಲೂಕಿನ ಕವಟಗಿಯ ಭೀಮಪ್ಪ ಪೋತ್ತಾರ್ ಮತ್ತು ತಂಡದವರಿಂದ ಭಜನಾ ಪದ. 11:30 ಪ್ರಾಯೋಜಿತ ಕಾರ್ಯಕ್ರಮ ನಡೆನುಡಿ. 1:45 ಹಾಗೂ 2:40 ಚಿತ್ರಗೀತೆಗಳು. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆ, 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿ ರಂಗದಲ್ಲಿ ಕಿತ್ತೂರು ತಾಲೂಕು ಶೀಗಿಹಳ್ಳಿಯ ಕೆಎ ಗ್ರಾಮದ ನೈಸರ್ಗಿಕ ಕೃಷಿಕರಾದ ಬಸವರಾಜ್ ಹಾರೋಗೊಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕುಮಾರ್ ಅಗಡಿ. 7:45 ವಚನಕಾರರ ಕಾಯಕ ತತ್ವ ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾ ಜೆ ಸೋಮಣ್ಣ. ಈ ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 8:00 ಯುವವಾಣಿ, ಯುವ ರಂಜಿನಿ ಪ್ರಸ್ತುತಿ ಮಾಯಾರಾಮನ್. 8:30 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. 9:30 ಛಾಯಾಗೀತ್ ಮುಂಬೈ ಕೇಂದ್ರದಿಂದ. 10:00 ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ಪಂಡಿತ್ ಹರಶಂಕರ್ ಭಟ್ಟಾಚಾರ್ಯ ಅವರಿಂದ ಸಿತಾರ್ವಾದನ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 11:09 ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುವುದು. ನಿಲಯದ ನಾಳೆಯ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಆರಂಭವಾಗಲಿದೆ. ಇನ್ನು ಮುಂದೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮ ಮುಂದುವರೆಯುವುದು ದಿಲ್ಲಿ ಕೇಂದ್ರದಿಂದ. ಇನ್ನು ನಿಮ್ಮ ಉಮಾ ಭಾತ್ಕಂಡೆ ಇವರಿಗೆ ಅನುಮತಿ ನೀಡಿ ಶುಭರಾತ್ರಿ. ಜೈ ಹಿಂದ್.

ಕೇಂದ್ರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುವುದು. ನಿಲಯದ ನಾಳೆಯ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಆರಂಭವಾಗಲಿದೆ. ಇನ್ನು ಮುಂದೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುವುದು ದಿಲ್ಲಿ ಕೇಂದ್ರದಿಂದ. ಇನ್ನು ನಿಮ್ಮ ಉಮಾ ಭಾತ್ಕಂಡೆ ಇವರಿಗೆ ಅನುಮತಿ ನೀಡಿ ಶುಭರಾತ್ರಿ. ಜೈ ಹಿಂದ್.

0: ಬಿಸಿಲ ಧಗೆಯಿಂದ ತಪ್ಪಿಸಿಕೊಳ್ಳಲು ಸರಳ ಉಪಾಯಗಳು.
1: ಬಿಸಿಲಿಗೆ ಬಾಡಿದ ಹೂವಂತೆ
0: ದೇಹವನ್ನು ತಂಪಾಗಿ ಇಡಲು ಕಲ್ಲಂಗಡಿ, ಸೌತೆಕಾಯಿ, ಎಳನೀರು, ಮಜ್ಜಿಗೆ, ನಿಂಬೆ ಪಾನಕ ಹೀಗೆ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಿ. ಕರಿದ ಮಸಾಲೆಯುಕ್ತ ಆಹಾರ ಕಡಿಮೆ ಮಾಡಿ. ಋತುಮಾನಕ್ಕೆ ತಕ್ಕಂತೆ ಸಿಗುವ ತಾಜಾ ಹಣ್ಣುಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಅತಿಯಾದ ಕೆಫಿನ್ ಸೇವನೆ ತಪ್ಪಿಸಿ. ದಿನಕ್ಕೆ 3-4 ಲೀಟರ್

0: ಮತ್ತು ಹಕ್ಕುಸ್ವಾಮ್ಯವನ್ನು ಉತ್ತೇಜಿಸುವುದಾಗಿದೆ. ಐತಿಹಾಸಿಕವಾಗಿ ಕಾಕತಾಳೀಯವೆಂಬಂತೆ ಈ ದಿನವು ಪ್ರಸಿದ್ಧ ಇಂಗ್ಲಿಷ್ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್ ಹಾಗೂ ಮಿಗಾಯೆಲ್ ಡಿ ಸರ್ವಾಂಟಿಸ್ ಅವರ ಮರಣದ ಶತಮಾನೋತ್ಸವ ದಿನವೂ ಆಗಿದೆ.
1: ಟೆಸ್ಟ್ ಈಸ್ ಓವರ್.